ಆಕಾಶವಾಣಿ ಮಂಗಳೂರು. ಇಂದು ಸೋಮವಾರ, ರಾಷ್ಟ್ರೀಯ ಶಕವರ್ಷ 1948, ಜ್ಯೇಷ್ಠ ಮಾಸದ 18ನೆಯ ದಿನ, ಎಂದರೆ 2026ನೆಯ ಇಸವಿ ಜೂನ್ ತಿಂಗಳ 8ನೆಯ ತಾರೀಕು. ಸಮಯ 5:58 ಹಾಗೂ 30 ಸೆಕೆಂಡುಗಳು. ತರಂಗಾಂತರ 225.5 meters, 1089 kHz, FM ಕಂಪನಾಂಕ 100.3 MHz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಶ್ರೋತೃಗಳಿಗೆಲ್ಲ ಶುಭೋದಯ. ಬೆಳಗಿನ ಈ ಪ್ರಸಾರಕ್ಕೆ ನಾನು ಸಾವಿತ್ರಿ ಕೋರುವ ನಲ್ಮೆಯ ಸ್ವಾಗತ ಹಾಗೂ ನಮಸ್ಕಾರ.

0: Boli in a thrilling five-set final to win the French Open crown at Roland Garros. The world number three prevailed 6-1, 4-6, 6-4, 6-7, 6-1 in a 4-hour and 20-minute contest on court Philippe Chartrier. And that is the end of this news bulletin.
1: ಆಕಾಶವಾಣಿ ಮಂಗಳೂರು, ಸಮಯ 6:10 ಹಾಗೂ 10 ಸೆಕೆಂಡ್ಗಳು. ಇದೀಗ ವಂದನಾ ಭಕ್ತಿಗೀತೆಗಳು. ಮೊದಲಿಗೆ ಕನಕದಾಸರ ಕೀರ್ತನೆ. ಹಾಡಿದ್ದಾರೆ ವಸಂತ ರಾಮಾನುಜಂ. ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳ ಲೇಸು.

ಪಂಡಿತ್ ವಿನಾಯಕ ತರವಿಯವರ ಧ್ವನಿಯಲ್ಲಿ ಮೂಡಿಬಂದ ಸರ್ಪಭೂಷಣ ಶಿವಯೋಗಿಯವರ ವಚನವನ್ನು ಕೇಳಿದಿರಿ. ಇದೀಗ ಎಂ ಡಿ ಪಲ್ಲವಿ ಹಾಡಿರುವ ಅನ್ನಿಹಾಳ ಗೋವಿಂದದಾಸರ ಕೀರ್ತನೆ ಕೇಳುವುದರೊಳಗೆ ಕಳದಿಯಲ್ಲ.

ಕಾರ್ಯಕ್ರಮದ ಕೊನೆಯಲ್ಲಿ ದೇಶಭಕ್ತಿ ಗೀತೆ ಒಂದೇ ವೃಕ್ಷದ ಕೊಂಬೆಗಳು ಆರ್ ಮಂಜುಳ ಹಾಗೂ ವೃಂದಗಾನದಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ.

0: ನೀವು ಕೇಳಿದ ಈ ದೇಶಭಕ್ತಿ ಗೀತೆಯೊಂದಿಗೆ ಇಂದಿನ ವಂದನಾ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 6:30:40. ಇದೀಗ ಕೇಳಿ ಚಿಂತನ ಪಾ ರಾಮಕೃಷ್ಣ ಶಾಸ್ತ್ರಿ ಅವರಿಂದ.
1: ಅರ್ಚಕಸ್ಯ ಪ್ರಭಾವೇಣ ಶಿಲಾ ಭವತಿ ಶಂಕರ ಎನ್ನುವ ಮಾತಿದೆ. ದೇವಾಲಯದ ಅರ್ಚಕರು ತನ್ನ ಕೆಲಸವನ್ನು ಶ್ರದ್ಧಾಪೂರ್ವಕ ನಡೆಸಿದಾಗ ನಿರ್ಜೀವ ಶಿಲೆಯ ವಿಗ್ರಹವು ಸಜೀವಗೊಳ್ಳಲು ಸಾಧ್ಯವಿದೆಯಂತೆ. ಈ ಮಾತನ್ನು ಪ್ರತಿಯೊಂದು ಔದ್ಯೋಗಿಕ ರಂಗಕ್ಕೂ ಅನ್ವಯಿಸಬಹುದು. ಕೆಲಸಗಾರ, ಉದ್ಯೋಗ ಮತ್ತು ಉದ್ಯೋಗದಾತರ ನಡುವೆ ಅವಿನಾಭಾವ ಸಂಬಂಧವಿದೆ. ಉದ್ಯೋಗದಾತನು ತನ್ನ ಕೆಲಸಗಾರನನ್ನು ಚೆನ್ನಾಗಿ ನೋಡಿಕೊಂಡಾಗ, ಉದ್ಯೋಗಿಯು ತನ್ನ ಸಂಸ್ಥೆಗೆ ಶ್ರೇಯಸ್ಸು ಸಿಗಬೇಕೆಂಬ ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದಾಗ ಮಾತ್ರ ಸಂಸ್ಥೆಯ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಎಲ್ಲ ಕೆಲಸಗಾರರಿಗೂ ಅವರು ಮಾಡುವ ಕೆಲಸದಲ್ಲಿ ಇರುವ ಬದ್ಧತೆ ಏನೆಂದರೆ, ತನ್ನ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಅತ್ಯಂತ ಪ್ರಾಮಾಣಿಕತೆಯನ್ನು ಅವನ ಉದ್ಯೋಗದಾತನು ನಿರೀಕ್ಷಿಸುತ್ತಾನೆ. ಶ್ರದ್ಧೆಯಿಲ್ಲದೆ ಶ್ರಮಿಸಿದರೆ ಎತ್ತುಗಾಣವ ಸುತ್ತಿದಂತೆಯೇ, ವಿನಃ ದುಡಿಮೆಯಿಂದ ಯೋಗ್ಯ ಪ್ರತಿಫಲ ಸಿಗದು. ಸಮರ್ಪಣಾ ಭಾವದಿಂದ ಕೆಲಸಗಾರನ್ನು ದುಡಿದಾಗ ಮಾತ್ರ ಲಾಭದ ಗುರಿಯನ್ನು ತಲುಪಲು ಸಾಧ್ಯವಿದೆ. ಕಾಯಕವನ್ನು ಕೈಲಾಸಕ್ಕೆ ಹೋಲಿಸಿದ ಅನುಭಾವಿಗಳು ವೃತ್ತಿಪರ ಬೆಳವಣಿಗೆಗೆ ಕೆಲಸ ಕೂಡ ತಾನು ದೇವರಿಗೆ ಮಾಡುವ ಆರಾಧನೆ ಎಂದು ತಿಳಿದುಕೊಳ್ಳಬೇಕು ಎಂದಿದ್ದಾರೆ. ಸಾರ್ವಜನಿಕ ಸೇವಾ ಸಂಸ್ಥೆಗಳಲ್ಲಿ ಜನಸೇವೆಯೇ ಜನಾರ್ದನ ಸೇವೆ ಎನ್ನುವ ವೇದವಾಕ್ಯ ಬರೆದಿರುವುದು ಕೆಲಸಗಾರನ ಬದ್ಧತೆಯನ್ನು ಜಾಗೃತಿಗೊಳಿಸುವುದಕ್ಕಾಗಿ. ತಾನು ಒಂದು ಸಂಸ್ಥೆಗಾಗಿ ದುಡಿಯುತ್ತಿದ್ದರೆ ಅದು ನನ್ನದೇ ಸಂಸ್ಥೆ ಎನ್ನುವ ಸಮರ್ಪಣಾ ಭಾವವೇ ಒಂದು ಉದ್ಯಮದ ಬೆಳವಣಿಗೆಗೆ ತಾಯಿ ಬೇರಾಗುತ್ತದೆ. ಕೆಲಸಕ್ಕೆ ಬದ್ಧತೆ ತೋರದ ದುಡಿಮೆಗಾರನಿದ್ದರೆ ಸಂಸ್ಥೆಯ ಸ್ಥಾಪಕನಿಗಾಗಲಿ ಅದರಿಂದ ಲಾಭ ಪಡೆಯುವ ಜನತೆಗಾಗಲಿ ಸಂತೃಪ್ತಿ ಲಭಿಸದು. ದುಡಿಯುವಾಗ ತಪ್ಪುಗಳಾಗುವುದು ಸ್ವಾಭಾವಿಕ. ಅದನ್ನು ತಿದ್ದಿಕೊಂಡು ತಪ್ಪಿಲ್ಲದ ಸಾಧನೆಯ ಗುರಿ ತಲುಪುವುದು ಶ್ರಮಿಕನ ಜವಾಬ್ದಾರಿ. ಅದೆಷ್ಟೋ ಮಂದಿ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುವಾಗ ಕಾಗದ ಪತ್ರಗಳ ದಾಖಲೆಯ ಸ್ಥಾನದಲ್ಲಿ ಗಣಕಯಂತ್ರಗಳು ವಿರಾಜಮಾನವಾದವು. ತನಗೆ ವಯಸ್ಸಾಗಿದೆ, ಹೊಸ ಕಲಿಕೆ ಸಾಧ್ಯವಿಲ್ಲ ಎಂದು ಉದ್ಯೋಗಿಗಳು ಅದರಿಂದ ವಿಮುಖರಾಗಿದ್ದರೆ ಅದೆಷ್ಟೋ ಸಂಸ್ಥೆಗಳನ್ನು ಮುಚ್ಚಬೇಕಿತ್ತು. ಆದರೆ ಹಾಗಾಗಲಿಲ್ಲ. ಹಳೆಯದನ್ನು ಹೊರದೂಡಿ ಹೊಸದಿನತ್ತ ಉದ್ಯೋಗಿಗಳು ಮುನ್ನಡೆದ ಕಾರಣ ಅವರ ಉದ್ಯೋಗವು ಉಳಿಯಿತು. ಸಂಸ್ಥೆಯು ಬದಲಾವಣೆಯ ಪ್ರಭಾವದಿಂದ ಇನ್ನಷ್ಟು ಬೆಳೆಯಿತು. ಹೊಸ ಹೊಸ ಶೋಧನೆಗಳ ಬಳಕೆಯ ಕಡೆಗೂ ಉದ್ಯೋಗಿ ಆಸಕ್ತನಾಗುವುದು ಆತನ ಕರ್ತವ್ಯ ಪ್ರಜ್ಞೆಯ ಬದ್ಧತೆಯನ್ನು ಪರಿಷ್ಕರಿಸುತ್ತದೆ. ಹಿಡಿದ ಕೆಲಸವನ್ನು ನಿಗದಿತ ಅವಧಿಯಲ್ಲೇ ಪೂರ್ಣಗೊಳಿಸುವುದು ಒಬ್ಬ ಕುಶಲ ಕೆಲಸಕಾರನ ಬದ್ಧತೆ ಎನಿಸುತ್ತದೆ. ಸಮಯ ಪ್ರಜ್ಞೆ ಅವನ ವೈಯಕ್ತಿಕ ಬದುಕಿನ ಬೆಳವಣಿಗೆಗೂ ಪೂರಕವಾಗುತ್ತದೆ. ತನಗೆ ಕೆಲಸ ಕೊಟ್ಟವರ ಮೇಲೆ ಅವನಿಗಿರುವ ನಿಷ್ಠಾವಂತಿಕೆಗೂ ಈ ಬದ್ಧತೆ ಕನ್ನಡಿ ಹಿಡಿಯುತ್ತದೆ. ಕೆಲಸದ ಮೇಲಿನ ನಿಷ್ಠೆ ಕೆಲಸಗಾರನ ವ್ಯಕ್ತಿತ್ವವನ್ನು ಬಹು ಎತ್ತರಕ್ಕೆ ಒಯ್ಯಲು ಸಹಕಾರಿಯಾಗಬಹುದು. ಸವಾಲಿನ ಕೆಲಸಗಳಿಗೂ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೆಲಸಗಾರ ಅದನ್ನು ಮಾಡಿ ತೋರಿಸಿದಾಗ ದೀರ್ಘಾವಧಿ ಯಶಸ್ಸಿಗೂ ಅದು ಮೊದಲ ಮೆಟ್ಟಲಾಗಬಲ್ಲದು. ಅಸಹನೆ, ಗೊಣಗುವಿಕೆ, ಬೇರೆಯವರ ಮೇಲೆ ಕೋಪಗೊಳ್ಳುವುದು, ಇದೆಲ್ಲವೂ ಭವಿಷ್ಯ ಜೀವನದ ಆತಂಕಗಳಾಗಬಹುದು. ಉದ್ಯೋಗ ಸಂಸ್ಥೆಯು ಕಠಿಣ ಪರಿಸ್ಥಿತಿಯಲ್ಲಿರುವಾಗ ಅದರ ರಕ್ಷಣೆಗೆ ಕೆಲಸಗಾರನು ಮುಂದಾಗುವ ನಿರ್ಧಾರವೇ ಅದರ ಅಳಿವು ಉಳಿವುಗಳನ್ನು ಖಚಿತಪಡಿಸುತ್ತದೆ. ಜಪಾನ್ ದೇಶ ಸಾಕಷ್ಟು ಉದ್ಯಮಗಳು ಹಾಗೂ ಕಾರ್ಮಿಕರಿರುವ ದೇಶ. ಅಲ್ಲಿ ತಮ್ಮ ಬೇಡಿಕೆಗಳಿಗಾಗಿ ಕೆಲಸಗಾರರು ಕೆಲಸ ನಿಲ್ಲಿಸಿ ಸಂಸ್ಥೆಯ ಬಾಗಿಲು ಮುಚ್ಚುವುದಿಲ್ಲ, ಆದರೆ ಉತ್ಪಾದನೆಯನ್ನು ದ್ವಿಗುಣಗೊಳಿಸುವ ಮೂಲಕ ತಮ್ಮ ಅಸಹನೆಯನ್ನು ವ್ಯಕ್ತಪಡಿಸುತ್ತಾರೆ. ಉತ್ಪಾದನೆ ಹೆಚ್ಚಿದಾಗ ಉಂಟಾಗುವ ಮಾರಾಟದ ಸಮಸ್ಯೆ ಕಂಡು ಉದ್ಯೋಗದಾತರು ಅವರ ಅಳಲಿಗೆ ಕಿವಿಯಾಗುತ್ತಾರೆ. ಮತ್ತೆ ಸಂಸ್ಥೆ ಮೊದಲ ಹಳಿಗೆ ಬರುತ್ತದೆ. ಉತ್ಪಾದನೆ ಸ್ಥಗಿತಗೊಳ್ಳುವುದರಿಂದ ಆಗುವ ಆರ್ಥಿಕ ಹಾನಿ ಇಂತಹ ಪ್ರತಿರೋಧಗಳಿಂದ ಸಂಭವಿಸುವುದಿಲ್ಲ ಎಂಬುದನ್ನು ಕುಶಲನಾದ ಕೆಲಸಗಾರ ತಿಳಿದುಕೊಂಡಿರುವ ಕಾರಣ ಸಂಸ್ಥೆಯ ಬದುಕು ನಿರುಮ್ಮಳವಾಗಿರುತ್ತದೆ. ಕೆಲಸಗಾರ ತನ್ನ ಬದ್ಧತೆಯನ್ನು ಮೆರೆಯುವ ಮೂಲಕ ಸಂಸ್ಥೆಯ ಸಂರಕ್ಷಕನಾಗಬೇಕು. ಹಾಲೂಡುವ ಕೈಗಳನ್ನು ಬಲಪಡಿಸಬೇಕಲ್ಲದೆ ಕತ್ತರಿಸಬಾರದು. ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ತನ್ನ ಅನ್ನದಾತ ಸಂಸ್ಥೆಯ ಬಗ್ಗೆ ಒಲವು, ಇವು ಕೆಲಸಗಾರನ ಮುಖ್ಯ ಲಕ್ಷಣಗಳಾಗುತ್ತವೆ. ಗೀತಾಚಾರ್ಯ ಶ್ರೀಕೃಷ್ಣನು ನಿಷ್ಕಾಮ ಮನೋಭಾವದಿಂದ ಮಾಡುವ ಯಾವುದೇ ಕೆಲಸವು ಸಂತೃಪ್ತಿಯನ್ನು ನೀಡುತ್ತದೆ ಎಂದಿದ್ದಾನೆ. ತಾನೂ ಸಂತೃಪ್ತನಾಗಿ ತನ್ನ ಕೆಲಸದ

0: ಆ ಬಂಧುವರಿಗೂ ಸಂತೋಷ ನೀಡಬಲ್ಲ ಸಹೃದಯಿ ಕೆಲಸಗಾರರಿದ್ದರೆ ಅವರಿಗೆ ದುಡಿಮೆ ನೀಡಿದ ಸಂಸ್ಥೆ ಅಭ್ಯುದಯ ಸಾಧಿಸುವುದರಲ್ಲಿ ಸಂದೇಹವೇ ಇರದು.
1: ಇದುವರೆಗೆ ಪ. ರಾಮಕೃಷ್ಣ ಶಾಸ್ತ್ರಿಯವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಇನ್ನೂ 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಶ್ರೀಕುಮಾರ್ ಕತ್ರಿಬೈಲು, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ಶಂಕರ್ ಶಾನುಭಾಗ್ ರತ್ನಮಾಲಾ ಪ್ರಕಾಶ್ ಹಾಡಿರುವ ಭಾವಗೀತೆಗಳು, 7:45 ರಾಗರಂಜಿನಿ, 8:30 ಕನ್ನಡ ಚಿತ್ರಗೀತೆಗಳು, 9:05 ಪ್ರಾಯೋಜಿತ ಕಾರ್ಯಕ್ರಮ. ಬೆಂಗಳೂರು ಆಕಾಶವಾಣಿ ಕೇಂದ್ರವು 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ಪ್ರಾಯೋಜಕರು ನಾರಾಯಣ ನೇತ್ರಾಲಯ ಬೆಂಗಳೂರು. 10:05 ಕನ್ನಡ ಚಿತ್ರಗೀತೆಗಳು. 10:30 SMS ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 11:00 ವನಿತಾವಾಣಿ, ಕೆನರಾ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿಯರ ಬಳಗದಿಂದ ಕಾರ್ಯಕ್ರಮ ವೈವಿಧ್ಯ. 11:30 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 12:05 ವನಿತಾ ವಿಹಾರ, ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ, ಈ ಕುರಿತು ಪರಿಸರ ಮತ್ತು ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜಕೆ ಅವರೊಂದಿಗೆ ಮಾತುಕತೆ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ PM ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:20 ಸ್ವರಮಾಧುರ್ಯ, ಜಯಶ್ರೀ ರಂಗನಾಥ್ ಹಾಡಿರುವ ಭಕ್ತಿಗೀತೆಗಳು. 11:30 ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮ 20 ಸಂಚಿಕೆ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ಇಂದಿನ ಪ್ರಸ್ತುತಿ ಅಣ್ಣಪ್ಪ ಪೂಜಾರಿ ಬೈಂದೂರು. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು.

ಕೇಳುಗರೆ, ಈ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 5:30ಕ್ಕೆ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ, ಗುರುಗಳು ವಂದನಾ ಜಧಾತ್, ವಿದ್ಯಾರ್ಥಿಗಳು ಅನಿಷ್ಕಾ ಸಿನ್ಹಾ ಮತ್ತು ನಿಶಾ ಪಾಣಿಗ್ರಹಿ. 5:45ಕ್ಕೆ ಹಿಂದಿ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ಕೃಷಿರಂಗ, ಪಶುಗಳಲ್ಲಿ ವೈಜ್ಞಾನಿಕ ಆಹಾರ ನಿರ್ವಹಣೆ ಕುರಿತು ಕಡಬ ತಾಲೂಕು ಕೊಯಿಲದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಸಂಕೀರ್ಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರಶ್ಮಿ ಕೆಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಆ ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00ಕ್ಕೆ ಕನ್ನಡ ಯುವವಾಣಿ ಅಮ್ಮನ ನೆರಳು ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಸುಪ್ರೀತಾ ಗಟ್ಟಿ ಸೂರಂಬೈಲು. 8:30ಕ್ಕೆ ತುಳು ಕಾರ್ಯಕ್ರಮ, ಅಕ್ಷತಾ ಶೇಖರ್ ಅವರಿಂದ ಸ್ವರಚಿತ ಕವನಗಳ ವಾಚನ. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30ಕ್ಕೆ ಕನ್ನಡ ಚಿತ್ರಗೀತೆಗಳು, 10:00ಕ್ಕೆ ಶಾಸ್ತ್ರೀಯ ಸಂಗೀತ, ಎಕೆಸಿ ನಟರಾಜನ್ ಮತ್ತು ಬಳಗದವರಿಂದ ಕ್ಲಾರಿಯೋನೆಟ್ ವಾದನ. 10:30ಕ್ಕೆ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ವಿಷಯ ಕಿಸಾನ್ ಸಶಕ್ತೀಕರಣ್. 11:05ಕ್ಕೆ

0: ಸಿ ಅಶ್ವಥ್ ಹಾಡಿದ ಸಂತ ಶಿಶುನಾಳ ಶರೀಫರ ರಚನೆಯನ್ನು ಕೇಳಿದಿರಿ.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ನಾನು ಅಯ್ಯಪ್ಪ ಸ್ವಾಮಿ ಯಾವಾಗೂ ನಾನು ನೆನೆಸ್ತಾ ಇರ್ತೇನೆ. ನಾನು ಒಂದು ಸಲ ಮಾಲೆ ಹಾಕಿ ಮಕರ ಸಂಕ್ರಮಣಕ್ಕೆ ಹೋಗಿದ್ದೇನೆ. ಅಯ್ಯಪ್ಪ ಸ್ವಾಮಿ ತುಂಬಾ ಇಷ್ಟ, ಅದಕ್ಕೋಸ್ಕರ ಈ ಹಾಡನ್ನು ಹೇಳ್ತೇನೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಆಕಾಶವಾಣಿ ಮಂಗಳೂರು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಋತುಚರ್ಯಗನುಸಾರ ಆಹಾರ. ಪ್ರಸ್ತುತಿ ಡಾಕ್ಟರ್ ಶ್ರೀಕುಮಾರ್ ಕತ್ರಿಬೈಲು.
1: ಈ ಆಹಾರ ಋತುಗಳಲ್ಲಿ ಚಳಿಗಾಲದಲ್ಲಿ ನಾವು ತಿನ್ನುವಂತಹ ಆಹಾರ ಹೇಗಿರಬೇಕು ಅಂದ್ರೆ, ಸ್ವಲ್ಪ ಎಣ್ಣೆ ಅಂಶ, ಜಿಡ್ಡಿನ ಅಂಶ ಇರುವಂತಹ ಆಹಾರವನ್ನು ತಿಳ್ಕೊಂಡ್ರೆ ಕೈ ಕಾಲು ಒಡೆಯುವುದಲ್ಲಂತದೆ. ಬೇಸಿಗೆ ಕಾಲ ಬಂತು ಅಂತ ಇಟ್ಕೊಳ್ವ, ಗ್ರೀಷ್ಮ ಋತುವಿನಲ್ಲಿ ಆಗ ನಾವು ಉದಾಹರಣೆಗೆ ಎಳ್ನೀರನ್ನು ಕುಡಿಯುವುದು, ಹಣ್ಣುಗಳ ಜ್ಯೂಸನ್ನು ಕುಡಿಯುದು, ಪುನರ್ಪುಳಿ ಅಂತಹ ಒಂದು ವಸ್ತುಗಳನ್ನು ಜ್ಯೂಸ್ ಮಾಡಿ ಕುಡಿಯುವುದು, ಅಥವಾ ಮಜ್ಜಿಗೆಯನ್ನು ಸೇವನೆ ಮಾಡುವುದು, ನಮ್ಮ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಮಜ್ಜಿಗೆಯನ್ನು ಸೇವನೆ ಮಾಡುವುದು, ಇದೆಲ್ಲ ನಮಗೆ ಉತ್ತಮ ಪೂರಕವಾಗಿ ಬರುತ್ತೆ. ಅದರ ಬದಲು ಉದಾಹರಣೆಗೆ ಒಂದು ಶೀತಕಾಲದಲ್ಲಿ ಅಭಿಸಂಧಿಯಾದ ಆಹಾರ, ಮೊಸರನ್ನು ಹೆಚ್ಚಿಸಿಕೊಳ್ಳುವುದು, ಇದು ಹಾಳು. ಆಯಾಯ ಕಾಲಕ್ಕೆ ಅನುಸಾರವಾಗಿ ಆಹಾರವನ್ನು ನಾವು ಸೇವಿಸಬೇಕು. ಪ್ಯಾಕ್ ಫುಡ್ನಲ್ಲಿ ಮುಖ್ಯವಾಗಿ ಅದಕ್ಕೆ ಹಾಕುವಂತಹ ರುಚಿಗೆ ಬರಲಿಕ್ಕೆ ಬೇಕಾಗಿರುವಂತಹ ವಸ್ತುಗಳು ಒಂದು, ಎರಡನೇದು ಪ್ರಿಸರ್ವೇಟಿವ್. ಈ ಎರಡು ವಸ್ತುಗಳು ಕೂಡ ನಮಗೆ ಬಹಳಷ್ಟು ತೊಂದರೆ ಕೊಡುವಂಥದ್ದು. ಇದು ಮಾತ್ರವಲ್ಲ, ಇದನ್ನು ತಯಾರು ಮಾಡುವಂತಹ ರೀತಿ, ಅದಕ್ಕೆ ಉಪಯೋಗಿಸುವಂತಹ ತೈಲಗಳು, ಎಣ್ಣೆಗಳು, ಎಣ್ಣೆಗಳಲ್ಲಿ ನಾವು ಬಹಳಷ್ಟು ಜಾಗ್ರತೆ ವಹಿಸಬೇಕು. ಇವತ್ತು ಎಣ್ಣೆಗಳೆಲ್ಲವೂ ಕಲಬೆರಕೆ ಆಗಿಸುತ್ತದೆ, ಕಲಬೆರಕೆಯಾದ ಎಣ್ಣೆಯಲ್ಲೇ ಇದನ್ನು ಹುರಿಯುವುದು, ಅಂತ ವಸ್ತುವನ್ನು ಪ್ರಿಸರ್ವೇಟಿವ್ ಆಗಿ ಇಡುವುದು, ವಸ್ತು ಹಾಳಾಗಬಾರ್ದು ಅಂತ ಇಟ್ಟುಕೊಳ್ಳುವುದು. ಉದಾಹರಣೆಗೆ ನಾನು ನಿಮಗೆ ಹೇಳ್ತೇನೆ, ನಾವು ಪೇಟೆಯಿಂದ ಒಂದು ಮಾವಿನ ಹಣ್ಣು ತಂದಿಟ್ಟರೆ ಅದು ಒಂದು ವಾರ ಆದರೂ ಹಾಳಾಗುವುದಿಲ್ಲ. ಹಾಳಾಗಬೇಕಾದ್ರೆ ಅಲ್ಲಿ ಬ್ಯಾಕ್ಟೀರಿಯಾ ಬೆಳಿಬೇಕು, ಬ್ಯಾಕ್ಟೀರಿಯಾಕ್ಕೆ ಕೂಡ ಅದು ಬೆಳಿಲಿಕ್ಕೆ ಬಿಡುವುದಿಲ್ಲ, ಅಷ್ಟು ವಿಷಾದಲ್ಲಿದೆ. ಹಿಂದೆ ಕಾಲದಲ್ಲಿ ಮಾವಿನ ಹಣ್ಣಿಗೆ ಇವತ್ತು ಮಾವಿನ ಹಣ್ಣು ತೆಗೆದ್ರೆ ನಾಳೆ ತಿಂದು ಬಿಡಬೇಕು, ನಾಡ್ದಿಗೆ ಹೋಗೋದಕ್ಕೆ ಹುಳ ಆಯ್ತದಲ್ಲಿ. ಅದರ ಸ್ವಾಭಾವಿಕ ಸ್ಥಿತಿ ಅಥವಾ ನ್ಯಾಚುರಲ್ ಕಂಡೀಷನ್ ಅನ್ನು ನಾವು ಆಲ್ಟರ್ ಮಾಡಿ ವಿಷ ಹಾಕಿ ಮಾರಾಟಕ್ಕೆ ಅದನ್ನು ಮಾಡುದು, ತಿನ್ಲಿಕ್ಕೆ ಮಾಡುದಲ್ಲ ಅದು. ಅಂಥದನ್ನು ನಾವು ಅವಾಯ್ಡ್ ಮಾಡಬೇಕು, ಬಿಡಬೇಕು. ಅದೇ ರೀತಿ ಹಾಲು, ಹಾಲನ್ನು ಕರಿಬೇಕು, ಕುದಿಸಬೇಕು, ಕುಡಿಬೇಕು. ಅದು ಬಿಟ್ಟು ಈಗ ಒಂದು ವಾರ, ಎರಡು ವಾರ, ಮೂರು ವಾರ, ನಾಲ್ಕು ವಾರ, ಇದಕ್ಕೆ ಬೇರೆ ಬೇರೆ ಟೆಕ್ನಾಲಜಿ ಬಂದಿದೆ, ನಾವು ಇಟ್ಟುಕೊಳ್ತೇವೆ ಅಂತ ಹೇಳ್ತಾರೆ. ಆದರೆ ಅದು ಒಳ್ಳೇದಲ್ಲ. ಹಾಳಾಗದೆ ಇರುವಂತಹ ಒಂದು ಕೆಮಿಕಲ್ ಅದಕ್ಕೆ ಹಾಕಿದ್ರೆ ಅದು ನಮ್ಮ ಹೊಟ್ಟೆ ಒಳಗೆ ಹೋದ್ರೂ ಹಾಕಿ ಅಲ್ಲಿಯೂ ಅದು ಪಚನ ಆಗುವುದಿಲ್ಲ, ಶರೀರಕ್ಕೆ ಅದು ಅಬ್ಸಾರ್ಬ್ ಆಗುವುದಿಲ್ಲ, ಅದನ್ನು ಸಿಕ್ಕಬೇಕಂತ ಕ್ಯಾಲ್ಸಿಯಂ ನಮಗೆ ಸಿಕ್ಕುವುದಿಲ್ಲ. ಈ ತರವಾದಂತಹ ಆಹಾರ ಸೇವನೆ ಬಹಳಷ್ಟು ಹಾಳು. ನಾವೆಲ್ಲ ಏನು ಮಾಡೋದಂದ್ರೆ, ಸ್ವಂತ ನಮಗೆ ಬೇಕಾದಂತಹ ತರಕಾರಿ ಇರಬಹುದು ಅಥವಾ ಹಣ್ಣು ಹಂಪಲುಗಳು ಇರಬಹುದು, ಸಾಧ್ಯವಾದಷ್ಟು ಆಹಾರ ವಸ್ತುಗಳನ್ನು ನಾವೇ ಬೆಳಿತೇವೆ. ಮಾರಾಟ ಮಾಡುವ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನಿಗೆ ಈಲ್ಡ್ ಜಾಸ್ತಿ ಬರುವುದು ಅವನ ಇಂಟೆನ್ಷನ್. ಈ ಫುಡ್ ಕ್ರಾಪ್ ಅನ್ನು ಕಮರ್ಷಿಯಲ್ ಕ್ರಾಪ್ ಆಗಿ ಯಾವಾಗ ಚೇಂಜ್ ಮಾಡಿದ್ರೋ ಆಗ ನಮಗೆ ತೊಂದರೆ ಆಯಿತು. ಮೊದಲೆಲ್ಲ ಈ ಫುಡ್ ಕ್ರಾಪ್ಗಳು ಯಾವುದು ಕಮರ್ಷಿಯಲ್ ಅಲ್ಲ, ನಮ್ಮ ಸಣ್ಣ ವಯಸ್ಸಿನಲ್ಲಿ ನಾವು ನೋಡಿದ್ದೇವೆ, ಯಾವ ಅಂಗಡಿಯಲ್ಲಿ ತರಕಾರಿ ಇಲ್ಲ ನಮ್ಮ ಊರಲ್ಲಿ, ಎಲ್ಲರೂ ಅವರು ಬೆಳೆಸಿಕೊಂಡಿದ್ರು. ಇವತ್ತು ಎಲ್ಲ ಮನೆಯಲ್ಲಿ ಕೂಡ ತರಕಾರಿ ಬೆಳೆಸುವುದಿಲ್ಲ, ಯಾರು ದನ ಸಾಕುವುದಿಲ್ಲ, ಅಲ್ಲಿಂದ ಹಾಲು ತಂದು ಕುಡಿಯುವುದು, ಯಾರು ಹಣ್ಣು ಹಂಪಲನ್ನು ಬೆಳೆಸುವುದಿಲ್ಲ, ಪೇಟೆಯ ಹಣ್ಣುಗಳನ್ನು ತಿನ್ನುವುದು. ಈ ಪ್ರಿಸರ್ವೇಟಿವ್ಸ್ ಮತ್ತು ಪೆಸ್ಟಿಸೈಡ್ ಮತ್ತು ಫಂಗಿಸೈಡ್ಗಳನ್ನು ಉಪಯೋಗ ಮಾಡಿದ್ದರಿಂದ, ಉದಾಹರಣೆಗೆ ಕ್ಯಾಬೇಜ್ ಹಾಳು ಅಂತ ಹೇಳ್ತಾರೆ, ಕ್ಯಾಬೇಜ್ ಹಾಳಲ್ಲ ಒಳ್ಳೇದೆ, ಟೊಮೆಟೊ ಹಾಳಲ್ಲ ಒಳ್ಳೇದೆ, ಪ್ಯೂನಿಕ ಗ್ರೆನೇಟ್ ಅಥವಾ ದಾಳಿಂಬೆ ಇದು ಹಾಳಲ್ಲ ಒಳ್ಳೇದೆ. ಅದು ಇವುಗಳಿಗೆ ಎಲ್ಲದಕ್ಕೂ ಹಾಕುವಂತ ಕೆಮಿಕಲ್ಸ್, ಹಾಕುವಂತ ಫರ್ಟಿಲೈಸರ್, ವಿಷವಸ್ತುಗಳು ಮತ್ತು ಅದಕ್ಕೆ ರಾಸಾಯನಿಕಗಳು. ಈ ರಾಸಾಯನಿಕ ಮುಕ್ತ ಮತ್ತು ವಿಷಮುಕ್ತವಾದಂತಹ ಆಹಾರ ನಮಗೆ ಯಾವಾಗ ಸಿಗ್ತದ ಆಗ ನಮ್ಮ ಶರೀರ ಆರೋಗ್ಯ ಉತ್ತಮವಾಗುವುದು. ಪ್ರಿವೆನ್ಷನ್ ಬರಬೇಕಿದ್ರೆ ಅದಾಗಬೇಕು. ವಿಟಮಿನ್ ಸಿ ಸಿಕ್ಕಲಿ ಅಂತ ತಿನ್ನುವುದು, ಈಗ ಉದಾಹರಣೆಗೆ ಕಿತ್ತಳೆಯನ್ನು, ಕಿತ್ತಳೆಗೆ ಬೇಕಾದಷ್ಟು ಮದ್ದು ಬಿಟ್ಟಿರ್ತಾರೆ. ನಮಗೆ ವಿಟಮಿನ್ ಸಿ ಸಿಕ್ಕುವುದರಿಂದ ಹೆಚ್ಚು ಪದ್ರ ಅದರಿಂದ ಆಗ್ತದೆ. ಇಂಥ ಉದಾಹರಣೆ ನೆಲ್ಲಿಕಾಯಿ, ನಮ್ಮ ಊರಿನಲ್ಲಿ ಬೆಳೆದಂತಹ ನೆಲ್ಲಿಕಾಯಿ ನಾವು ತಿನ್ನುವುದಿಲ್ಲ, ನಾವು ಇಲ್ಲಿಯೋ ಬೆಳೆದಂತ ಕಮರ್ಷಿಯಲ್ ಕ್ರಾಪ್ ಆಗಿ ಬೆಳೆದದನ್ನು ನಾವು ತಿಂತೇವೆ. ಇದನ್ನು ನಮಗೆ ಬೇಕಾದಷ್ಟು ವಸ್ತುಗಳು ಸಿಗುವುದು ಖಂಡಿತ ಸಾಧ್ಯ ಇಲ್ಲ.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಋತುಚರ್ಯಗನುಸಾರ ಆಹಾರ. ಪ್ರಸ್ತುತಿ ಡಾಕ್ಟರ್ ಶ್ರೀಕುಮಾರ್ ಕತ್ರಿಬೈಲು. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೇ.

0: ಆಕಾಶವಾಣಿ ಮಂಗಳೂರು, ಸಮಯ 6:50. ಕೇಳಿ ರೈತರಿಗೆ ಸಲಹೆ.
1: ರಾಂಬುಟಾನ್ ಹಣ್ಣು ಸ್ಯಾಂಪಿಡೇಸಿ ಕುಟುಂಬಕ್ಕೆ ಸೇರಿದ್ದು ಏಷ್ಯಾ ಖಂಡದ ದಕ್ಷಿಣ ಪೂರ್ವ ಭಾಗಗಳ ಭೂಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಬೆಳೆಯಲು

0: ಕರೆಯಲ್ಪಡುತ್ತಿದೆ. ಇತ್ತೀಚೆಗೆ ಭಾರತ ಹಾಗೂ ಶ್ರೀಲಂಕಾ ದೇಶಗಳಲ್ಲೂ ಕೂಡ ಇದನ್ನು ಬೆಳೆಸುತ್ತಾರೆ. ಈ ಹಣ್ಣಿಗೆ ಹೆಸರು ಬರಲು ಕಾರಣ, ಮಲೆಯ ಭಾಷೆಯಲ್ಲಿ ಈ ಹಣ್ಣಿನ ಕೂದಲನ್ನು ರಾಂಬೂಟ್ ಎಂದು ಕರೆಯುತ್ತಾರೆ. ಇದನ್ನು ರೋಮವುಳ್ಳ ಲಿಚ್ಚಿ ಅಂದರೆ ಹ್ಯಾರಿ ಲಿಚ್ಚಿ ಎಂದು ಕೂಡ ಕರೆಯಲಾಗುತ್ತದೆ. ಇದರ ತಿರುಳಿನಲ್ಲಿ ಅಧಿಕ ಪ್ರಮಾಣದ ಶರ್ಕರಪಿಷ್ಟ, ಖನಿಜ ಪದಾರ್ಥ ಹಾಗೂ ಸಿ ಜೀವಸತ್ವ ಇದೆ. ಈ ಹಣ್ಣಿನ ಸೇವನೆಯಿಂದ ಹೊಟ್ಟೆಯಲ್ಲಿ ಜಂತು ಹುಳುಗಳು ನಾಶಗೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ. ಸಾಮಾನ್ಯವಾಗಿ ಇದರ ಬೇಸಾಯವು ಕೇರಳದ ಜಿಲ್ಲೆಗಳಾದ ತ್ರಿಶೂರ್, ಕೋಟ್ಟಯಂ, ಎರ್ನಾಕುಳಂ, ತಮಿಳುನಾಡಿನ ನಾಗರಕೋಳಿ, ನೀಲಗಿರಿ, ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಜಿಲ್ಲೆಗಳಾಗಿದೆ. ರಾಂಬುಟಾನ್ ಮರಗಳು ಹೆಣ್ಣು ಗಂಡು ಅಥವಾ ಉಭಯ ಲಿಂಗಿಗಳಾಗಿರುತ್ತವೆ. ಹಣ್ಣುಗಳು ಲಿಚ್ಚಿ ಹಣ್ಣುಗಳನ್ನು ಹೋಲುತ್ತವೆ. ಹಣ್ಣಿನ ಹೊರಮೈ ಒರಟಾಗಿದ್ದು ಉದ್ದ ಹಾಗೂ ದಪ್ಪವಾದ ಹಳದಿ, ನಸುಗೆಂಪು ಮತ್ತು ಕೆಂಪು ಬಣ್ಣದ ಕೂದಲನ್ನು ಹೊಂದಿರುತ್ತದೆ. ಹಣ್ಣಿನ ಒಳ ತಿರುಳು ಪ್ರಕಾಶಿತ ಬಿಳಿ ಅಥವಾ ಗುಲಾಬಿ ಮಿಶ್ರಿತ ಬಣ್ಣವನ್ನು ಹೊಂದಿದ್ದು, ರಸಭರಿತ ತಿರುಳು ರುಚಿಯಲ್ಲಿ ಸಿಹಿ ಹುಳಿಗಳ ಮಿಶ್ರಣವನ್ನು ಹೊಂದಿದೆ. ಈ ಬೆಳೆಯನ್ನು ಹೆಚ್ಚು ಫಲವತ್ತತೆಯಿಂದ ಕೂಡಿದ ನೀರು ಬಸಿಯುವ ಆಳವಾದ ಮರಳು ಮಿಶ್ರಿತ ಗೋಡು ಮಣ್ಣು ಅಥವಾ ಕೆಂಪು ಗೋಡು ಮಣ್ಣುಗಳಲ್ಲಿ, ಸಾವಯವಯುಕ್ತ ಅಂಶಗಳುಳ್ಳ ಮಣ್ಣುಗಳಲ್ಲಿ ಹೆಚ್ಚಿನ ಇಳುವರಿ ಮತ್ತು ಗುಣಮಟ್ಟದಿಂದ ಬೆಳೆಯಲು ಉಪಯುಕ್ತ. ಮಣ್ಣಿನ ರಸ ಸರ 4.5-6 ಬೇಕಾಗುತ್ತದೆ. ನೀರು ನಿಲ್ಲುವ ಭೂಪ್ರದೇಶ ಇದರ ಬೆಳೆಗೆ ಸೂಕ್ತವಲ್ಲ. ರಾಂಬುಟಾನ್ ಬೆಳೆ ಉಷ್ಣವಲಯದ ಬೆಳೆಯಾಗಿದ್ದು ಆರ್ದ್ರತೆಯಿಂದ ಕೂಡಿದ ಹವೆ ಇರಬೇಕಾಗುತ್ತದೆ. ಸಾಮಾನ್ಯ 22-30 ಡಿಗ್ರಿ ಉಷ್ಣಾಂಶದಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತದೆ. ಜೂನ್ನಿಂದ ಜುಲೈ ತಿಂಗಳು ಇದರ ನಾಟಿಗೆ ಸೂಕ್ತ. ಕೆಂಪು ಹಣ್ಣಿನ ಮತ್ತು ಹಳದಿ ಹಣ್ಣಿನ ಬಗೆಗಳು ಇದರಲ್ಲಿ ಮುಖ್ಯವಾದ ತಳಿಗಳು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಅಭಿವೃದ್ಧಿಪಡಿಸಿದ ತಳಿಗಳೆಂದರೆ ಅರ್ಕಾ ಕೂರ್ಗ್ ಅರುಣ್, ಅರ್ಕಾ ಕೂರ್ಗ್ ಪಿತಾಪ್, CHES 26, CHES 14 ಮುಂತಾದವು. ಅರ್ಕಾ ಕೂರ್ಗ್ ಅರುಣ್ ಇದರ ಮರಗಳು ಮಧ್ಯಮ ಗಾತ್ರಕ್ಕೆ ಬೆಳೆಯುವ, ಸಾಧಾರಣ ಹರಡಿಕೊಳ್ಳುವ, ಬೇಗನೆ ಫಲ ಕೊಡುವಂತಹ ಗುಣವನ್ನು ಹೊಂದಿವೆ. ಹಣ್ಣುಗಳು ಕಡು ಕೆಂಪು ಬಣ್ಣವಿದ್ದು 40-45 ಗ್ರಾಂ ತೂಗುತ್ತವೆ. ಇದು ಬೇಗನೆ ಕೊಯ್ಲಿಗೆ ಬರುವ ತಳಿಯಾಗಿದ್ದು ಫೆಬ್ರವರಿ ತಿಂಗಳಲ್ಲಿ ಹೂ ಬಿಟ್ಟು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕೊಯ್ಲಿಗೆ ಬರುತ್ತದೆ. ತಿರುಳು ದಪ್ಪವಾಗಿ ಗಟ್ಟಿಯಾಗಿ ಬಿಳಿಯಾಗಿರುತ್ತದೆ. 10 ವರ್ಷದ ಗಿಡ ಸರಾಸರಿ 750-1,000 ಹಣ್ಣುಗಳನ್ನು ಕೊಡುತ್ತದೆ. ಅರ್ಕಾ ಕೂರ್ಗ್ ಪಿತಾಬ್ ಹೆಚ್ಚು ಇಳುವರಿ ಕೊಡುವ, ಪ್ರತಿ ಋತುವಿನಲ್ಲಿ ಹಣ್ಣು ಬಿಡುವ ತಳಿಯಾಗಿದೆ. ಮಧ್ಯಮ ಎತ್ತರ, ಸಾಧಾರಣ ಹರಡಿಕೊಳ್ಳುವ ತಳಿ ಇದು. ತಿರುಳು ಬಿಳಿಯಾಗಿದ್ದು ಸಿಹಿ ಮತ್ತು ರಸಭರಿತವಾಗಿರುತ್ತದೆ. ಹಣ್ಣುಗಳು 25-30 ಗ್ರಾಂ ತೂಕವಿರುತ್ತದೆ. ಪ್ರತಿ ವರ್ಷ ಗಿಡ ಸರಾಸರಿ 1,200-1,500 ಹಣ್ಣುಗಳನ್ನು ಬಿಡುತ್ತದೆ. ಗಿಡಗಳು ಬೇಗನೆ ಬೆಳೆದು ಹರಡಿಕೊಳ್ಳುವುದರಿಂದ ಗಿಡದಿಂದ ಗಿಡಕ್ಕೆ ಹೆಚ್ಚು ಅಂತರವನ್ನು ಕೊಟ್ಟು ನಾಟಿ ಮಾಡಬೇಕಾಗುತ್ತದೆ. ಇಲ್ಲದಿದ್ದರೆ 10-15 ವರ್ಷಗಳಲ್ಲಿ ಒಂದರ ಮೇಲೊಂದು ಹರಡಿಬಿಡುತ್ತದೆ. 1 ಹೆಕ್ಟೇರ್ನಲ್ಲಿ ಸರಾಸರಿ 100-150 ಗಿಡಗಳನ್ನು ಇದರಲ್ಲಿ ನಾಟಿ ಮಾಡಬಹುದು. ಸಾಲುಗಳ ನಡುವಣ ಮತ್ತು ಪಾತಿಗಳಲ್ಲಿ ಮಣ್ಣುಗಳನ್ನು ಆಗಾಗ್ಗೆ ಇದರಲ್ಲಿ ಸಡಿಲಿಸಬೇಕು. ಅದರಿಂದ ಕಳೆಗಳ ಬಾಧೆ ಇರುವುದಿಲ್ಲ. ತೇವ ಬಹುಕಾಲ ಉಳಿಯುತ್ತದೆ. ಅಂತರ ಬೆಳೆಯಾಗಿ ಕೆಲವು ವರ್ಷಗಳವರೆಗೆ ಬೇರೆ ಬೇರೆ ರೀತಿಯ ತರಕಾರಿಗಳು, ಹಸಿರೆಲೆ ಗೊಬ್ಬರ ಮುಂತಾದವುಗಳನ್ನು ಬೆಳೆಸಬಹುದು. ರಾಂಬುಟಾನ್ ಗಿಡಗಳು ಬೇಗನೆ ಬೆಳೆಯುವುದರಿಂದ ಸರಿಯಾದ ರೀತಿಯಲ್ಲಿ ಗಿಡ ಬೆಳೆಯಲು ಅನುಕೂಲ ಮಾಡಿಕೊಡುವ ಹಾಗೆ ರೆಂಬೆ ಕೊಂಬೆಗಳನ್ನು ಸವರುವುದು ಅಗತ್ಯ. ನೇರ ಹಾಗೂ ನಿರ್ದಿಷ್ಟವಾಗಿ ಬೆಳೆಯಲು ಆಸರೆಯ ಕೋಲು ಕಟ್ಟುವುದು ಕೂಡ ಅಗತ್ಯ. ಕಟಾವಿನ ನಂತರ ಒಣಗಿದ ರೆಂಬೆ ಕೊಂಬೆಗಳನ್ನು ಸವರುವುದರಿಂದ ಮುಂದಿನ ಋತುವಿಗೆ ಇದು ಚೆನ್ನಾಗಿ ಹೆಚ್ಚು ಕಾಯಿ ಬಿಡಲು ಸಹಕಾರಿಯಾಗುತ್ತದೆ. ಗಿಡ ನಾಟಿ ಮಾಡಿದ 4 ವರ್ಷಗಳ ನಂತರ ಹಣ್ಣುಗಳನ್ನು ಪಡೆಯಬಹುದು. ಕಾಯಿ ಕಚ್ಚಿದ ನಂತರ ಹಣ್ಣಾಗಲು 4-5 ತಿಂಗಳು ಇದು ತೆಗೆದುಕೊಳ್ಳುತ್ತದೆ. ಹಣ್ಣು ಪೂರ್ಣ ಮಾಗಿದಾಗ ಮಾತ್ರವೇ ಕೊಯ್ಲು ಮಾಡಬೇಕು. ಸಾಮಾನ್ಯವಾಗಿ ವರ್ಷಕ್ಕೆ 2 ಬಾರಿ ಹಣ್ಣು ಕಟಾವು ಮಾಡಬಹುದು. ಮೊದಲನೆಯದು ಜೂನ್ ತಿಂಗಳಲ್ಲಿ, ಎರಡನೆಯದು ಡಿಸೆಂಬರ್ ತಿಂಗಳಲ್ಲಿ. ಮರದ ಸರಾಸರಿ ಇಳುವರಿ 60-90 ಕಿಲೋಗ್ರಾಂ ಇರುತ್ತದೆ. ಕಟಾವು ಮಾಡುವಾಗ ನೆಲಕ್ಕೆ ಬೀಳದ ಹಾಗೆ ಹಣ್ಣನ್ನು ಇಡೀ ಗೊಂಚಲನ್ನೇ ಕಟಾವು ಮಾಡಬೇಕಾಗುತ್ತದೆ. ಸುಮಾರು 20-30 ವರ್ಷಗಳವರೆಗೆ ಲಾಭದಾಯಕ ಫಸಲನ್ನು ಇದರಿಂದ ಪಡೆಯಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:55, ಸಂಸ್ಕೃತದಲ್ಲಿ ವಾರ್ತೆ, ದೆಹಲಿ ಕೇಂದ್ರದಿಂದ.
2: ಅಷ್ಟಮಃ ಭಾರತ ಇಂಡೋನೇಷ್ಯಾ ಸಂಯುಕ್ತ ಆಯೋಗಸ್ಯ ಉಪವೇಶನಂ ಹ್ಯಃ ನವ

ಪ್ರಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿಯಿಂದ ಪ್ರಸಾರವಾಗುತ್ತಿರುವ 100.3 FM ಟೆಲಿಕ್ವಿಸ್ ಈ ವಾರದ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದದ್ದು

ನಾಳೆ ಮಂಗಳವಾರ ಬೆಳಗ್ಗೆ 11:30 12:30 June 9 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611. ನಮ್ಮ STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ June 9 ಎಂದರೆ ನಾಳೆ ಮಂಗಳವಾರ ಬೆಳಗ್ಗೆ 11:30 12:30. ಹಾಗೆ ಕರೆ ಸಿಗದವರು ನಮ್ಮ 9449926500 ಮೊಬೈಲ್ ಸಂಖ್ಯೆಗೆ ಟೆಲಿಕ್ವಿಸ್ ಎಂದು ಬರೆದು ವಾಟ್ಸ್ಆ್ಯಪ್ ಸಂದೇಶ ಕಳುಹಿಸಬಹುದು. ನಿಲಯದಿಂದ ನಿಮಗೆ ಕರೆ ಮಾಡಲಾಗುವುದು.

ಕರಾಗಿರುವ ಡಾಕ್ಟರ್ ರಶ್ಮಿ ಕೆ ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಇಂದು ಬೆಳಗ್ಗೆ 9:05 ಬೆಂಗಳೂರು ಆಕಾಶವಾಣಿ ಕೇಂದ್ರವು May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ ಸ್ವರ ಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ಪ್ರಾಯೋಜಕರು ನಾರಾಯಣ ನೇತ್ರಾಲಯ ಬೆಂಗಳೂರು. ಇಂದಿನ ಉಮಂಗ್ 11:30 ಮೂಡಿಬರಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 7:02. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿ ಇದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೆ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಶ್ವಸಂಸ್ಥೆಯ ಮಕ್ಕಳ ನಿಧಿ, ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್, ಹೆಣ್ಣುಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ

0: 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್, ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ, ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಎಂಸಿಐ, ಮೀನಾ ಎಂದು ಕರೆಯಲ್ಪಡುವ ಕಾರ್ಯಕ್ರಮ ದಕ್ಷಿಣ ಏಷ್ಯಾದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ, ಹಕ್ಕುಗಳು ಮತ್ತು ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಪ್ರಾರಂಭಿಸಿದ ಸಮೂಹ ಮಾಧ್ಯಮ ಮತ್ತು ಶೈಕ್ಷಣಿಕ ಅಭಿಯಾನ. ಈ ಕುರಿತು ಒಂದು ವರದಿ.
1: ಮೀನಾ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಹೆಣ್ಣು ಮಕ್ಕಳ ಸಬಲೀಕರಣದ ಮಹತ್ವಾಕಾಂಕ್ಷಿ ಯೋಜನೆ ಎಂದು ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹಾಗೂ ಯುನಿಸೆಫ್ ಸಹಯೋಗದಲ್ಲಿ 1998 ಮಹಿಳೆಯರ ಸಾಕ್ಷರತಾ ಪ್ರಮಾಣ ಕಡಿಮೆ ಇದ್ದ ಉತ್ತರ ಪ್ರದೇಶದಲ್ಲಿ ಮೊದಲು ಪ್ರಾರಂಭಿಸಿತು. 2008-09 ದೇಶಾದ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಜಾರಿಗೊಳಿಸಲಾಯಿತು. ಕ್ರಮೇಣ 2010-2012 ಕರ್ನಾಟಕ ಸೇರಿದಂತೆ ದೇಶದ ಎಲ್ಲಾ ರಾಜ್ಯಗಳು, ಎಲ್ಲಾ ತಾಲೂಕುಗಳಿಗೂ ವಿಸ್ತರಿಸಲಾಯಿತು. ಹೆಣ್ಣು ಮಕ್ಕಳು ಶಿಕ್ಷಣವಂತರಾಗಲು ಇರುವ ಅಡೆತಡೆಗಳನ್ನು ನಿವಾರಿಸುವ ಮೂಲಕ ನಿರಂತರ ಶಿಕ್ಷಣ ಪಡೆಯಲು ತನ್ನನ್ನು ತಾನೇ ಸಬಲೀಕರಿಸಿಕೊಳ್ಳುವ ಉದ್ದೇಶವನ್ನು ಮೀನಾ ಕಾರ್ಯಕ್ರಮ ಹೊಂದಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣುಕಾ ಅಮಲ್ಜರಿ.
2: ಮೀನಾ ತಂಡ ಅಥವಾ ಮೀನಾ ಕ್ಲಬ್ ಪ್ರಾಥಮಿಕ ಶಾಲೆಯ 5-8 ತರಗತಿಯ ವಿದ್ಯಾರ್ಥಿನಿಯ ಸದಸ್ಯರನ್ನ ಒಳಗೊಂಡಿದ್ದು ಶಾಲೆಯಿಂದ ಹೊರಗುಳಿದ ಹೆಣ್ಣು ಮಕ್ಕಳನ್ನು ಪುನಃ ಶಾಲೆಗೆ ಸೇರಿಸಲು ಪೋಷಕರ ಮನೆಗಳಿಗೆ ಭೇಟಿ ನೀಡುತ್ತಾರೆ. ಹೆಣ್ಣು ಮಕ್ಕಳ ಶಿಕ್ಷಣದ ಉತ್ತೇಜನ, ಲಿಂಗ ಸಮಾನತೆ, ಸಾಮಾಜಿಕ ಕೆಟ್ಟ ಆಚರಣೆಗಳಾದ ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆಯ ವಿರುದ್ಧ ಜಾಗೃತಿ, ಹೆಣ್ಣು ಮಕ್ಕಳ ಲೈಂಗಿಕ ಶೋಷಣೆ ಮತ್ತು ದೌರ್ಜನ್ಯ ಖಂಡನೆ, ಹೆಣ್ಣು ಮಕ್ಕಳಲ್ಲಿ ನಾಯಕತ್ವದ ಅಭಿವೃದ್ಧಿ, ವೈಯಕ್ತಿಕ ಸ್ವಚ್ಛತೆ, ಪೌಷ್ಟಿಕತೆ ಹಾಗೂ ಮಾನಸಿಕ ಆರೋಗ್ಯ, ಇವುಗಳ ಕುರಿತು ಕಿರು ನಾಟಕಗಳು, ಬೀದಿ ನಾಟಕಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗ್ರಾಮ ಮಟ್ಟದ ಸಭೆಗಳು, ಪೋಷಕರ ಸಭೆಗಳು, ಸಮುದಾಯದ ವಿಶೇಷ ಸಭೆಗಳಲ್ಲಿ ಭಾಗವಹಿಸುವ ಮೂಲಕ ಮೀನಾ ತಂಡದ ಸದಸ್ಯರು ಅರಿವು ಮೂಡಿಸುತ್ತಿದ್ದಾರೆ. ಭೇಟಿ ಬಚಾವೋ ಭೇಟಿ ಪಡಾವೋ ಹಾಗೂ ಹೆಣ್ಣು ಮಕ್ಕಳ ಸುರಕ್ಷತಾ ಸಮಿತಿ, ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಸ್ವರಕ್ಷಣಾ ತಂತ್ರ ಸಮಿತಿ, ಹೆಣ್ಣು ಮಕ್ಕಳ ಶಿಕ್ಷಣದ ಜಾಗೃತಿ, ಪಾಲಕರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇರುವ ಮನೋಭಾವ ದೂರಗೊಳಿಸುವಿಕೆ, ಸುರಕ್ಷತೆ ಮತ್ತು ಸುಭದ್ರತೆ ಕುರಿತಾಗಿ ವಿವಿಧ ಇಲಾಖೆಗಳ ಯೋಜನೆಗಳ ಜಾಗೃತಿ ಕಾರ್ಯಕ್ರಮವನ್ನು ಎಲ್ಲಾ ವಿದ್ಯಾರ್ಥಿನಿಯರಿಗೆ, ಪೋಷಕರಿಗೆ, ಸಮುದಾಯಕ್ಕೆ ತಿಳಿಸುವ ಪ್ರಯತ್ನ ಮಾಡುತ್ತಿದೆ.
0: ರಾಯಚೂರು ತಾಲೂಕಿನ 100 ಸರ್ಕಾರಿ ಶಾಲೆಗಳು ಹಾಗೂ ರಾಯಚೂರು ಜಿಲ್ಲೆಯ 30 ಹೆಚ್ಚು ಶಾಲೆಗಳಿಗೆ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ಗಳನ್ನು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ರಾಯಚೂರು ನಗರ ವ್ಯಾಪ್ತಿಯ ವಾರ್ಡ್ ನಂಬರ್ 35 ಶ್ರೀರಾಮನಗರ ಕ್ಯಾಂಪ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸೌಲಭ್ಯಗಳನ್ನು ವಿತರಿಸಿ ಅವರು ಮಾತನಾಡಿದರು. ಯರಮರಸ್ ಡಯಟ್ ತರಬೇತಿ ಕೇಂದ್ರದ ಉಪನಿರ್ದೇಶಕ ಚಂದ್ರಶೇಖರ ಭಂಡಾರಿ ಮಾತನಾಡಿ, ರಾಯಚೂರು ತಾಲೂಕಿನ 70 ಶಾಲೆಗಳಿಗೆ ಹಾಗೂ ಲಿಂಗಸುಗೂರು, ದೇವದುರ್ಗ, ಮಸ್ಕಿ ತಾಲೂಕಿನ 30 ಶಾಲೆಗಳಿಗೆ 10 ಲಕ್ಷ ರೂಪಾಯಿ ಮೌಲ್ಯದ ಸಲಕರಣೆ ವಿತರಿಸಲಾಗಿದೆ ಎಂದರು. ಧಾರವಾಡದ ಡಾ ದರಾ ಬೇಂದ್ರೆ ರಾಷ್ಟೀಯ ಸ್ಮಾರಕ ಟ್ರಸ್ಟ್ಗೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಭೇಟಿ ನೀಡಿ ಗ್ರಂಥಾಲಯ, ಬೇಂದ್ರೆ ದರ್ಶನ ಪ್ರದರ್ಶನಾಲಯ ಹಾಗೂ ವರಕವಿ ಬೇಂದ್ರೆ ನಿವಾಸವನ್ನು ವೀಕ್ಷಿಸಿದರು. ಟ್ರಸ್ಟ್ ಅಧ್ಯಕ್ಷ ಡಾ ಸರ್ಜು ಕಾಟ್ಕರ್ ಟ್ರಸ್ಟ್ನ ಕಾರ್ಯಚಟುವಟಿಕೆ ವಿವರಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ವಿಭಾಗದ ಜಂಟಿ ನಿರ್ದೇಶಕ ಕೆಎಚ್ ಚನ್ನೂರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ.

0: ವಾರ 9:15
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆರೋಗ್ಯವಂತ ಹಾಗೂ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪಕ್ಕೆ ಪೂರಕವಾಗಿ ಗ್ರಾಮೀಣ ಜನರಿಗೆ ಅತ್ಯಾಧುನಿಕ ಹಾಗೂ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸೌಲಭ್ಯಗಳನ್ನು ಸ್ಥಳೀಯವಾಗಿ ದೊರಕಿಸುವಲ್ಲಿ ಬಿವಿಜಿ ವೆಲ್ನೆಸ್ ಸೆಂಟರ್ ಕೇಂದ್ರ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಗದಗ್ ಜಿಲ್ಲೆ ನರಗುಂದ ತಾಲೂಕು ವಾಸನ ಗ್ರಾಮದ ಸ್ವಯಂ ಸಂಜೀವಿನಿ ಆಶ್ರಮದಲ್ಲಿ ಬಿವಿಜಿ ಇಂಡಿಯಾ ಸಂಸ್ಥೆಯ ಅಂಗಸಂಸ್ಥೆಯಾದ ಕರ್ನಾಟಕದ ಪ್ರಥಮ ಚಿಕಿತ್ಸಾಲಯ ಬಿವಿಜಿ ವೆಲ್ನೆಸ್ ಸೆಂಟರ್ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಗ್ರಾಮೀಣ ಆರೋಗ್ಯ ಸೇವಾ ಸಂಸ್ಥೆಗಳು ಸಮಾಜದ ಆರೋಗ್ಯ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಂಚಾಟೆ ಸಂಜೀವ್ ಕುಮಾರ್, ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಕೇರಳ ಮಹಾಪೀಠದ ಶ್ರೀ ಸಹಸ್ರಾರ ಯೋಗೀಶ್ವರ ಸ್ವಾಮೀಜಿ ಪಾಲ್ಗೊಂಡಿದ್ದರು. ಜೂನ್ ತಿಂಗಳ ಮೊದಲ ಭಾನುವಾರ ಕ್ಯಾನ್ಸರ್ ಕಾಯಿಲೆ ಗೆದ್ದವರ ದಿನ. ಕ್ಯಾನ್ಸರ್ದಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ. ಕ್ಯಾನ್ಸರ್ಗೆ ಆತ್ಮವಿಶ್ವಾಸವೇ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಅರ್ಥಪೂರ್ಣವಾಗಿ ನಿನ್ನೆ ಆಚರಿಸಲಾಯಿತು. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಯಶಸ್ವಿಯಾದ, ತಮ್ಮ ಅನುಭವ ಮತ್ತು ಆಪ್ತ ಸಮಾಲೋಚನೆ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ತುಂಬುತ್ತಿರುವ ಮೈಸೂರಿನ ಹಿರಿಯ ಪತ್ರಕರ್ತೆ ಕೃಷ್ಣಿ ಶಿರೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ನಾನೊಬ್ಬ ಕ್ಯಾನ್ಸರ್ ಸರ್ವೈವರ್. 10 ವರ್ಷಗಳ ಹಿಂದೆ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದವಳು. ಪ್ರಸ್ತುತ ದಿನಮಾನದಲ್ಲಿ ಕ್ಯಾನ್ಸರ್ ಅನ್ನೋದು ಕಾಮನ್ ಡಿಸೀಸ್ ಆಗಿದೆ. ಕ್ಯಾನ್ಸರ್ ಬರದಂತೆ ಜಾಗೃತಿ ವಹಿಸುವುದು ತುಂಬಾ ಮುಖ್ಯ. ಕ್ಯಾನ್ಸರ್ ಅನ್ನ ಎದುರಿಸಿ ನಿಲ್ಲೋದು ಸುಲಭದ ಮಾತಲ್ಲ. ಒಮ್ಮೆ ಕ್ಯಾನ್ಸರ್ ನಿಂದ ಮುಕ್ತವಾಗಿದ್ದೇವೆ ಅಂದುಕೊಂಡ್ರೂ ಚಿಕಿತ್ಸೆಯ ಅಡ್ಡ ಪರಿಣಾಮಗಳು ಕ್ಯಾನ್ಸರ್ ಸಂತ್ರಸ್ತರನ್ನ ಹೈರಾಣಾಗಿಸಲಿದೆ. ಜೀವನ ಪೂರ್ತಿ ಅಡ್ಡ ಪರಿಣಾಮಗಳ ವಿರುದ್ಧವೂ ಹೋರಾಡಲು ಸದಾ ಸಿದ್ಧರಾಗಿರಬೇಕು. ಕೊಂಚ ಯಾಮಾರಿದ್ರೂ ಮತ್ತೆ ಕ್ಯಾನ್ಸರ್ ಬಾಯಿಗೆ ಬೀಳುವ ಸಂಭವ ಹೆಚ್ಚಿದೆ. ನಾವು ಕ್ಯಾನ್ಸರ್ ಸಂತ್ರಸ್ತರು ಅನ್ನೋ ಪದದ ಬದಲು ಕ್ಯಾನ್ಸರ್ ವಿರುದ್ಧದ ಹೋರಾಟಗಾರರು ಎಂದು ಹೇಳಬಹುದು. ಈ ಹೋರಾಟದ ಬದುಕಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಮುಖ್ಯ. ಈ ಹೋರಾಟವನ್ನ ಸುಲಭ ಮತ್ತು ಸರಳಗೊಳಿಸಲು ನಮಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಮುದ್ರೆಗಳು ಸಾಥ್ ನೀಡಲಿವೆ. ಪಾರ್ಟ್ ಆಫ್ ಲೈಫ್ ಮಾಡಿಕೊಂಡು ನಿತ್ಯವೂ ಅನುಸರಿಸಿದರೆ ನಮಗೆ ದೈಹಿಕ ಹಾಗೂ ಮಾನಸಿಕವಾಗಿ ಒಂದು ಸದೃಢತೆ ಸಿಗಲಿದೆ. ಎಲ್ಲ ಸಮಸ್ಯೆಗೂ ಮನಸ್ಸೇ ಮೂಲ ಕಾರಣ. ಅದಕ್ಕಾಗಿ ಮಾನಸಿಕವಾಗಿ ನಾವು ಬಲವಾಗಲು ಯೋಗ ಪರಿಣಾಮಕಾರಿ ಮಾರ್ಗ. ಸಕಾರಾತ್ಮಕತೆಯೆಡೆಗೆ ಒಯ್ಯಲಿದೆ. ಆತ್ಮವಿಶ್ವಾಸ ಧೈರ್ಯವನ್ನು ವೃದ್ಧಿಸಲಿದೆ.
1: ನಮಗೆ ತಿಳಿದಿರುವ ಪ್ರಪಂಚದ ಆಚೆಗೆ ನಮ್ಮ ಸಾಗರದೊಂದಿಗೆ ಹೊಸ ಸಂಬಂಧವನ್ನು ಮರುಕಲ್ಪಿಸಿಕೊಳ್ಳಿ ಎಂಬ ವಿಶ್ವಸಂಸ್ಥೆ ಧ್ಯೇಯದೊಂದಿಗೆ ಇಂದು ವಿಶ್ವ ಸಾಗರ ದಿನಾಚರಣೆ. ನಿಷ್ಕ್ರಿಯ ಗ್ರಾಹಕರಿಂದ ಸಕ್ರಿಯ ಕರ್ಮಯೋಗಿ ರಕ್ಷಕರಾಗಿ ಬದಲಾಗುವ ಮನೋಭಾವ ಉದ್ದೀಪಿಸುವ ಮೂಲಕ ಸಮುದ್ರ ಮತ್ತು ನಮ್ಮ ನಡುವಿನ ಗ್ರಹಿಕೆಯ ಅಂತರವನ್ನು ಕುಗ್ಗಿಸಲು ಮಾನವತೆಯ ಸ್ಪರ್ಶ ನೀಡುವಂತೆ ಕರೆ ನೀಡಲಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕು ಬಸವನಗರ ಗ್ರಾಮದ ಮರಂ ಕ್ವಾರಿಯ ಗುಂಡಿಯಲ್ಲಿ ಬಟ್ಟೆ ತೊಳೆಯುವಾಗ ಕಾಲುಜಾರಿ ಬಿದ್ದು 3 ಮೃತಪಟ್ಟಿದ್ದಾರೆ. ಮೃತರನ್ನು 35 ವರ್ಷದ ಗುಂಡಮ್ಮ, 9 ವರ್ಷದ ಸುಜಾತ ಹಾಗೂ 10 ವರ್ಷ ವಯಸ್ಸಿನ ಶಿವಲೀಲಾ ಎಂದು ಗುರುತಿಸಲಾಗಿದೆ. ವಡಗೇರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಇಂದಿನಿಂದ 2-3 ದಿನಗಳ ಕಾಲ ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ 8 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಹಾವೇರಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಪ್ರಕಟಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್ ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ. ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ

0: ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು, ಸಮಯ 7:15:40. ಇದೀಗ ಸುಗಮ ಸಂಗೀತ ಭಾವಗೀತೆಗಳು. ಮೊದಲಿಗೆ ಕುವೆಂಪು ಅವರ ರಚನೆ ವೃಂದಾವನಕ್ಕೆ ಹಾಲನ್ನು ಮಾರಲು ಹೋಗುವ ಬಾರೇ ಬೇಗ ಸಖಿ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಕುವೆಂಪು ಅವರ ರಚನೆಯನ್ನು ಕೇಳಿದರೆ, ಇದೀಗ ಅಂಬಿಕಾ ತನಯದತ್ತ ಅವರ ರಚನೆ, ಹಾಡಿದ್ದಾರೆ ಶಂಕರ್ ಶಾನುಭೋಗ್. ವಿಶ್ವಮಾತೆಯ ಗರ್ಭಕಮಲ ಜಾತ ಪರಾಗ ಪರಮ.

ಶಂಕರ ಶಾನುಭೋಗ್ ಅವರ ಧ್ವನಿಯಲ್ಲಿ ಮೂಡಿಬಂದ ಅಂಬಿಕಾ ತನಯ ದತ್ತ ಅವರ ಕವನವನ್ನು ಕೇಳಿದಿರಿ. ಕೊನೆಯದಾಗಿ ಏನೀ ಮಹಾನಂದವೇ ಡಿ ವಿ ಜಿ ಅವರ ಕವನ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಅಂಬಿಕಾ ತನಯದತ್ತ, ಕುವೆಂಪು ಹಾಗೂ DVG ಅವರ ಕವನಗಳನ್ನು ಕೇಳಿದಿರಿ. ಈ ಹೊತ್ತಿನ ಸುಗಮ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ SMS ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. SMS ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ನಾನು ಅಯ್ಯಪ್ಪ ಸ್ವಾಮಿ ಯಾವಾಗ ನಾನು ನೆನೆಸ್ತಾ ಇರ್ತೇನೆ, ನಾನು ಒಂದು ಸಲ ಮಾಲೆ ಹಾಕಿ ಮಕರ ಸಂಕ್ರಮಣಕ್ಕೆ ಹೋಗಿದ್ದೇನೆ. ಅಯ್ಯಪ್ಪ ಸ್ವಾಮಿ ತುಂಬಾ ಇಷ್ಟ, ಅದಕ್ಕೋಸ್ಕರ ಈ ಹಾಡನ್ನು ಹೇಳ್ತೇನೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಇದೀಗ ಹವಾಮಾನ ವರದಿ ಕೇಳುಗರೆ ಗಮನಿಸಿ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಾದ್ಯಂತ ಮುಂದಿನ 3 ಗಂಟೆಗಳಲ್ಲಿ ಗುಡುಗು ಬಿರುಗಾಳಿ ಸಹಿತ ಸಾಧಾರಣದಿಂದ ಜೋರು ಮಳೆಯಾಗಲಿದ್ದು, ನಾಗರಿಕರು ಜಾಗೃತೆ ವಹಿಸಬೇಕೆಂದು ಹವಾಮಾನ ಇಲಾಖೆಯ ವರದಿ ಪ್ರಕಟಿಸಿದೆ.

ಪ್ರಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿಯಿಂದ ಪ್ರಸಾರವಾಗುತ್ತಿರುವ 100.3 FM ಟೆಲಿಕ್ವಿಸ್ ಈ ವಾರದ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಜೂನ್ 9, ಅಂದರೆ ನಾಳೆ ಮಂಗಳವಾರ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999, 2222611, STD code 08024. ನಮ್ಮ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಜೂನ್ 9, ಎಂದರೆ ನಾಳೆ ಬೆಳಗ್ಗೆ 11:30 12:30. ಹಾಗೆಯೇ ಕರೆ ಸಿಗದವರು ನಮ್ಮ 9449926560 ಈ ಮೊಬೈಲ್ ಸಂಖ್ಯೆಗೆ ಟೆಲಿಕ್ವಿಸ್ ಎಂದು ಬರೆದು ವಾಟ್ಸ್ಆ್ಯಪ್ ಸಂದೇಶವನ್ನು ಕಳುಹಿಸಿ ನಿಲಯದಿಂದ ನಿಮಗೆ ಕರೆ ಮಾಡಲಾಗುವುದು. ಇಂದು ಬೆಳಗ್ಗೆ 9:05 ಪ್ರಾಯೋಜಿತ ಕಾರ್ಯಕ್ರಮ. ಬೆಂಗಳೂರು ಆಕಾಶವಾಣಿ ಕೇಂದ್ರವು May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರವನ್ನು ಕೇಳುವಿರಿ. ಪ್ರಾಯೋಜಕರು ನಾರಾಯಣ ನೇತ್ರಾಲಯ ಬೆಂಗಳೂರು. 10:30 SMS ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮವಿದೆ. 11:00 ವನಿತಾ ವಾಣಿ ಕೆನರಾ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರ ತಂಡದಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ.

0: ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್, ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್. ವಾರ್ತೆಗಳ ವಿವರ. ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಆರೋಗ್ಯ ವಿಮಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸಲು ಪಶ್ಚಿಮ ಬಂಗಾಳ ಸಜ್ಜಾಗಿದೆ. ಈ ಮೂಲಕ ಈ ಯೋಜನೆಯನ್ನು ಅಳವಡಿಸಿಕೊಂಡ ದೇಶದ 36ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಅದು ಪಾತ್ರವಾಗಲಿದೆ. ಯೋಜನೆಯ ಅನುಷ್ಠಾನಕ್ಕಾಗಿ ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ಇಂದು ನವದೆಹಲಿಯಲ್ಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಿವೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಉಪಸ್ಥಿತಿಯಲ್ಲಿ ಈ ಒಪ್ಪಂದ ನಡೆಯಲಿದೆ. ಈ ಮಹತ್ವದ ನಿರ್ಧಾರದಿಂದಾಗಿ ಪಶ್ಚಿಮ ಬಂಗಾಳದ ಲಕ್ಷಾಂತರ ಅರ್ಹ ಫಲಾನುಭವಿಗಳಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ದೊರೆಯಲಿದ್ದು, ದೇಶದಾದ್ಯಂತ ಯಾವುದೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವ ಸೌಲಭ್ಯವೂ ಲಭ್ಯವಾಗಲಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಅರ್ಹ ಕುಟುಂಬಗಳಿಗೆ ದ್ವಿತೀಯ ಮತ್ತು ತೃತೀಯ ಹಂತದ ಆಸ್ಪತ್ರೆ ದಾಖಲಾತಿಗಾಗಿ ವಾರ್ಷಿಕ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ವಿಮೆ ಒದಗಿಸಲಾಗುತ್ತದೆ. ಇದು ಸಾರ್ವಜನಿಕರ ವೈದ್ಯಕೀಯ ವೆಚ್ಚದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಲಿದೆ. ಕಾಮನ್ವೆಲ್ತ್ ಸಂಸದೀಯ ಸಂಸ್ಥೆ ಸಿಪಿಎಯ ಭಾರತೀಯ ವಲಯ 2ರ 3 ದಿನಗಳ ಪ್ರಾದೇಶಿಕ ಸಮ್ಮೇಳನವನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಚಂಡೀಗಢದಲ್ಲಿ ಉದ್ಘಾಟಿಸಲಿದ್ದಾರೆ. ಹರಿಯಾಣ ವಿಧಾನಸಭೆಯು ಈ ಬಾರಿಯ ಸಮ್ಮೇಳನಕ್ಕೆ ಆತಿಥ್ಯ ವಹಿಸಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭೆಯ ಸ್ಪೀಕರ್ ಹರ್ವಿಂದರ್ ಕಲ್ಯಾಣ್ ಸೇರಿದಂತೆ ದೇಶದ 15 ವಿವಿಧ ಶಾಸಕಾಂಗಗಳ ಸಭಾಪತಿಗಳು, ಉಪಸಭಾಪತಿಗಳು ಹಾಗೂ ಶಾಸಕರು ಭಾಗವಹಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಹರಿಯಾಣದ ಇತಿಹಾಸ ಮತ್ತು ಅಭಿವೃದ್ಧಿಯನ್ನು ಬಿಂಬಿಸುವ ವಿಶೇಷ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಗುವುದು. ಬಳಿಕ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ರಾಜ್ಯಸಭೆ ಉಪಸಭಾಪತಿ ಹರಿವಂಶ್ ಹಾಗೂ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಾರ್ವಜನಿಕ ಭಾಗವಹಿಸುವಿಕೆ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಸಾಮೂಹಿಕ ಸಂಕಲ್ಪದ ಮೂಲಕ ಮಾತ್ರ ವಿಕಸಿತ ಭಾರತ 2047 ದೂರದೃಷ್ಟಿಯನ್ನು ಸಾಕಾರಗೊಳಿಸಲು ಸಾಧ್ಯ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಾವೇಶವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಪ್ರಗತಿಯ ಪ್ರಯೋಜನಗಳು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಬೇಕಾದರೆ ಉದ್ಯಮಶೀಲತೆ ಮತ್ತು ರಾಷ್ಟ್ರ ನಿರ್ಮಾಣದ ಕಾರ್ಯಗಳು ಜೊತೆಯಾಗಿ ಸಾಗಬೇಕು ಎಂದರು. ಭಾರತದ ಆಕ್ಟ್ ಈಸ್ಟ್ ನೀತಿಯಲ್ಲಿ ಇಂಡೋನೇಷ್ಯಾ ಅತ್ಯಂತ ಪ್ರಮುಖ ಸ್ತಂಭವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತ ಪ್ರವಾಸದಲ್ಲಿರುವ ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಅವರು ನವದೆಹಲಿಯಲ್ಲಿ ನಿನ್ನೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ 8ನೇ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತುಕತೆ ನಡೆಸಿದ ಬೆನ್ನಲ್ಲೇ ಸಚಿವಾಲಯ ಈ ಹೇಳಿಕೆ ನೀಡಿದೆ. ಉಭಯ ದೇಶಗಳ ನಡುವಿನ ನಾಗರಿಕ ಸಂಬಂಧಗಳನ್ನು ಸ್ಮರಿಸಿದ ಸಚಿವಾಲಯವು, ಭಾರತ ಇಂಡೋನೇಷ್ಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಸಾಂಪ್ರದಾಯಿಕ ಹಾಗೂ ನೂತನ ವಲಯಗಳಲ್ಲಿ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದು ತಿಳಿಸಿದೆ. 2025 ಜನವರಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ದ್ವಿಪಕ್ಷೀಯ ಸಂಬಂಧಕ್ಕೆ ಹೊಸ ವೇಗ ನೀಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಾದೇಶಿಕ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಂಡ ಉಭಯ ನಾಯಕರು ಮುಂಬರುವ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾಕ್ಕೆ ಕೈಗೊಳ್ಳಲಿರುವ ಭೇಟಿಯು ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎ

0: ಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಈ ತಿಂಗಳ 21 ನಡೆಯಲಿರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಪರೀಕ್ಷಾ ನಗರ ಮಾಹಿತಿ ಚೀಟಿಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಬಿಡುಗಡೆ ಮಾಡಿದೆ. ಸಂಸ್ಥೆ ಹೊರಡಿಸಿದ ಸಾರ್ವಜನಿಕ ಸೂಚನೆಯ ಪ್ರಕಾರ

0: ಇದಕ್ಕೆ
1: ಈ ತಿಂಗಳ 21ರಂದು ನಡೆಯಲಿರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಪರೀಕ್ಷಾ ನಗರ ಮಾಹಿತಿ ಚೀಟಿಯನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಬಿಡುಗಡೆ ಮಾಡಿದೆ. ಸಂಸ್ಥೆ ಹೊರಡಿಸಿದ ಸಾರ್ವಜನಿಕ ಸೂಚನೆಯ ಪ್ರಕಾರ ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶದಲ್ಲಿರುವ 14 ನಗರಗಳಲ್ಲಿ ಮರುಪರೀಕ್ಷೆಯನ್ನು ಮಧ್ಯಾಹ್ನ 2ರಿಂದ ಸಂಜೆ 5:15ರವರೆಗೆ ಪೆನ್ ಮತ್ತು ಪೇಪರ್ ವಿಧಾನದಲ್ಲಿ ನಡೆಸಲಾಗುವುದು. ಪರೀಕ್ಷಾ ನಗರ ಮಾಹಿತಿ ಚೀಟಿಯು ಪ್ರವೇಶ ಪತ್ರವಲ್ಲ. ಇದನ್ನು ಅಭ್ಯರ್ಥಿಗಳಿಗೆ ಅವರ ಪರೀಕ್ಷಾ ಕೇಂದ್ರ ಇರುವ ನಗರದ ಬಗ್ಗೆ ತಿಳಿಸಲು ಮಾತ್ರ ನೀಡಲಾಗುತ್ತಿದೆ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಮತ್ತೊಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಪಕ್ಷವು ಮಧ್ಯಪ್ರದೇಶದಿಂದ ಮಹೇಶ್ ಕೆವಾತ್ ಮತ್ತು ಕರ್ನಾಟಕದಿಂದ ಡಾ ಎಂ ನಾಗರಾಜ ಅವರನ್ನು ಕಣಕ್ಕಿಳಿಸಿದೆ. ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆಗೆ ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಅವರನ್ನು ಅಭ್ಯರ್ಥಿಗಳೆಂದು ಪಕ್ಷ ಘೋಷಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಸರ್ಕಾರವು ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ನಡೆಸಿದೆ. ಕಳೆದ 12 ವರ್ಷಗಳಲ್ಲಿ ಕೈಗೊಂಡ ದೃಢ ನೀತಿಗಳಿಂದಾಗಿ ಭಾರತವು ಪರಿಸರ ಮತ್ತು ಹವಾಮಾನ ಸಂರಕ್ಷಣೆಯಲ್ಲಿ ಮಹತ್ವದ ಪರಿವರ್ತನೆ ಸಾಧಿಸಿದೆ. 2014ರ ನಮಾಮಿ ಗಂಗಾ ಯೋಜನೆಯಡಿ 355 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಗಂಗಾ ನದಿಯ ಸ್ವಚ್ಛತೆಯಲ್ಲಿ ಪ್ರಗತಿ ಕಂಡುಬಂದಿದೆ. ಏಪ್ರಿಲ್ 8ರ ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆಯು ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತಿಕಾರದ ಜಂಟಿ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಮತ್ತೆ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೂರ್ನಿಯ ಪುರುಷರ ವಿಭಾಗದ ಫೈನಲ್ನಲ್ಲಿ ಇಟಲಿಯ ಫ್ಲೆವೇಯೊ ಕೊಬೋಲಿ ವಿರುದ್ದ ಜಯ ಸಾಧಿಸಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ಸ್ನಲ್ಲಿ ಜ್ವೆರೆವ್ 4:20 ನಡೆದ ಹಣಾಹಣಿಯಲ್ಲಿ 6-1, 4-6, 6-4, 6-7, 6-1 ಸೆಟ್ಗಳಿಂದ ಜಯ ದಾಖಲಿಸಿದ್ದಾರೆ. ಮಂಗೋಲಿಯಾದಲ್ಲಿ ನಡೆದ ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನ ನೀಡಿದ್ದು ಅಂತಿಮ ದಿನವಾದ ನಿನ್ನೆ 2 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡು ತಮ್ಮ ಅಭಿಯಾನವನ್ನು ಸಂಪನ್ನಗೊಳಿಸಿದ್ದಾರೆ. ಇದರೊಂದಿಗೆ ಭಾರತ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕಗಳನ್ನು ಜಯಿಸಿ ಉತ್ತಮ ಸಾಧನೆ ಮಾಡಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನ್ನಿಸ್, ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
2: ಆಕಾಶವಾಣಿ ಮಂಗಳೂರು, ಸಮಯ 7:45:10. ಸ್ವಲ್ಪ ಹೊತ್ತಿನಲ್ಲಿ ರಾಗರಂಜನಿ ಕೇಳುವಿರಿ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
6: ಆಶಕ್ಕ, ಈ ಕೂಸಿಗೆ

0: ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕ್ಕದ?
1: ಎಂಥ ತಪ್ಪು ಮಾಡ್ಲಿಕ್ಕತ್ತಿದಿ?
2: ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
5: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
4: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
6: ಇದೀಗ ರಾಗರಂಜಿನಿ ಚಿತ್ರಗೀತೆಗಳು. ಮೊದಲಿಗೆ ಹೇಮರೆಡ್ಡಿ ಮಲ್ಲಮ್ಮ ಚಿತ್ರಕ್ಕಾಗಿ SJ ಹಾಡಿರುವ ಗೀತೆ. ರಚನೆ DR ರಾವ್, ಸಂಗೀತ A ರಾಮರಾವ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಹಂತಕನ ಸಂಚು ಚಿತ್ರದ ಗೀತೆ, ಕುವೆಂಪು ಅವರ ರಚನೆ ಇದು. ಹಾಡಿದ್ದಾರೆ ಜಯಚಂದ್ರನ್.

ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಹಂತಕನ ಸಂಚು ಚಿತ್ರಕ್ಕೆ ಅಳವಡಿಸಿಕೊಳ್ಳಲಾದ ಕುವೆಂಪು ಅವರ ಕವನವನ್ನು ಕೇಳಿದಿರಿ. ಕೊನೆಯ ಗೀತೆ ಮಠ ಚಿತ್ರದಿಂದ, ಹಾಡಿದ್ದಾರೆ ಸಿ ಅಶ್ವಥ್, ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್.

0: ರಾಗರಂಜನಿ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳಿದರೆ 8:30 ಮತ್ತಷ್ಟು ಚಿತ್ರಗೀತೆಗಳನ್ನು ಕೇಳುವಿರಿ. ಇದೀಗ ಹವಾಮಾನ ಮುನ್ಸೂಚನೆ ಕುರಿತು ಪ್ರಕಟಣೆ. ಭಾರತ ಹವಾಮಾನ ಇಲಾಖೆ, ಭೂವಿಜ್ಞಾನ ಸಚಿವಾಲಯ, ಹವಾಮಾನ ಕೇಂದ್ರ ಬೆಂಗಳೂರು ಇವರು ನೀಡಿರುವ ಪ್ರಕಟಣೆಯಂತೆ ಮುಂದಿನ 3 ಅವಧಿಯಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ವಿವಿಧೆಡೆಗಳಲ್ಲಿ ಗುಡುಗು ಸಹಿತ ಸುಮಾರು 30-40 ಕಿಲೋಮೀಟರ್ ವೇಗದ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಕಡೆಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ, ಸಂಚಾರ ದಟ್ಟಣೆ ಸಾಧ್ಯತೆ ಇದೆ. ದುರ್ಬಲ ಮರದ ಕೊಂಬೆಗಳು ಮುರಿದು ಬೀಳುವ ಸಾಧ್ಯತೆ ಇದ್ದು ಕೊಯ್ಲು ಮಾಡಿದ ಬೆಳೆಗಳಿಗೆ ಹಾನಿಯಾಗುವ ಸಾಧ್ಯತೆಯೂ ಇದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕೆಂದು ಹವಾಮಾನ ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಆಕಾಶವಾಣಿ ಮಂಗಳೂರು, ಸಮಯ 8:00. ಮೊದಲಿಗೆ ಸಮಾಚಾರ ಪ್ರಭಾತ್, ಆ ಬಳಿಕ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತ ಕೆ ಪ್ರಧಾನಮಂತ್ರಿ ನೇ ಭಾರತ ಮೇ ಜಿಸ್ ಸೌರ ಕ್ರಾಂತಿ ಕಾ ಆಗಾಜ್ ಕಿಯಾ ಥಾ ಉಸ್ಕಾ ಅಸರ್ ಅಬ್ ದಿಖ್ನೆ ಲಗಾ ಹೈ. ಭಾರತ ಮೇ ಏಕ್ ಏಕ್ ಕರ್ಕೆ 30 lakh ಸೇ ಅಧಿಕ ಪರಿವಾರೋ ಕಿ ಛತ್ ಪರ್ ಸೋಲರ್ ಪ್ಯಾನಲ್ ಲಗ ಚುಕೆ ಹೈ. ಆಪ್ ಭೀ ಇಸ್ ಊರ್ಜಾ ಕ್ರಾಂತಿ ಕಾ ಹಿಸ್ಸಾ ಬನೆ. ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜಲಿ ಯೋಜನಾ ಜುಡ್ನೆ ಕೆ ಲಿಯೇ ರಿಜಿಸ್ಟರ್ ಕರೆ ಪಿಎಂ ಸೂರ್ಯ ಘರ್ .gov.in.
3: ಹರ್ ಘರ್ ಸೂರ್ಯ ಘರ್.
4: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಪ್ರಭಾತ್ ಕೆ ಸಾಥ್ ಮೈ ಮುಕೇಶ್ ಕುಮಾರ್ ಬಲ್.

ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐಎಂ ಅನುಜಾ ಕುಮಾರ್. ದ ಹೆಡ್ಲೈನ್ಸ್: ವೆಸ್ಟ್ ಬೆಂಗಾಲ್ ಸೆಟ್ ಟು ಬಿಕಮ್ ದ 36th ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರಿ ಟು ಇಂಪ್ಲಿಮೆಂಟ್ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ. National Testing Agency releases exam city intimation slip for NEET UG 2026 re-examination scheduled to be held on 21st of June.

0: ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ಚಿತ್ರಗೀತೆಗಳು ಜಾಕಿ ಚಿತ್ರಕ್ಕಾಗಿ ನವೀನ್ ಮಾಧವ್ ಹಾಡಿರುವ, ಯೋಗರಾಜ್ ಭಟ್ ಅವರ ರಚನೆ, ಸಂಗೀತ ವಿ ಹರಿಕೃಷ್ಣ.

ಹರೀಶ್ ರಾಘವೇಂದ್ರ ಹಾಗೂ ಸುಪ್ರಿಯಾ ಆಚಾರ್ಯ ಹಾಡಿರುವ ಅಮೃತಧಾರೆ ಚಿತ್ರದ ಗೀತೆ, ರಚನೆ ನಾಗತಿಹಳ್ಳಿ ಚಂದ್ರಶೇಖರ್, ಸಂಗೀತ ಮನೋಮೂರ್ತಿ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೇಳುಗರೆ, ಇದೊಂದು ಪ್ರಕಟಣೆ. ಮಂಗಳೂರು ಜಿಲ್ಲಾಡಳಿತದ ವತಿಯಿಂದ ಜೂನ್ 21ರಂದು ನಡೆಯಲಿರುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಬಗ್ಗೆ ಪೂರ್ವ ಸಿದ್ಧತಾ ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ 11/6/26 ಅಂದು ಪೂರ್ವಾಹ್ನ 11 ಗಂಟೆಗೆ ಮಂಗಳೂರಿನ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ನಡೆಸಲಾಗುವುದು. ಸಭೆಗೆ ಎಲ್ಲರೂ ಹಾಜರಾಗಬಹುದೆಂದು ಜಿಲ್ಲಾಧಿಕಾರಿಯವರ ಪ್ರಕಟಣೆ ತಿಳಿಸಿದೆ.

0: ಅರ್ಮಾನ್ ಮಲಿಕ್ ಹಾಗೂ ಸಂಗಡಿಗರು ಹಾಡಿದ ಸೀತಾರಾಮ ಕಲ್ಯಾಣ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಯಿ ಸುಕನ್ಯಾ ಅವರ ರಚನೆಗೆ ಅನೂಪ್ ರೋಬಿನ್ಸ್ ಅವರ ಸಂಗೀತವಿತ್ತು.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಕೇಳಿ ರಾಜೇಶ್ ರಾಮನಾಥ ಸಂಗೀತ ನೀಡಿ ನಾಗಚಂದ್ರಿಕಾ ಜೊತೆಗೆ ಹಾಡಿರುವ ವಾರಸ್ದಾರ ಚಿತ್ರದ ಗೀತೆ. ಗೀತೆ ರಚನೆ ಶಿವು ಜಮಖಂಡಿ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ.

0: ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕೇಳುಗರೆ, ಹವಾಮಾನ ಮುನ್ಸೂಚನೆ ಕುರಿತು ಇದೊಂದು ಪ್ರಕಟಣೆ. ಭಾರತ ಹವಾಮಾನ ಇಲಾಖೆ, ಭೂವಿಜ್ಞಾನ ಸಚಿವಾಲಯ, ಹವಾಮಾನ ಕೇಂದ್ರ ಬೆಂಗಳೂರು ಇವರು ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಮುಂದಿನ 3 ಗಂಟೆಗಳ ಅವಧಿಯಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ವಿವಿಧೆಡೆಗಳಲ್ಲಿ ಗುಡುಗು ಹಾಗೂ ಬಿರುಗಾಳಿ ಸಹಿತ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಸಾಧಾರಣದಿಂದ ಭಾರೀ ಮಳೆಯಾಗಲಿದೆ ಎಂದು ತಿಳಿದು ಬಂದಿದೆ. ಕೆಲವು ಕಡೆಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ, ಸಂಚಾರ ದಟ್ಟಣೆ ಆಗುವ ಸಾಧ್ಯತೆ ಇದೆ. ದುರ್ಬಲ ಮರದ ಕೊಂಬೆಗಳು ಮುರಿದು ಬೀಳಬಹುದು. ಕೊಯ್ಲು ಮಾಡಿದ ಬೆಳೆಗಳಿಗೆ ಹಾನಿ ಆಗುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಎಚ್ಚರ ವಹಿಸಬೇಕೆಂದು ಸೂಚಿಸಲಾಗಿದೆ. ಸಾರ್ವಜನಿಕರು ಮಳೆ ಬಿರುಗಾಳಿಯ ಸಂದರ್ಭದಲ್ಲಿ ಸುರಕ್ಷಿತ ಆಶ್ರಯವನ್ನು ಪಡೆದು ಮರಗಳ ಕೆಳಗೆ ನಿಲ್ಲಬಾರದು. ವಿದ್ಯುತ್ ಉಪಕರಣಗಳ ಬಳಕೆಯ ಬಗ್ಗೆ ಎಚ್ಚರವಿರಲಿ. ವಾಹನ ಚಾಲನೆಯನ್ನು ಎಚ್ಚರಿಕೆಯಿಂದ ಮಾಡುವುದು ಹಾಗೂ ತೆರೆದ ಸ್ಥಳಗಳಲ್ಲಿ ನಿಲ್ಲಬಾರದು ಎಂದು ಸಚಿವಾಲಯದ ಪ್ರಕಟಣೆ ತಿಳಿಸಿದೆ.
2: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2ನೇ ಮತ್ತು 4ನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಪ್ರಜ್ಞಾ ವೃತ್ತಿ ತರಬೇತಿ ಕೇಂದ್ರದ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ಕೇಳಿ. ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 286ನೆಯ ಕಾರ್ಯಕ್ರಮ ದಿನಾಂಕ 10ರಂದು ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
1: ಪ್ರಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿಯಿಂದ ಪ್ರಸಾರವಾಗುತ್ತಿರುವ 100.3 FM ಟೆಲಿ ಕ್ವಿಸ್ ಕಾರ್ಯಕ್ರಮದಲ್ಲಿ ಈ ವಾರ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಜೂನ್ 9 ಮಂಗಳವಾರ, ಅಂದರೆ ನಾಳೆ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211-9999, 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277-03-8000. ಕರೆ ಮಾಡಿ ನಾಳೆ ಬೆಳಗ್ಗೆ 11:30 12:30.

ಕೇಳಿದರೆ ಈ ಬೆಳಗ್ಗೆ 10:30 ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ, 11:00 ವನಿತಾ ವಾಣಿ ಕೆನರಾ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿಯರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 9:05 ಮುಂದಿನ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಆಕಾಶವಾಣಿಗೆ 90 ತುಂಬಿದ ಸಂಭ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ ಮೇ 30 ತಾರೀಖು ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ನ ಕಾರಣದಿಂದ ಇಂಥ ಪುಟ್ಟ ಪುಟ್ಟ ಖುಷಿಗಳು ಮಂಜಾಗ್ತಾ ಹೋದ್ರೆ ಬೇಜಾರಾಗುತ್ತೆ. ಆದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಈ ಸುಂದರ ಕ್ಷಣಗಳನ್ನು ಮತ್ತೆ ಮೊದಲಿನ ಹಾಗೆ ಆನಂದಿಸಬಹುದು. ನಾರಾಯಣ ನೇತ್ರಾಲಯದಲ್ಲಿ ನುರಿತ ಕಣ್ಣಿನ ತಜ್ಞರು ಸುರಕ್ಷಿತವಾಗಿ ನಿಮ್ಮ ದೃಷ್ಟಿ ಮರಳಿ ಪಡೆಯಲು ನೆರವಾಗುತ್ತಾರೆ. ಬದುಕಿನ ಸುಂದರ ಕ್ಷಣಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿ. ತಪಾಸಣೆಗಾಗಿ ಇಂದೇ ಕರೆ ಮಾಡಿ 0800-6612-1615. ನಾರಾಯಣ ನೇತ್ರಾಲಯ, ಕಣ್ಣಿನ ದೃಷ್ಟಿ ಮತ್ತು ಕಾಳಜಿಗೆ ಮತ್ತೊಂದು ಹೆಸರು. ನೇತ್ರದಾನ ಐ ಡೊನೇಷನ್. ಬದುಕಿನಲ್ಲಿ ನಾವೆಲ್ಲರೂ ಹೋದ ಮೇಲೂ ನಮ್ಮ ಕಣ್ಣುಗಳು ಮತ್ತೊಬ್ಬರ ಮೂಲಕ ಜಗತ್ತನ್ನ ನೋಡಬಹುದು ಅಂದ್ರೆ ಎಷ್ಟು ಸಾರ್ಥಕತೆ ಅಲ್ವಾ?

0: ಅವರಿಗೆ ಈ ಸುಂದರ ಪ್ರಪಂಚನ ಕಣ್ತುಂಬಿಕೊಳ್ಳೋಕೆ ನಮ್ಮ ಕಣ್ಣುಗಳು ಆಸರೆಯಾಗುತ್ತವೆ. ನೇತ್ರದಾನ ಕೇವಲ ಒಂದು ನಿರ್ಧಾರವಲ್ಲ, ಕತ್ತಲಲ್ಲಿರೋ ಬದುಕಿಗೆ ಬೆಳಕಾಗೋ ಸಣ್ಣ ಪ್ರಯತ್ನ. ನಾರಾಯಣ ನೇತ್ರಾಲಯವು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಮೂಲಕ ಅನೇಕರ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಿಸಿದೆ. ನೇತ್ರದಾನದ ಸಂಕಲ್ಪಕ್ಕಾಗಿ ಇಂದೇ ಮಿಸ್ಡ್ ಕಾಲ್ ನೀಡಿ 888-401-8800. ನಿಮ್ಮ ದೃಷ್ಟಿ ಮತ್ತೊಬ್ಬರ ಮೂಲಕ ಈ ಜಗತ್ತಿನಲ್ಲಿ ಜೀವಂತವಾಗಿರಲಿ.
1: ರಮಣ ಬಾಲಚಂದ್ರ ಅವರ ವೀಣಾವಾದನ. ಪಕ್ಕವಾದ್ಯದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಖಂಜಿರ ವಿದ್ವಾನ್ ಜಿ ಗುರುಪ್ರಸನ್ನ. ರಮಣ ಬಾಲಚಂದ್ರ ಅವರ ವೀಣಾವಾದನದಲ್ಲಿ ಮೊದಲು ಕೇಳೋಣ ಸ್ವಾಮಿನಾಥ ಪರಿಪಾಲಯಾಶು ಮಾಂ. ನಾಟರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.

0: ಕ್ಯಾಟ್ರಾಕ್ಟ್ ನ ಕಾರಣದಿಂದ ಇಂಥ ಪುಟ್ಟ ಪುಟ್ಟ ಖುಷಿಗಳು ಮಂಜಾಗ್ತಾ ಹೋದ್ರೆ ಬೇಜಾರಾಗುತ್ತೆ. ಆದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಈ ಸುಂದರ ಕ್ಷಣಗಳನ್ನು ಮತ್ತೆ ಮೊದಲಿನ ಹಾಗೆ ಆನಂದಿಸಬಹುದು. ನಾರಾಯಣ ನೇತ್ರಾಲಯದಲ್ಲಿ ನುರಿತ ಕಣ್ಣಿನ ತಜ್ಞರು ಸುರಕ್ಷಿತವಾಗಿ ನಿಮ್ಮ ದೃಷ್ಟಿ ಮರಳಿ ಪಡೆಯಲು ನೆರವಾಗುತ್ತಾರೆ. ಬದುಕಿನ ಸುಂದರ ಕ್ಷಣಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿ. ತಪಾಸಣೆಗಾಗಿ ಇಂದೇ ಕರೆ ಮಾಡಿ 0806616215. ನಾರಾಯಣ ನೇತ್ರಾಲಯ, ಕಣ್ಣಿನ ದೃಷ್ಟಿ ಮತ್ತು ಕಾಳಜಿಗೆ ಮತ್ತೊಂದು ಹೆಸರು. ರೆಟಿನಾ, ಕಣ್ಣಿನ ಹಿಂಭಾಗದ ಪರದೆ. ಕಣ್ಣು ಮುಂದೆ ಕಪ್ಪು ಚುಕ್ಕೆ ತೇಲಾಡೋದು ಅಥವಾ ದಿಢೀರಂತ ಕಣ್ಣು ಮಂಜಾಗೋದು, ಇಂಥ ಲಕ್ಷಣಗಳು ಕಂಡಾಗ ನಿರ್ಲಕ್ಷ್ಯ ಬೇಡ. ಅದರಲ್ಲೂ ನಿಮಗೆ ಶುಗರ್ ಅಥವಾ ಬಿಪಿ ಇದ್ರೆ ಅದು ಕಣ್ಣಿನ ರೆಟಿನಾ ಮೇಲೆಯೂ ಪರಿಣಾಮ ಬೀರಬಹುದು. ನಾರಾಯಣ ನೇತ್ರಾಲಯದಲ್ಲಿ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೆಟಿನಾ ತಜ್ಞರ ಪರಿಣಿತಿ ಕಣ್ಣಿನ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಲು ಸಹಕಾರಿಯಾಗಿ ದೃಷ್ಟಿ ರಕ್ಷಣೆಗೆ ನೆರವಾಗುತ್ತದೆ. ಇಂದೇ ಕರೆ ಮಾಡಿ 0806616215. ನಾರಾಯಣ ನೇತ್ರಾಲಯ, ಬೆಂಗಳೂರು. ನಿಮ್ಮ ರೆಟಿನಾ ರಕ್ಷಣೆಗೆ ನುರಿತ ವೈದ್ಯರ ಆರೈಕೆ.
1: ಈಗ ಕೇಳಿ ಇದೇ ಸಮಯಮು ಬ್ರೋವರಾದ ನಾಟಕ ಪ್ರಿಯರಾಗ ರೂಪಕತಾಳದಲ್ಲಿ ಮೈಸೂರು ವಾಸುದೇವಾಚಾರ್ಯರ ರಚನೆ.

ರಮಣ ಬಾಲಚಂದ್ರ ಅವರ ವೀಣಾ ವಾದನವನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಖಂಜಿರ ವಿದ್ವಾನ್ ಜಿ ಗುರುಪ್ರಸನ್ನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಣ್ಣಿನ ಪೊರೆ.

0: ಇದುವರೆಗೆ ರಮಣಾ ಬಾಲಚಂದ್ರ ಅವರ ವೀಣಾ ವಾದನವನ್ನು ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ವಿದ್ವಾನ್ ಅರ್ಜುನ್ ಕುಮಾರ್, ಕಂಜರ ನುಡಿಸಿದವರು ವಿದ್ವಾನ್ ಜಿ ಗುರುಪ್ರಸನ್ನ. ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂಭ್ರಮದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು ಮೇ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ನೇತ್ರದಾನ ಐ ಡೊನೇಷನ್. ಬದುಕಿನಲ್ಲಿ ನಾವೆಲ್ಲರೂ ಹೋದ ಮೇಲೂ ನಮ್ಮ ಕಣ್ಣುಗಳು ಮತ್ತೊಬ್ಬರ ಮೂಲಕ ಜಗತ್ತನ್ನ ನೋಡಬಹುದು ಅಂದ್ರೆ ಎಷ್ಟು ಸಾರ್ಥಕತೆ ಅಲ್ವಾ? ಯಾರೋ ಒಬ್ಬರಿಗೆ ಈ ಸುಂದರ ಪ್ರಪಂಚನ ಕಣ್ತುಂಬಿಕೊಳ್ಳೋಕೆ ನಮ್ಮ ಕಣ್ಣುಗಳು ಆಸರೆಯಾಗುತ್ತವೆ. ನೇತ್ರದಾನ ಕೇವಲ ಒಂದು ನಿರ್ಧಾರವಲ್ಲ, ಕತ್ತಲಲ್ಲಿರೋ ಬದುಕಿಗೆ ಬೆಳಕಾಗೋ ಸಣ್ಣ ಪ್ರಯತ್ನ. ನಾರಾಯಣ ನೇತ್ರಾಲಯವು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಮೂಲಕ ಅನೇಕರ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಿಸಿದೆ.

0: ನೇತ್ರದಾನದ ಸಂಕಲ್ಪಕ್ಕಾಗಿ ಇನ್ನೇ ಮಿಸ್ಡ್ ಕಾಲ್ ನೀಡಿ 888-401-8800. ನಿಮ್ಮ ದೃಷ್ಟಿ ಮತ್ತೊಬ್ಬರ ಮೂಲಕ ಈ ಜಗತ್ತಿನಲ್ಲಿ ಜೀವಂತವಾಗಿರಲಿ. ರೆಟಿನಾ, ಕಣ್ಣಿನ ಹಿಂಭಾಗದ ಪರದೆ, ಕಣ್ಣು ಮುಂದೆ ಕಪ್ಪು ಚುಕ್ಕೆ ತೇಲಾಡೋದು ಅಥವಾ ದಿಢೀರಂತ ಕಣ್ಣು ಮಂಜಾಗೋದು, ಇಂಥ ಲಕ್ಷಣಗಳು ಕಂಡಾಗ ನಿರ್ಲಕ್ಷ್ಯ ಬೇಡ. ಅದರಲ್ಲೂ ನಿಮಗೆ ಶುಗರ್ ಅಥವಾ ಬಿಪಿ ಇದ್ರೆ ಅದು ಕಣ್ಣಿನ ರೆಟಿನಾ ಮೇಲೆಯೂ ಪರಿಣಾಮ ಬೀರಬಹುದು. ನಾರಾಯಣ ನೇತ್ರಾಲಯದಲ್ಲಿ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೆಟಿನಾ ತಜ್ಞರ ಪರಿಣಿತಿ ಕಣ್ಣಿನ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಲು ಸಹಕಾರಿಯಾಗಿ ದೃಷ್ಟಿ ರಕ್ಷಣೆಗೆ ನೆರವಾಗುತ್ತದೆ. ಇಂದೇ ಕರೆ ಮಾಡಿ 0800-6612-1615. ನಾರಾಯಣ ನೇತ್ರಾಲಯ ಬೆಂಗಳೂರು, ನಿಮ್ಮ ರೆಟಿನಾ ರಕ್ಷಣೆಗೆ ನುರಿತ ವೈದ್ಯರ ಆರೈಕೆ.
1: ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ಚಿತ್ರಗೀತೆಗಳನ್ನು ಕೇಳುವಿರಿ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
2: ಸಮಯ 10:03:55. ಚಿತ್ರಗೀತೆಗಳು. ಮೊದಲಿಗೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಚಕ್ರವರ್ತಿ ಚಿತ್ರದ ಗೀತೆ. ರಚನೆ ಡಾಕ್ಟರ್ ಉಮೇಶ್, ಸಂಗೀತ ಅರ್ಜುನ್ ಜನ್ಯಾ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಶ್ರೇಯಾ ಘೋಷಾಲ್ ಹಾಗೂ ರಘು ದೀಕ್ಷಿತ್ ಹಾಡಿರುವ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಗೀತೆ, ರಚನೆ ಸುಧೀರ ತಾವರ, ಸಂಗೀತ ರಘು ದೀಕ್ಷಿತ್.

ಚಿತ್ರಗೀತೆಗಳ ಈ ಸಂಚಿಕೆಯ ಕೊನೆಯ ಹಾಡು ನಿನಗಾಗಿ ಚಿತ್ರದಿಂದ ಹಾಡಿದ್ದಾರೆ ಮಧು ಬಾಲಕೃಷ್ಣ ಹಾಗೂ ಚಿತ್ರ ಮತ್ತು ಸಂಗಡಿಗರು. ರಚನೆ ಕೆ ಕಲ್ಯಾಣ್, ಸಂಗೀತ ಗುರುಕಿರಣ್.

ಹನಿಹನಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಘವ ಕೂಗಿ ರಾಘವ ಕರಗಿ ಮಳೆ ಹನಿಯಾಗಿ ಹನಿ ಹನಿಯೆಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿಟಪಟ ಕೂಗಿ ಚಿಟಪಟ ಸದ್ದಿಗೆ ಉತ್ತರವಾಗಿ ಋತುಗಳು ಉರುಳಿ ಚೈತ್ರಗಳಾಗಿ

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 ಕಿಲೋ ಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ನಿಲಯದ ಪ್ರಸಾರ ಕಾರ್ಯವನ್ನು ಮುಂದುವರಿಸುತ್ತಾ ನಿಲಯದ ಸಮಸ್ತರ ಪರವಾಗಿ ಶ್ರೋತೃ ಬಾಂಧವರಿಗೆಲ್ಲ ಸ್ನೇಹ ಭಟ್ ಮಾಡುವ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ಕೇಳುಗರ ಸಂದೇಶಗಳನ್ನು ಆಧರಿಸಿದ ಎಸ್ಎಂಎಸ್ ಮೆಲೋಡಿಸ್ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಹಾಗಿದ್ರೆ ಕಾರ್ಯಕ್ರಮದ ಮೊದಲಿಗೆ ಯಾರ ಸಂದೇಶ ಯಾವ ಗೀತೆಗಾಗಿ ಅಂತ ಇದೀಗ ನೋಡೋಣ ಬನ್ನಿ. ನಮಸ್ತೆ ಆಕಾಶವಾಣಿ ಮಂಗಳೂರು, ಎಸ್ಎಂಎಸ್ ಮೆಲೋಡೀಸ್ ಕೋರಿಕೆ ಕಾರ್ಯಕ್ರಮದಲ್ಲಿ ಪಲ್ಲವಿ ಅನುಪಲ್ಲವಿ ಚಿತ್ರದ ನಗುವ ನಯನ ಈ ಹಾಡನ್ನು ಪ್ರಸಾರ ಮಾಡಿ ಅಂತ

ಪೆರ್ಗಾಣ ನೆಲ್ಲಿಕಟ್ಟೆಯಿಂದ ರಮಾನಂದ ಪವಿತ್ರ ಆರಾಧ್ಯ ಮತ್ತು ಆತ್ರೇಯ ನಾಯಕ್ ಸಂದೇಶವನ್ನ ಕಳಿಸಿದ್ದಾರೆ. ಅವ್ರು ಹೇಳ್ತಾರೆ, ಈ ಹಾಡು ಸುಂದರ ಸಂಯೋಜನೆಯಲ್ಲಿ ಕೂಡಿದ್ದು, ಭಾವಪೂರ್ಣ ಗಾಯನ, ಎವರ್ಗ್ರೀನ್ ಮಾತು ಹಾಗೂ ಮಾಂತ್ರಿಕ ಪ್ರೇಮಗೀತೆಯಾಗಿದೆ, ದಯವಿಟ್ಟು ಪ್ರಸಾರ ಮಾಡಿ, ಧನ್ಯವಾದಗಳು ಅಂತ ಸಂದೇಶದಲ್ಲಿ ತಿಳಿಸಿದ್ದಾರೆ. ನಿಮ್ಮ ನೆಚ್ಚಿನ ಗೀತೆಯನ್ನು ಇದೀಗ ಪ್ರಸಾರ ಮಾಡ್ತೇವೆ. ಗೀತೆಯನ್ನು ಹಾಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ, ಗೀತೆಗೆ ಸಾಹಿತ್ಯ ಆರ್ ಎನ್ ಜಯಗೋಪಾಲ್.

ಆತ್ಮೀಯ ನಿಲಯಕ್ಕೆ ಶುಭೋದಯ. ನಮಗಾಗಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಯಾವ ಕವಿಯೂ ಬರೆಯಲಾರ ಗೀತೆ ಪ್ರಸಾರ ಮಾಡಿ ಅಂತ ಸುಬ್ರಹ್ಮಣಿ ಮತ್ತು ಕುಟುಂಬ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಣ್ಣಾವ್ರು ಮತ್ತು ಮಾಧವಿಯವರ ನಟನೆ ಅದ್ಭುತವಾಗಿ ಮೂಡಿಬಂದಿದೆ. ಇದು ನನ್ನ ಫೇವರೇಟ್ ಗೀತೆ. ಗೀತೆಯ ನಿರೀಕ್ಷೆ

ದೃಷ್ಟಿಯಲ್ಲಿರ್ತೇವೆ ಅಂತ ಸಂದೇಶದಲ್ಲಿ ತಿಳಿಸಿದ್ದಾರೆ. ನಿಮ್ಮ ನೆಚ್ಚಿನ ಗೀತೆಯನ್ನು ಖಂಡಿತವಾಗಿಯೂ ಇದೀಗ ನಮ್ಮ ನಿಲಯದಿಂದ ಪ್ರಸಾರ ಮಾಡ್ತೇವೆ. ಗೀತೆಯನ್ನು ಹಾಡಿದವರು ಡಾಕ್ಟರ್ ರಾಜ್ಕುಮಾರ್, ಗೀತೆಗೆ ಸಾಹಿತ್ಯ ಜಿ ಉದಯಶಂಕರ್.

ಅನುರಾಗದ ಅಲೆಗಳು ಚಿತ್ರದಿಂದ ಅಂಬರದ ತಾರೆ ಈ ಗೀತೆಯನ್ನು ಪ್ರಸಾರ ಮಾಡಿ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಇವರ ಯುಗಳ ಗೀತೆ ಬಹಳ ಸೊಗಸಾಗಿದೆ. ಉತ್ತಮ ಸಾಹಿತ್ಯ, ಸಂಗೀತ ಕೇಳಲು ತುಂಬ ಇಂಪಾಗಿದೆ. ಬಿರು ಬೇಸಿಗೆಯಲ್ಲೂ ಸಂಗೀತದ ತಂಪು ಪ್ರಸಾರ ಮಾಡಿರಿ ಅಂತ ಮಂಜುನಾಥ್ ಕುಂಬ್ಳೆ ಶಾರದಾನಗರ ಗುರುವಾಯನಕೆರೆಯಿಂದ ಸಂದೇಶವನ್ನು ಕಳಿಸಿದರೆ, ಇದೀಗ ಸ್ವಲ್ಪ ಸ್ವಲ್ಪ ನಮ್ಮಲ್ಲಿ ಮಳೆ ಬಂದು ತಂಪಾಗಿ ಇರುವಂತಹ ವಾತಾವರಣ ಇದೆ. ಆದರೂ ಕೂಡ ಈ ಹಾಡು ತುಂಬ ಸೊಗಸಾಗಿದೆ. ಗೀತೆಯನ್ನು ಪ್ರಸಾರ ಮಾಡ್ತೇವೆ ನಿಮಗಾಗಿ.

ಅಮೀನ್ ಬೈಲೂರು, ಸುಧೀರ್ ಹೆರ್ಮುಂಡೆ, ಯೋಗೀಶ್ ಮೊನೆಯಾಲ್, ಸಂದೀಪ್ ತೆಳ್ಳರ್, ಭಾಸ್ಕರ್ ಜೋಗಲ್, ರಂಜಿತ್ ಮಾಳ, ಮನೋಹರ್ ಸುಳ್ಯ. ನಿಮ್ಮ ನೆಚ್ಚಿನ ಗೀತೆಯನ್ನು ಇದೀಗ ನಮ್ಮ ನಿಲಯದಿಂದ ಪ್ರಸಾರ ಮಾಡ್ತೇವೆ, ಕೇಳಿ ಆನಂದಿಸಿ.

ಎಸ್ಎಂಎಸ್ ಮೆಲೋಡಿಯಸ್ ಕಾರ್ಯಕ್ರಮದ ಮುಂದಿನ ಸಂದೇಶ ಯಾರದ್ದು, ಯಾವ ಗೀತೆಗಾಗಿ ಅಂತ ನೋಡೋಣ. ಮೊಕ್ಕಿನ ಮನಸ್ಸು ಚಿತ್ರದ ನನಗೂ ಒಬ್ಬ ಗೆಳೆಯ ಬೇಕು ಅಪೇಕ್ಷೆ ಕಾರ್ಕಳ ತಾಲೂಕು ಅನಂತಶಯನದ ಗೆಳೆಯರ ಬಳಗದವರಿಂದ. ನಮಗೆ ಎಲ್ಲ ದಿನವೂ ಸ್ನೇಹಿತರ ದಿನ, ಹಾಗಾಗಿ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಸಂದೇಶದಲ್ಲಿ ಕಾರಣವನ್ನು ಕೂಡ ತಿಳಿಸಿದ್ದಾರೆ. ಸಂದೀಪ್ ಮೂರೂರು, ರಂಜಿತ್ ಮಾಳ, ಭವಿಷ್ ಗಾಂಧಿ ಮೈದಾನ, ಶಶಿಕಾಂತ್

ಮುಂದಿನ ಮನವಿ ನಮಸ್ಕಾರ ಶ್ರೀರಾಮ ಚಿತ್ರದಿಂದ. ಶ್ರೀರಾಮ ಚಿತ್ರದ ಗಗನದಲ್ಲಿ ಮಳೆಯ ದಿನ ಹಾಡು ಪ್ರಸಾರ ಮಾಡ್ತೀರಾ, ಮಳೆ ಬರುವಾಗ ಈ ಹಾಡು ಕೇಳಲು ತುಂಬಾ ಖುಷಿಯಾಗುತ್ತೆ ಅಂತ ಸದಾನಂದ ನಾಯಕ್ ಬಂಟಕಲ್ಲು ಉಡುಪಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ನೆಚ್ಚಿನ ಗೀತೆಯನ್ನ ಇದೀಗ ಮಳೆ ಬರ್ತಾ ಇದ್ರೆ ಕೇಳಿ ಆನಂದಿಸಿ.

ಕಾರ್ಯಕ್ರಮದ ಕೊನೆಯಲ್ಲಿ ಲವ್ ಮಾಕ್ಟೆಲ್ ಚಿತ್ರದಿಂದ ಸಂಚಾರಿಯಾಗುನಿ ಈ ಗೀತೆಗೆ ಅಪೇಕ್ಷೆ ಪಟ್ಟವರು ಕಾರ್ಕಳ ತಾಲೂಕು ಜಾರ್ಕಳದಿಂದ ಡಿಸಿ ಗಣೇಶ್ ಆಚಾರ್ಯ. ಇವರು ತಿಳಿಸ್ತಾರೆ, ಮನಸ್ಸಿನ ನೋವುಗಳನ್ನು ದೂರ ಮಾಡಲು ಸಂಚಾರ ಮಾಡಬೇಕು, ತಿರುಗಾಡಬೇಕು, ಅದು ಕೂಡ ಜೀವದ ಗೆಳೆಯರೊಂದಿಗೆ ಪಯಣ ಮಾಡಬೇಕು. ಈ ಎಲ್ಲ ನೋವುಗಳನ್ನು ಮರೆಸುತ್ತೆ. ಈ ಮಳೆಗಾಲದ ಸಮಯದಲ್ಲಿ ಹನಿ ಹನಿ ಮಳೆಯೊಂದಿಗೆ ಪ್ರಕೃತಿಯ ಸೊಬಗನ್ನು ಆನಂದಿಸುತ್ತಾ ಮಂಗಳೂರು ಆಕಾಶವಾಣಿಯ ಎಸ್ಎಂಎಸ್ ಕಾರ್ಯಕ್ರಮ ಆಲಿಸುತ್ತಾ ನಡೆದರೆ ಅದು ಬಲು ಚಂದ ಅಲ್ವಾ? ವಾ ವಾ ವಾ, ತುಂಬ ಸೊಗಸಾಗಿ ಬರೆದಿದ್ದೀರಿ. ನಿಮ್ಮ ನೆಚ್ಚಿನ ಗೀತೆಯನ್ನು ಇದೀಗ ಪ್ರಸಾರ ಮಾಡ್ತೇವೆ.

ಗಣೇಶ್ ಜಾರ್ಕಳ ಅವರು ತಿಳಿಸಿದಂತೆ ಸಂಚಾರಿಯಾಗಬೇಕು ಹಾಗೂ ಮುಂದಿನ ಕಾರ್ಯಕ್ರಮದತ್ತ ತೆರಳಲೇಬೇಕಾಗಿದೆ ಅಂತ ಹೇಳ್ತಾ ಇಂದಿನ ಎಸ್ಎಂಎಸ್ ಮೆಲೋಡಿಯಸ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ಅನಿಲ್ ಕುಮಾರ್ ರೈ ದೇರ್ಲಾ ಹಾಗೂ ಗಣೇಶ್ ಕುಮಾರ್ ಬೆಟ್ಟಂಪಾಡಿ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವೈವಿಧ್ಯಮಯ ಕಾರ್ಯಕ್ರಮ. ಪ್ರಸ್ತುತಪಡಿಸುವವರು ಕೆನರಾ ಪದವಿ ಪೂರ್ವ ಉಪನ್ಯಾಸಕಿಯರ ಬಳಗ.
1: ನಮಸ್ಕಾರ. ಸಂಜೆಯ ಸೂರ್ಯನು ಬಾನಿಗೆ ಕೆಂಪು ತುಂಬಿ ನಿಧಾನವಾಗಿ ನಿರ್ಗಮಿಸುವಾಗ ಪ್ರಕೃತಿ ತನ್ನೆಲ್ಲಾ ಬಣ್ಣಗಳನ್ನು ಹಚ್ಚಿಕೊಂಡು ರಂಗೇರಿದಂತಾಗಿದೆ.
2: ಆ ರಂಗಿನಲ್ಲಿ ಚಂದ್ರನು ತಲೆ ಎತ್ತಿ ಬೆಳಕನ್ನು ಚೆಲ್ಲಿದಾಗ ಗಾಳಿ ಹೂಗಳ ಸುವಾಸನೆ ಹರಡಿ ಮರಗಳ ನೆರಳು ನೆಲದಲ್ಲಿ ಕಾವ್ಯವನ್ನೇ ಬರೆಯುವಂತಿದೆ.
1: ಇದೀಗ ಸುಬ್ರಾಯ ಚೊಕ್ಕಾಡಿಯವರ ಕವಿತೆ ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ.

0: ಆಹ್, ಏನು ಸುಮಧುರ ಗಾಯನ!
1: ನಾಯಕತ್ವ ಎಂದರೆ ಕೇವಲ ಅಧಿಕಾರವಲ್ಲ, ಅದು ಪ್ರೇರಣೆ, ದಾರಿದೀಪವಾಗುವ ಧೈರ್ಯ. ಮಹಿಳೆಯರಲ್ಲಿ ನಾಯಕತ್ವ ಕುರಿತು ಮಾತನಾಡಲಿದ್ದಾರೆ ಹಂಸಲೇಖ ಅವರು.
2: ಇವತ್ತು ನಾನು ಮಹಿಳೆಯರ ನಾಯಕತ್ವದ ಪಾತ್ರ ಎಂಬ ವಿಷಯದ ಕುರಿತು ಒಂದೆರಡು ಸಂಗತಿಗಳನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಮಹಿಳೆ ಎಂದರೆ ಕೇವಲ ತಾಯಿ, ಸಹೋದರಿ, ಪತ್ನಿ ಮಾತ್ರವಲ್ಲ, ಆಕೆ ಎಲ್ಲ ನೆಲೆಗಟ್ಟಲು ಎಲ್ಲರಿಗೂ ಒಂದು ಪ್ರೇರಣೆಯ ಪ್ರತೀಕ. ಮುಖ್ಯವಾಗಿ ಹೆಣ್ಣನ್ನು ಕೌಟುಂಬಿಕ ಹಾಗೂ ಸಾಮಾಜಿಕ ನೆಲೆಗಟ್ಟು ಎಂಬ ಎರಡು ನೆಲೆಗಟ್ಟಿನಲ್ಲಿ ಕಾಣಬಹುದು. ಕೌಟುಂಬಿಕ ನೆಲೆಗಟ್ಟಿನಲ್ಲಿ ಹೆಣ್ಣು ತಾಯಿಯಾಗಿ ಮೊದಲ ನಾಯಕತ್ವದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಳು ಹಾಗೂ ತನ್ನ ಜೀವನವನ್ನು ಬೆಳಕಿನಂತೆ ಇತರರಿಗೆ ಹಂಚುವಳು. ಹಿಂದಿನ ಕಾಲಘಟ್ಟವನ್ನು ಗಮನಿಸಿದಾಗ ಮಹಿಳೆ ತಮ್ಮೆಲ್ಲ ಅವಕಾಶಗಳಿಂದ ವಂಚಿತವಾಗಿದ್ದಳು ಹಾಗೂ ಸ್ವಾತಂತ್ರ್ಯ ಎಂಬುದೇ ಆಕೆಗೆ ಇರಲಿಲ್ಲ. ಆದರೆ ಇಂದು ಹಾಗಿಲ್ಲ. ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ತನ್ನ ಸ್ಥಾನವನ್ನು ಗಟ್ಟಿಗೊಳಿಸುತ್ತಾ ಬಂದಿದ್ದಾಳೆ. ಸ್ನೇಹಿತರೆ, ನಾಯಕತ್ವ ಎಂದರೆ ಕೇವಲ ಅಧಿಕಾರದ ಚುಕ್ಕಾಣಿಯನ್ನು ಪಡೆಯುವುದು ಮಾತ್ರವಲ್ಲ. ಇದಕ್ಕೆ ನಾವು ಇತಿಹಾಸದ ಪುಟವನ್ನು ತಿರುಗಿಸಿ ನೋಡಿದಾಗ ಅಲ್ಲಿ ರಾಣಿ ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಅಬ್ಬಕ್ಕರಂತಹ ನಾಯಕಿಯರ ಧೈರ್ಯ, ಶೌರ್ಯದ ಸಾಹಸವನ್ನು ತಿಳಿಯಬಹುದು. ಅವರು ನಾಯಕತ್ವದ ಪ್ರಮುಖ ಮಾದರಿಗಳಾಗಿದ್ದು ಅವರ ಸಾಹಸವು ಮಹಿಳೆಯರ ಶೌರ್ಯವನ್ನು ವಿಶ್ವಕ್ಕೆ ತೋರಿಸಿತು. ಇದರಿಂದ ಹೆಣ್ಣು ಮನೆಯನ್ನಷ್ಟೇ ಅಲ್ಲದೆ ದೇಶವನ್ನು ರಕ್ಷಣೆ ಮಾಡುತ್ತಾ ಬಂದಿದ್ದಾಳೆ ಎಂದು ಅರಿಯಬಹುದು. ಜೊತೆಗೆ ಜೀವನವನ್ನು ಕಟ್ಟಿಕೊಳ್ಳುವ ಮಾರ್ಗವನ್ನು ಅವಳು ಅವತ್ತೇ ಹುಡುಕಿಕೊಂಡಿದ್ದಳು. ಸ್ನೇಹಿತರೆ, ಇವತ್ತಿನ ಜೀವನ ಶೈಲಿ ಸಾಕಷ್ಟು ಬದಲಾವಣೆಯಾಗಿದೆ. ಇಂದು ಮಹಿಳೆಯರು ರಾಜಕೀಯ ಕ್ಷೇತ್ರ, ವಿಜ್ಞಾನ, ಕಲೆ, ಕ್ರೀಡಾಂಗಣದಲ್ಲಿ ತಮ್ಮ ಗುರುತನ್ನು ಮೂಡಿಸಿದ್ದಾರೆ. ಇದಕ್ಕೆ ಕಾರಣ ಅವಳ ಶ್ರಮ, ನಿಷ್ಠೆ, ವಿಶ್ವಾಸ, ತಾಳ್ಮೆ ಎಂದೇ ಹೇಳಬಹುದು. ಇವತ್ತು ನಾವು ನೆನಪಿಸಿಕೊಳ್ಳಬಹುದಾದರೆ ಇಂದಿರಾಗಾಂಧಿಯವರ ದೃಢ ಸಂಕಲ್ಪ, ಕಲ್ಪನಾ ಚಾವ್ಲಾರವರ ಕನಸು, ಸುಧಾಮೂರ್ತಿ, ಮದರ್ ತೆರೆಸಾರವರ ಸೇವಾ ಮನೋಭಾವ, ಇವೆಲ್ಲ ನಾಯಕಿಯರು ನಮಗೆ ಪಾಠವಾಗಿ, ಸಂದೇಶವಾಗಿ ಕಾಣುತ್ತಾರೆ. ಹಾಗಾಗಿ ಮಹಿಳೆಯರು ಮುನ್ನಡೆದಾಗ ಕೇವಲ ಕುಟುಂಬವಲ್ಲ, ಒಂದು ಸಮುದಾಯ, ರಾಷ್ಟ್ರವೇ ಮುನ್ನಡೆಯುತ್ತದೆ. ಆದ್ದರಿಂದ ಮಹಿಳೆಯನ್ನು ಬೆಂಬಲಿಸುವುದು ಭವಿಷ್ಯವನ್ನು ಬೆಂಬಲಿಸಿದಂತೆ. ಅವರು ಶಕ್ತಿಯ ರೂಪಿಣಿಯಾಗಿ, ಪ್ರೇರಣೆಯಾಗಿ, ಜೀವಂತ ನಿದರ್ಶನವಾಗಿ ನಮ್ಮ ಕಣ್ಣ ಮುಂದೆಯೇ ಕಾಣುತ್ತಾರೆ. ಹಾಗಾಗಿ ಹೆಣ್ಣನ್ನು ಕೀಳಾಗಿ ಪರಿಗಣಿಸದೆ ಪುರುಷನಷ್ಟೇ ಸಮಾನತೆಯನ್ನು ಅವಳಿಗೆ ದೊರಕಿಸಿಕೊಟ್ಟು ಅವರನ್ನು ಗೌರವದಿಂದ ಕಾಣುವುದು ಅತಿ ಮುಖ್ಯ ಎಂಬುದೇ ನನ್ನ ಆಶಯ.
1: ಮಹಿಳೆ ಅಂದರೆ ನಾಯಕತ್ವ, ಏನಂತೀರಾ?
3: ಖಂಡಿತ. ಸಂಗೀತದ ಲೋಕದಲ್ಲಿ ಹೃದಯ ಮೀಟುವ ವಾದ್ಯ ವಯಲಿನ್. ತಂತಿಗಳಲ್ಲಿ ಮೂಡುವ ನಾದ ಕೇವಲ ಶಬ್ದವಲ್ಲ, ಅದು ಭಾವನೆಗಳ ಭಾಷೆ. ಆಲಿಸಿ ಮನ ಮುಟ್ಟುವ ವಯಲಿನ್ ನಾದ ನುಡಿಸುವರು ಶ್ರೀವರದ ಪದ್ಯ ಜಗಜ್ಜನನಿ, ರಾಗ ರತಿಪತಿ ಪ್ರಿಯ, ತಾಳ ಆದಿ.

0: ಆಹ್, ಎಷ್ಟು ಮಧುರ ಸ್ವರವು ಮನ ತಟ್ಟಿತ್ತು.
1: ಹೌದು, ಕೆಲಕ್ಷಣ ಕಾಲ ನಿಂತಂತಾಯಿತು.
0: ಇದೀಗ ಡಾಕ್ಟರ್ ನಯನ ಅವರ ಸ್ವರಚಿತ ಕವನ ವಾಚನ.
2: ಕವನದ ಶೀರ್ಷಿಕೆ ಸ್ವಾವಲಂಬನೆ. ದಟ್ಟ ಕಾನನದಿ ನೈದಿಲೆಯ ನೋಡಿ ಸ್ಫೂರ್ತಿಯೊಂದು ಜಿನುಗಿತು. ದಟ್ಟ ಕಾನನದಿ ನೈದಿಲೆಯ ನೋಡಿ ಸ್ಫೂರ್ತಿಯೊಂದು ಜಿನುಗಿತು. ದುಗುಡವೇತಕೆ ಸ್ವಾವಲಂಬನೆ ಹಂಬಲವಲ್ಲವೇ ನಿನದು ಎಂದು ಕೇಳಿತು ಮನ. ಸ್ವಾವಲಂಬನೆ ಹಂಬಲವಲ್ಲವೇ ನಿನದು ಎಂದು ಕೇಳಿತು ಮನ. ಅಹುದಹುದೆಂದೇ ಮನಕೆ, ಅಹುದಹುದೆಂದೇ ಮನಕೆ, ಹೊಂಬಾಲಯ ಸಿರಿಯಂತೆ ಬೆಳೆದ ಎನಗೆ ವಿವಾಹ ಬಂಧನ. ಗಗನವ ಚುಂಬಿಸಲು ತವಕದಿ ಹೊರಟ ಲತೆಗಳ ನೋಡಿದೆನ. ಮತ್ತೆ ಚಿಗುರೊಡೆಯಿತು ಎನ್ನ ಬಯಕೆ, ಮತ್ತೆ ಚಿಗುರೊಡೆಯಿತು ಎನ್ನ ಬಯಕೆ. ಆತ್ಮನಿರ್ಭರತೆ ಬಯಕೆಯಲ್ಲವೇ ನಿನದು ಕುಟುಕಿತು ಮನ. ಆತ್ಮನಿರ್ಭರತೆ ಬಯಕೆಯಲ್ಲವೇ ನಿನದು ಎಂದು ಕುಟುಕಿತು ಮನ. ಬವಣೆಗಳ ನಡುವೆಯೇ ತಾಯ್ತನದ ಸುಖ. ಹುದುಗಿಕೊಂಡು ಬಿದಿರ ಕೊಂಬು ಭೂಗರ್ಭದಲ್ಲಿ ಮೂರು ವರ್ಷ, ಹುದುಗಿಕೊಂಡು ಬಿದಿರ ಕೊಂಬು ಭೂಗರ್ಭದಲ್ಲಿ ಮೂರು ವರ್ಷ, ಮತ್ತೆ ಬೆಳೆದು ನಿಂತಿತು ಬಾನೆತ್ತರಕ್ಕೆ. ವಿದ್ಯೆಯ ಬೆನ್ನಟ್ಟಿದವಳಿಗೆ ಸೋಲಿಲ್ಲ ನೀರೇ. ತುಮುಲಗಳ ನಡುವೆಯೇ ಶಿಕ್ಷಕಿಯಾಗಿ ಸ್ವಾವಲಂಬನೆಯ ಎನ್ನ ಪಯಣ, ಸ್ವಾವಲಂಬನೆಯ ಎನ್ನ ಪಯಣ.
1: ಕವನವೆಂದರೆ ಕೇವಲ ಪದಗಳ ಸಾಲಲ್ಲ, ಅದು ಭಾವನೆಗಳ ಪ್ರತಿಧ್ವನಿ.
0: ಪ್ರಿಯ ಸಖಿ ರಾಧೆ, ಇದು ಭಕ್ತಿ, ಪ್ರೀತಿ ಮತ್ತು ತ್ಯಾಗದ ಸಾರ್ಥಕ ಸಂಧಿ. ಭಗವಾನ್ ಶ್ರೀಕೃಷ್ಣನ ಜೀವನದ ಅತ್ಯಂತ ಸುಂದರ ಅಧ್ಯಾಯವಿದು.
1: ಹೌದು, ಶ್ರೀಕೃಷ್ಣನ ಜೀವನದಲ್ಲಿ ಮೂವರು ಪ್ರೀತಿಪಾತ್ರರು, ರುಕ್ಮಿಣಿ, ಸತ್ಯಭಾಮೆ ಮತ್ತು ಗೋಕುಲದ ಪ್ರೇಮದ ಮೂರ್ತಿ ರಾಧೆ.
0: ರುಕ್ಮಿಣಿಯ ಪ್ರೀತಿ ಶ್ರದ್ಧೆಯ ಮತ್ತು ಭಕ್ತಿಯ ಪ್ರತೀಕ, ಸತ್ಯಭಾಮೆಯ ಪ್ರೀತಿ ಗೌರವ ಮತ್ತು ಗರ್ವದ ಮಿಶ್ರಣ, ಆದರೆ ರಾಧೆಯ ಪ್ರೀತಿ ನಿಷ್ಕಪಟ ದೈವಿಕ.
1: ಆರಂಭವಾಗುತ್ತದೆ
0: ಪ್ರಿಯ ಸಖಿ ರಾಧೆ, ರಚನೆ ಮಂಜುಳಾ ಜನಾರ್ದನ್. ಬೋಲೋ

0: ಕೇಳಿದೆಯ ರಂಗ, ಭಕ್ತರು ಭಜಿಸುವ ಹಾಡನ್ನು? ಛೇದಿ ಸಾಮ್ರಾಜ್ಯದ ಅರಸನಾದ ಶಿಶುಪಾಲನನ್ನು ತಿರಸ್ಕರಿಸಿ ನಿನ್ನನ್ನು ವರಿಸಿದವಳು ನಾನು. ಹಾಗಾಗಿಯೇ ರುಕ್ಮಿಣಿ ಲೋಲಾ, ರುಕ್ಮಿಣಿ ವಲ್ಲಭ ಎಂದು ನಿನ್ನನ್ನು ಲೋಕ ಕೊಂಡಾಡುತ್ತದೆ. ನನ್ನಷ್ಟು ನಿನ್ನನ್ನು ಪ್ರೀತಿಸುವವರು, ಆರಾಧಿಸುವವರು ಮೂಲೋಕದಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ.
1: ಹೌದೇ?
0: ಯಾಕೆ ಸಂಶಯವೇ ಮಾಧವ? ಅಷ್ಟಮೈಷ್ಯರಲ್ಲಿ ಮೊದಲನೆಯ ಸ್ಥಾನ ನನಗೆ. ಕೃಷ್ಣ ಸತ್ಯಭಾಮ, ಕೃಷ್ಣ ಜಾಂಬವತಿ, ಕೃಷ್ಣ ಕಾಳಿಂದಿ, ಕೃಷ್ಣ ಮಿತ್ರವೃಂದ ಎಂದು ಯಾರೂ ಹೇಳಲಾರರು. ಪತಿಪತ್ನಿಯರು ಇದ್ದರೆ ಕೃಷ್ಣ ರುಕ್ಮಿಣಿಯರಂತೆ ಇರಬೇಕು ಎಂದು ಲೋಕದ ಜನರು ಹೇಳುತ್ತಾರೆ. ಈ ನಗುವಿನ ಅರ್ಥವೇನು ಕೇಶವ? ನಿನಗೆ ಇನ್ನು ನನ್ನ ಪ್ರೀತಿಯಲ್ಲಿ ಸಂಶಯವೇ?
1: ಇಲ್ಲ ರುಕ್ಮಿಣಿ, ಇಲ್ಲ. ನಿನ್ನ ಪ್ರೀತಿಯಲ್ಲಿ ನನಗೆ ಕಿಂಚಿತ್ತೂ ಸಂಶಯವಿಲ್ಲ. ಆದರೆ ಈ ಜಗತ್ತಿನಲ್ಲಿ ನಿನಗಿಂತ ನನ್ನನ್ನು ಹೆಚ್ಚು ಪ್ರೀತಿಸುವವರು ಇದ್ದರೂ ಇರಬಹುದು.
0: ಕೃಷ್ಣ, ಸಾಧ್ಯವೇ ಇಲ್ಲ. ನನ್ನಷ್ಟು ನಿನ್ನನ್ನು ಆರಾಧಿಸುವವರು ಯಾರೂ ಇರಲು ಸಾಧ್ಯವಿಲ್ಲ.
2: ಅಕ್ಕ, ನಾನಿಲ್ಲಿರುವುದನ್ನು ಮರೆತೆಯ? ನಾನು ಸೌಂದರ್ಯ ಧೈರ್ಯಕ್ಕೆ ಹೆಸರುವಾಸಿಯಾದವಳು. ನರಕಾಸುರನ ಸಂಹಾರದಲ್ಲಿ ನಾನು ಪ್ರಮುಖ ಪಾತ್ರ ವಹಿಸಿದ್ದು ನೀನು ಮರೆತೆಯ? ಹಾಗಾಗಿ ಅಷ್ಟಮಹಿಷ್ಯರಲ್ಲಿ ಸತ್ರಾಜಿತನ ಮಗಳಾದ ಈ ಸತ್ಯಭಾಮೆಯಷ್ಟು ಕೃಷ್ಣನನ್ನು ಪ್ರೀತಿಸುವವರು ಯಾರೂ ಇಲ್ಲ. ಇದು ನಿನಗೆ ತಿಳಿಯದೆ?
0: ಅಯ್ಯೋ, ತಿಳಿಯದೆಯೇನು? ಕೃಷ್ಣ ಭಕ್ತಿಯಲ್ಲಿ ನೀನು ಮೇಲೋ ನಾನು ಮೇಲೋ ಎಂಬ ಪರೀಕ್ಷೆ ಬಂದಾಗ ತೂಕ ಮಾಡುವ ಮೂಲಕ ಕೃಷ್ಣ ಭಕ್ತಿಯನ್ನು ಪರೀಕ್ಷಿಸಲಾಯಿತು. ಆಗ ಏನಾಯಿತು ಹೇಳು.
2: ನನ್ನಲ್ಲಿದ್ದ ಆಭರಣ ಹಾಗೂ ಸಂಪತ್ತನ್ನು ತಂಕಡಿಗೆ ಹಾಕಿದೆ, ಆದರೆ ತೂಕ ಸಮವಾಗಲಿಲ್ಲ, ಕಡಿಮೆಯಾಗಿತ್ತು.
0: ಆಗ ನಾನೇನು ಮಾಡಿದೆ? ಒಂದು ತುಳಸಿ ಎಲೆಯನ್ನು ತಕ್ಕಡಿಯ ಮೇಲೆ ಇಟ್ಟಾಗ ಕೃಷ್ಣನ ತೂಕ ಹಾಗೂ ತುಳಸಿ ಎಲೆಯ ತೂಕ ಸಮಸಮವಾಯಿತು. ಇದು ನಿನಗೆ ಗೊತ್ತಿಲ್ಲವೇ ಬಾಮ?
2: ಅಕ್ಕ, ಆಗಿ ಹೋದ ವಿಷಯದ ಬಗ್ಗೆ ಚರ್ಚೆ ಬೇಡ. ಈ ಒಂದು ವಿಷಯದಲ್ಲಿ ನೀನು ಮೇಲಾದರೆ ನರಕಾಸುರನ ಸಂಹಾರ ಮಾಡುವಲ್ಲಿ ನಾನೇ ಮೇಲು. ನನ್ನ ಪ್ರೀತಿಯೇ ದೊಡ್ಡದು.
0: ನನ್ನ ಪ್ರೀತಿಯೇ ದೊಡ್ಡದು?
2: ಸಾಧ್ಯವೇ ಇಲ್ಲ. ನನ್ನ ಪ್ರೀತಿಯೇ ದೊಡ್ಡದು.
3: ನಾರಾಯಣ ನಾರಾಯಣ.

0: ಜಗನ್ನಿಯಾಮಕನಾದ ಜನಾರ್ದನನಿಗೆ ನಮೋ ನಮಃ.
1: ಓ ನಾರದರು, ಬರಬೇಕು ಬರಬೇಕು. ತ್ರಿಲೋಕ ಸಂಚಾರಿಗಳು ನೀವು, ದ್ವಾರಕೆಗೆ ಇಂದು ಬರಲು ಕಾರಣ?
0: ನಿನ್ನ ದರ್ಶನ ಮಾಡಲು ಕಾರಣ ಬೇಕೇ ಶ್ರೀಹರಿ, ಹೀಗೆಯೇ ಬಂದೆ.
1: ರುಕ್ಮಿಣಿ, ಭಾಮ, ಮುನಿಗಳು ಬಂದಿದ್ದಾರೆ, ಏಕೆ ಹೀಗೆ ನಿಂತಿರುವಿರಿ? ಹಾಲು ಹಣ್ಣುಗಳನ್ನು ಕೊಟ್ಟು ಅವರನ್ನ ಸತ್ಕರಿಸುವುದಿಲ್ಲವೇ?
2: ಹೋ ಮರೀತೆ, ಈಗ ತಂದೆ.
0: ಬೇಡ ತಾಯಿ, ಬೇಡ. ಈಗ ಏನೂ ತಿನ್ನಲು ಹೊಟ್ಟೆಯಲ್ಲಿ ಸ್ಥಳವಿಲ್ಲ. ಇನ್ನು ಒಂದು ತುತ್ತು ತಿಂದರೂ ಹೊಟ್ಟೆ ಒಡೆದೇ ಹೋಗುತ್ತದೆ.
2: ಮುನಿವರ್ಯರೇ, ಹಾಗಿದ್ದರೆ ನೀವು ನೇರವಾಗಿ ದ್ವಾರಕೆಗೆ ಬಂದವರಲ್ಲ. ಅದೆಲ್ಲೋ ಹೋಗಿ ಅತಿಥಿ ಸತ್ಕಾರ ಸ್ವೀಕರಿಸಿ ಮತ್ತೆ ಇಲ್ಲಿಗೆ ಬಂದಿದ್ದೀರಿ. ಎಷ್ಟೆಂದರೂ ನೀವು ತ್ರಿಲೋಕ ಸಂಚಾರಿಗಳಲ್ಲವೇ? ಹೇಳಿ, ಎಲ್ಲಿಂದ ಬಂದಿರಿ?
0: ತಾಯಿ, ಹೀಗೆಯೇ ಸಂಚರಿಸುತ್ತಾ ಗೋಕುಲದತ್ತ ತೆರಳಿದ್ದೆ.
1: ಗೋಕುಲಕ್ಕೆ ಹೇಗಿದ್ದಾರೆ ನನ್ನ ಗೋಕುಲವಾಸಿಗಳು? ಚೆನ್ನಾಗಿರುವರೆ?
0: ಎಲ್ಲರೂ ಕ್ಷೇಮವಾಗಿದ್ದಾರೆ ಕೃಷ್ಣ. ಗೋಕುಲಕ್ಕೆ ನಾನು ಕಾಲಿಟ್ಟೊಡನೆ ಎಲ್ಲ ಗೋಕುಲವಾಸಿಗಳು ನನ್ನನ್ನು ಕಂಡ ಕೂಡಲೇ ನನ್ನ ಸುತ್ತುವರೆದರು. ಎಲ್ಲರಲ್ಲಿಯೂ ಸಾವಿರಾರು ಪ್ರಶ್ನೆಗಳು.
3: ಕೃಷ್ಣ ಹೇಗಿರುವ ನಾರದರೆ? ಶ್ರೀಕೃಷ್ಣ ಕ್ಷೇಮವೇ?
4: ಮುನಿವರ್ಯ, ನಮ್ಮ ನೆನಪು ಅವನಿಗೆ ಇದೆಯೇ? ಗೋಕುಲಕ್ಕೆ ಮತ್ತೆ ಕೃಷ್ಣ ಬರುವನೆ?
5: ನಮ್ಮನ್ನು ನೆನಪಿಸಿಕೊಂಡು ನಿಮ್ಮ ಬಳಿ ಏನಾದರೂ ಹೇಳಿರುವನೆ?
4: ಗೋಕುಲದ ಆಕಳುಗಳು ಹಾಲು ಮೊಸರು ಬೆಣ್ಣೆಯನ್ನು ತಿಂದ ನೆನಪು ಅವನಿಗಿನ್ನೂ ಇದೆಯೇ ಸ್ವಾಮಿ?
0: ಕೃಷ್ಣ ಕೃಷ್ಣ, ಸಾವಿರ ಪ್ರಶ್ನೆಗಳು, ಉತ್ತರಿಸಿ ಉತ್ತರಿಸಿ ಸುಸ್ತಾದೆ. ಎಲ್ಲರೂ ಪ್ರಶ್ನೆಗಳನ್ನ ಕೇಳಿದರೆ ಒಬ್ಬಾಕೆ ಮಾತ್ರ ಮೌನ ವಹಿಸಿ ದೂರ ನಿಂತಿದ್ದಳು. ಕಣ್ಣಂಚಿನಲ್ಲಿ ನೀರು ತುಂಬಿತ್ತು.
1: ರಾಧೆ, ಏನು ಅನ್ನಲಿಲ್ಲವೇ ನಾರದ?
0: ಕೇಳಿದೆ, ಕೃಷ್ಣನ ಬಗ್ಗೆ ನಿನಗೇನೂ ಪ್ರಶ್ನೆ ಇಲ್ಲವೇ ಎಂದು ಹೇಳಿದಳಾಕೆ.
6: ನನ್ನೊಳಗೆ ಕೃಷ್ಣ ಇರುವಾಗ ಅವನ ಬಗ್ಗೆ ಪ್ರಶ್ನೆ

0: ರಾಧೆಯ ಮಾತಿಗೆ ನಾನು ಮೂಕನಾದೆ. ಗೋಕುಲವಾಸಿಗಳು ಹಣ್ಣು ಹಂಪಲು ಹಾಲನ್ನು ನೀಡಿ ಅತಿಥಿ ಸತ್ಕಾರ ಮಾಡಿದರು. ಹಾಗಾಗಿ ಹೊಟ್ಟೆಯಲ್ಲಿ ಒಂದಿಂಚೂ ಸ್ಥಳವಿಲ್ಲ ಎಂದು ಹೇಳಿದೆ. ಕೃಷ್ಣ, ಅದೆಷ್ಟು ಪ್ರೀತಿ ನಿನ್ನಲ್ಲಿ ರಾಧೆಗೆ! ಆಕೆಯೊಳಗೆ ನೀನಿರುವಿ ಎನ್ನುವ ಆಕೆಯ ಮನೋಭಾವ, ಆ ದೈವಿಕ ಆರಾಧನೆ ನನಗಂತೂ ಬಹಳ ಇಷ್ಟವಾಯಿತು. ರಾಧೆಯ ಪ್ರೀತಿಗೆ ನಾನು ಮೂಕವಿಸ್ಮಿತ. ಕೃಷ್ಣ,
1: ನಾರದರೇ, ಮುನಿಶ್ರೇಷ್ಠರು ನೀವು, ದೇವರ್ಷಿಗಳು ನೀವು, ನಾರಾಯಣ ನಾಮ ಸಂಕೀರ್ತನೆಯನ್ನು ಜಗತ್ತಿನೆಲ್ಲೆಡೆ ಹರಡುವವರು ನೀವು. ಹಾಗಾಗಿ ಮೂಲೋಕದಲ್ಲಿ ನಿಮಗೆ ಗೌರವವಿದೆ. ಕೃಷ್ಣನ ಮೇಲಿರುವ ನನ್ನ ಪ್ರೀತಿಯನ್ನು ಕಡೆಗಣಿಸಿ ಆ ರಾಧೆಯ ಪ್ರೀತಿಯನ್ನು ನನ್ನೆದುರು ಹೊಗಳುತ್ತಿರುವಿರಲ್ಲ. ನಿಮಗೆ ಇದು ಸರಿಯೇ ನಾರದರೆ?
2: ಸ್ವಾಮಿ, ನನ್ನ ಪ್ರೀತಿಗಿಂತ ರಾಧೆಯ ಪ್ರೀತಿ ದೊಡ್ಡದೆ. ವಿನಃಕಾರಣ ಯಾರನ್ನೂ ನನ್ನೆದುರು ಹೊಗಳಬೇಡಿ, ನನಗದು ಇಷ್ಟವಾಗದು.
3: ನೋಡಿ ನಾರದರೆ, ರುಕ್ಮಿಣಿ ಹಾಗೂ ಸತ್ಯಭಾಮೆಯರು ಕೋಪಗೊಂಡು ಹೊರಟೇ ಬಿಟ್ಟರು. ನಾರದ,
0: ಅರ್ಥವಾಯಿತು ದೇವ, ಅರ್ಥವಾಯಿತು. ರುಕ್ಮಿಣಿ, ಭಾಮಿ ಹಾಗೂ ರಾಧೆಯರ ಪ್ರೀತಿಯಲ್ಲಿ ಯಾರ ಪ್ರೀತಿ ಹೆಚ್ಚು ಎನ್ನುವುದು ಈ ಲೋಕಮುಖಕ್ಕೆ ಅರ್ಥ ಆಗಬೇಕಾದರೆ ಅದಕ್ಕೊಂದು ವೇದಿಕೆ ಸಿದ್ಧವಾಗಬೇಕು, ಅಲ್ಲವೇ ದೇವ?
3: ನಿನ್ನ ಮಾತು ಸರಿಯಾಗಿದೆ ನಾರದ. ಸ್ವಲ್ಪ ದಿನಗಳಲ್ಲಿ ನಾನು ಜ್ವರಬಾಧೆಯಿಂದ ಬಳಲುವೆ, ಅಲ್ಲಿಂದ ನಿನ್ನ ನಾಟಕ ಪ್ರಾರಂಭವಾಗಲಿ.
0: ಕಪಟ ನಾಟಕ ಸೂತ್ರಧಾರನ ಎದುರಲ್ಲಿ ನನ್ನದೊಂದು ನಾಟಕ, ಇರಲಿ ಇರಲಿ. ನಾರಾಯಣ ನಾರಾಯಣ.
1: ಅಯ್ಯೋ, ಕೃಷ್ಣನಿಗೆ ಜ್ವರ ತಲೆಗೇರಿದೆ. ಕಷಾಯವನ್ನು ಕೊಟ್ಟಾಯಿತು, ಹಣೆಗೆ ಲೇಪನವನ್ನು ಹಚ್ಚಿಯೂ ಆಯಿತು, ಆದರೂ ಎಳ್ಳಷ್ಟು ಕಡಿಮೆ ಇಲ್ಲ. ನಾನೇನು ಮಾಡಲಿ? ಯಾರಲ್ಲಿ? ದೇವವೈದ್ಯರಾದ ಅಶ್ವಿನಿ ದೇವತೆಗಳಿಗೆ ಬರುವಂತೆ ಹೇಳಿ.
0: ನಾರಾಯಣ ನಾರಾಯಣ. ಅಂತೂ ವೇದಿಕೆ ನಿರ್ಮಾಣವಾಯಿತು, ರೋಗಹರನಾದ ಶ್ರೀಹರಿಗೆ ಜ್ವರ ಬಂದದ್ದೂ ಆಯಿತು. ಇನ್ನು ನಾಟಕ ಪ್ರಾರಂಭವಾಗಬೇಕು. ಅಶ್ವಿನಿ ದೇವತೆಗಳಿಗೆ ತಾಯಿ ರುಕ್ಮಿಣಿಯಿಂದ ಕರೆ ಹೋದ ವಿಷಯ ತಿಳಿಯಿತು. ಈಗ ಅಶ್ವಿನಿ ದೇವತೆಗಳೇ ಕಳುಹಿಸಿದ ವೈದ್ಯನಾಗಿ ವೇಷವನ್ನು ಮರೆಮಾಚಿ ನಾನು ದ್ವಾರಕೆಗೆ ತೆರಳುತ್ತೇನೆ. ಮುಂದಿನದೆಲ್ಲವನ್ನು ಸಕಲರನ್ನು ಪಾಲಿಸುವ ಆ ನಾರಾಯಣನೇ ನೋಡಿಕೊಳ್ಳುವ. ನಾರಾಯಣ ನಾರಾಯಣ.
4: ದೇವಿ, ದೇವವೈದ್ಯರು ಬಂದಿರುವರು.
1: ಅಹುದೇ ವೈದ್ಯರೇ, ಶ್ರೀಕೃಷ್ಣನಿಗೆ ತಲೆಗೇರಿದ್ದ ಜ್ವರ ಲವಲೇಶವೂ ಕಡಿಮೆಯಾಗಿಲ್ಲ, ಕಷಾಯ ಹಣೆಗೆ ಲೇಪನ ಎಲ್ಲವೂ ಆಯಿತು. ಒಮ್ಮೆ ನೋಡಿ ವೈದ್ಯರೇ.
0: ತಾಯಿ, ನೋಡಿದೆ. ಈ ಜ್ವರ ಕಷಾಯ ಲೇಪನಗಳಿಗೆ ಹೋಗುವಂತಹುದಲ್ಲ. ಯಾರು ಕೃಷ್ಣನನ್ನು ನಿಜವಾಗಿಯೂ ಪ್ರೀತಿಸುತ್ತಾರೋ, ಆರಾಧಿಸುತ್ತಾರೋ, ಅಂಥವರ ಪಾದದ ಧೂಳು ತುಂಬಿದ ಜಲವನ್ನು ಕುಡಿದರೆ ಕೃಷ್ಣ ಆರೋಗ್ಯವಂತನಾಗುತ್ತಾನೆ. ದೇವಿ, ನೀನೇ ಅಂದದ್ದಲ್ವೇ, ನಿನ್ನಷ್ಟು ಕೃಷ್ಣನನ್ನು ಆರಾಧಿಸುವವರು ಪ್ರೀತಿಸುವವರು ಈ ಮೂಲೋಕದಲ್ಲಿ ಯಾರೂ ಇಲ್ಲ. ನಿಮ್ಮ ಪಾದದ ರಜ ತುಂಬಿದ ಜಲವನ್ನ ಬೇಗನೆ ಕೊಡಿ, ಶ್ರೀಕೃಷ್ಣ ತತ್ಕ್ಷಣವೇ ಗುಣಮುಖನಾಗುತ್ತಾನೆ.
1: ಕೃಷ್ಣ ಕೃಷ್ಣ, ಎಂತಹ ಮಾತನಾಡಿದಿರಿ ಮುನಿವರ್ಯ? ಲೋಕದೊಡೆಯ ಭಗವಂತನಿಗೆ ನನ್ನ ಪಾದದ ಧೂಳು ತುಂಬಿದ ಜಲವೇ, ಅದಾಗದು.
2: ಹೇಗೆ ಅಂತಹ ನೀರನ್ನು ಶ್ರೀಕೃಷ್ಣನಿಗೆ ಕೊಡಲಿ? ಅಪರಾಧವಲ್ಲವೇ? ಆಗದು ಮುನಿವರ್ಯ.
0: ತಾಯಿ, ಕೃಷ್ಣನಿಗೆ ಅಷ್ಟ ಮಹಿಷಿಯರು ನೀವು, ಎಲ್ಲರೂ ಕೃಷ್ಣನ ಪ್ರಿಯ ರಮಣೀಯರು. ಯಾರಾದರೂ ಪಾದದ ರಜೆ ತುಂಬಿದ ಜಲವನ್ನ ಕೊಡಿ, ಕೃಷ್ಣನನ್ನು ಕಾಡುತ್ತಿರೋ ಜ್ವರ ಈ ಕೂಡಲೇ ಕಮ್ಮಿಯಾಗುವುದು.
5: ಇಲ್ಲ ಇಲ್ಲ, ಇಂತಹ ಕೆಲಸ ನಮ್ಮಿಂದ ಆಗದು.
0: ಸರಿ, ಹಾಗಾದರೆ ತ್ರಿಲೋಕ ಸಂಚಾರಿ ನಾನು, ಮೂರು ಲೋಕಗಳಲ್ಲಿ ಇರುವ ಕೃಷ್ಣನ ಭಕ್ತರನ್ನು ಹುಡುಕುತ್ತೇನೆ, ಕೃಷ್ಣನ ಆರೋಗ್ಯದ ವಿಷಯವನ್ನ ಹೇಳುತ್ತೇನೆ. ನೋಡೋಣ ಕೃಷ್ಣನ ನಿಜ ಭಕ್ತರು ಎಲ್ಲಿರುವರೆಂದು. ಹೋಗಿ ಬರಲಿ ದೇವ, ಬರುತ್ತೇನೆ. ತಾಯಿ, ನಾವು ಎಣಿಸಿದಂತೆ ಎಲ್ಲವೂ ಸುಸೂತ್ರವಾಗಿ ಸಾಗುತ್ತಿದೆ. ಈಗ ನನ್ನ ಮುಂದಿನ ಪಯಣ ಗೋಕುಲದತ್ತ. ನಾರಾಯಣ ನಾರಾಯಣ.

0: ನಾರದ ಮುನಿಗಳು ಮತ್ತೆ ಬಂದಿರುವಿರಲ್ಲ ಗೋಕುಲಕ್ಕೆ. ಕೃಷ್ಣ ಹೇಗಿರುವನು?
1: ಕೃಷ್ಣ ಮತ್ತೆ ನಿಮ್ಮನ್ನು ನಮ್ಮ ಬಳಿ ಕಳಿಸಿದ್ದಾನೆ.
2: ಅವಸರಿಸಬೇಡಿ, ಶ್ರೀಕೃಷ್ಣನಿಗೆ ಒಂದು ಸಂಕಷ್ಟ ಎದುರಾಗಿದೆ.
0: ಸಂಕಟಹರಣನಿಗೆ ಸಂಕಟವೇ, ಅದು ಏನೆಂದು ಹೇಳಿ ಮುನಿವರ್ಯ.
2: ಗೋಕುಲವಾಸಿಗಳೇ, ತೀವ್ರತರವಾದ ಜ್ವರದಿಂದ ಶ್ರೀಕೃಷ್ಣ ಸಂಕಟ ಪಡುತ್ತಿದ್ದಾನೆ. ಯಾವ ಮದ್ದಿಗೂ ಅದು ಬಗ್ಗುತ್ತಿಲ್ಲ. ಹಾಗಾಗಿ ಈ ಜ್ವರಕ್ಕೆ ಬೇಕಾದ ಮದ್ದನ್ನು ಹುಡುಕುತ್ತಾ ಇತ್ತ ಬಂದಿರುವೆ.
3: ಮಹರ್ಷಿಗಳೇ, ಶ್ರೀಕೃಷ್ಣನ ಜ್ವರಕ್ಕೆ ಗೋಕುಲದಲ್ಲಿ ಮದ್ದಿದೆಯೇ?
2: ಅಂದೇನಲ್ಲ ತಾಯಿ, ಹುಡುಕುತ್ತಿರುವೆ ಎಂದು. ಯಾರು ಕೃಷ್ಣನನ್ನು ನಿಜವಾಗಲೂ ಆರಾಧಿಸುತ್ತಾರೋ, ಪ್ರೀತಿಸುತ್ತಾರೋ, ಅವರ ಪಾದದ ರಜ ತುಂಬಿದ ಜಲವನ್ನು ಕೃಷ್ಣನಿಗೆ ಕೊಡಿಸಿದರೆ ಕೃಷ್ಣ ಬೇಗನೆ ಗುಣಮುಖನ.

0: ಆಗುವನು.
1: ಅಯ್ಯೋ, ಪಾದದ ರಜ ತುಂಬಿದ ಜಲವೇ ನಮ್ಮಿಂದಾಗದು.
0: ರಾಧಿ, ನೀನೇನು ಮಾಡುವೆ?
2: ಮಹರ್ಷಿಗಳೇ, ಇದು ತಟ್ಟೆಯ ಮೇಲೆ ನನ್ನ ಪಾದವನ್ನು ಇಟ್ಟಿರುವೆ, ನೀರನ್ನು ಸುರಿದಿದ್ದೇನೆ, ಈ ರಜ ತುಂಬಿದ ಜಲವನ್ನು ನಿಮ್ಮ ಕೈಗೆತ್ತಿದ್ದೇನೆ. ಇದೀಗಲೇ ದ್ವಾರಕೆಗೆ ತೆರಳಿರಿ ದೇವರ್ಷಿಗಳೇ, ನನ್ನ ಕೃಷ್ಣ ಬೇಗನೆ ಗುಣಮುಖನಾಗಲಿ.
0: ರಾಧಿ, ಒಂದು ಪ್ರಶ್ನೆ ಕೇಳಲಿ. ನಿನ್ನ ಪಾದದ ರಜ ತುಂಬಿದ ಜಲವನ್ನು ಶ್ರೀಕೃಷ್ಣನಿಗೆ ಕುಡಿಯಲು ಕೊಟ್ಟಾಗ ನಿನಗೇನೂ ಅನ್ನಿಸಲಿಲ್ವೇ ತಾಯಿ?
2: ಏನು ಅನಿಸಬೇಕು ಮುನಿವರ್ಯ? ಅಂದೇ ಹೇಳಿದ್ದೆ, ಕೃಷ್ಣ ನನ್ನೊಳಗಿರುವವನು ಎಂದು. ಮಾನಸಿಕವಾಗಿ ಆತನನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ಅವನಿಲ್ಲ. ನನ್ನ ಪಾದದ ರಜದ ಜಲವನ್ನು ಕುಡಿದರೆ ಆತ ಗುಣಮುಖನಾಗುತ್ತಾನೆಂದಾದರೆ ಅದನ್ನು ಕೊಡುವುದರಲ್ಲಿ ತಪ್ಪೇನಿದೆ? ಯಾವತ್ತೂ ಕೃಷ್ಣನ ಒಳಿತನ್ನೇ ಬಯಸುವವಳು ನಾನು, ಆತನನ್ನು ಆರಾಧಿಸುವವಳು ನಾನು. ಅಂಥವುದರಲ್ಲಿ ಇಂಥ ಸಣ್ಣ ವಿಷಯಕ್ಕೆ ಹಿಂಜರಿಕೆ ಏಕೆ?
0: ನಾರಾಯಣ ನಾರಾಯಣ, ಎಂತಹ ಮಾತು ರಾಧಿ ನಿನ್ನದು! ಕಳಂಕವೇ ಇಲ್ಲದ ಅಕಳಂಕನಲ್ಲಿ ನಿಜ ಭಕ್ತರಿಗೆ ಸಂಶಯ ಏಕೆ, ಹಿಂಜರಿಕೆ ಏಕೆ? ತಾಯಿ, ನಿನ್ನ ಪ್ರೀತಿ ಅಪೂರ್ವವಾದದ್ದು, ಅಮೋಘವಾದದ್ದು. ಪ್ರೀತಿ ಎಂಬ ಪದಕ್ಕೆ ಹೊಸ ವ್ಯಾಖ್ಯೆ ಬರದೆ ನೀನು. ನಿಷ್ಕಪಟ ಪ್ರೀತಿ ನಿನ್ನದು. ಶುಭವಾಗಲಿ ರಾಧೆ ನಿನಗೆ. ನಾರಾಯಣನೇ ಈ ನಾಟಕಕ್ಕೆ ಸೂತ್ರಧಾರ, ನಟಿಸಿದವರು ನಾವೆಲ್ಲರೂ, ಗೆದ್ದವಳು ರಾಧೆ. ಕೃಷ್ಣನಿರುವುದು ದ್ವಾರಕೆಯಲ್ಲಿ, ರಾಧೆ ಇರುವಳು ಗೋಕುಲದಲ್ಲಿ. ಆದರೂ ಕ್ಷಣ ಕ್ಷಣವೂ ಆಕೆಯ ಹೃದಯದ ಮಿಡಿತದಲ್ಲಿ ಇರುವವನು ಶ್ರೀಕೃಷ್ಣ, ಆತನ ಸ್ಮರಣೆ. ಅಚ್ಯುತ, ಅನಂತ, ಗೋವಿಂದ, ಮುರಹರ, ನಗಧರ, ಮುಕುಂದ, ಮಾಧವ, ಕೇಶವ, ಈ ಎಲ್ಲ ನಾಮಾಂಕಿತನಾದ ಶ್ರೀಕೃಷ್ಣ ಎಲ್ಲರಿಗೂ ಶುಭವನ್ನುಂಟು ಮಾಡಲಿ. ನಾರಾಯಣ ನಾರಾಯಣ.

0: ಎಷ್ಟು ಆಳವಾದ ಸಂದೇಶವನ್ನು ಈ ನಾಟಕ ನಮಗೆ ನೀಡಿದೆ. ಪ್ರೇಮ, ಭಕ್ತಿ ಮತ್ತು ನಿಷ್ಠೆಯ ಅರ್ಥವನ್ನು ಸುಂದರವಾಗಿ ನಿರೂಪಿಸಲಾಗಿದೆ.
1: ಹೌದು, ಕೃಷ್ಣನ ಕೊಳಲು ಇದು ರಘು ಇಡ್ಕಿದು ಅವರ ಕವನ. ಕೃಷ್ಣನ ಕೊಳಲಿನ ಮಧುರ ಧ್ವನಿಯು ಭಕ್ತಿಯ ನಿಜ ಅರ್ಥವನ್ನು ಮನದಾಳದಲ್ಲಿ ಮೂಡಿಸುತ್ತದೆ. ಆಲಿಸಿ ಕವನ ಕೃಷ್ಣನ ಕೊಳಲು.

0: ಕೆನರಾ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿಯರಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಆಲಿಸಿದಿರಿ. ಭಾಗವಹಿಸಿದವರು
1: ಮಂಗಳಾ ವಿಶ್ವನಾಯ್, ಡಾಕ್ಟರ್ ನಯನ, ನಿವೇದಿತಾ, ಪ್ರಿಯಾಂಕಾ ಬೇಕಲ್, ಸಂಜನಾ, ಭಾನುಶ್ರೀ ಕೆಜೆ, ಲೀಲಾವತಿ, ಗಾಯತ್ರಿ ಕಾಮತ್ ಎಂ, ಸೌಮ್ಯ ಎನ್ ಕಿಣಿ, ಡಾಕ್ಟರ್ ಪ್ರೀತಿ, ಮಂಜುಳಾ ಜನಾರ್ದನ್, ರಂಜಿತಾ ದಿನೇಶ್, ರಮ್ಯಶ್ರೀ, ತನುಶ್ರೀ, ಅಕ್ಷತಾ, ಹಂಸಲೇಖಾ, ಶ್ರೀವರದ, ಶ್ವೇತಾ, ಹರ್ಷಿತಾ, ತಬಲದಲ್ಲಿ ಋತ್ವಿಕ್, ಮೃದಂಗದಲ್ಲಿ ಚಿರಂತನ್ ಪೆಜತಾಯ, ಕೀಬೋರ್ಡ್ನಲ್ಲಿ ಲಿಖಿತಾಯು, ಗಿಟಾರ್ನಲ್ಲಿ ವಿನಮ್ರ ಇಡ್ಕಿಡು, ನಿರೂಪಣೆ ನಾನು ಸ್ನೇಹ ಶೆಟ್ಟಿ,
0: ನಾನು ಚಿತ್ರ,
1: ಸಲಹೆ ಸಹಕಾರ ಲತಾ ಮಹೇಶ್ವರಿ, ಕೆಬಿ ಪ್ರಾಂಶುಪಾಲರು, ಡೀನ್ ಗೋಪಾಲಕೃಷ್ಣ ಶೆಟ್ಟಿ, ಕೆನರಾ ಪದವಿ ಪೂರ್ವ ಕಾಲೇಜು.
2: ಇದುವರೆಗೆ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಕೆನರಾ ಪದವಿ ಪೂರ್ವ ಉಪನ್ಯಾಸಕಿಯರ ಬಳಗ. ಇದು ಇಂದಿನ ವನಿತಾವಾಣಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.
3: ಆಕಾಶವಾಣಿ ಮಂಗಳೂರು.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
3: ಕೇಳುಗರೆ, ಇದೀಗ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ಕೇಂದ್ರದ ರಂಗಭವನದಲ್ಲಿ ಇಂದು ಸ್ಪೆಕ್ಟ್ರಮ್ ಆಕಾಶವಾಣಿ @90 ಎ ಮ್ಯೂಸಿಕಲ್ ಒಡಿಸಿ ಕಾರ್ಯಕ್ರಮ ಆಯೋಜಿತವಾಗಿದೆ. ಸಾಯಂಕಾಲ 4 ಗಂಟೆಗೆ ಆರಂಭವಾಗುವ ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರುಗನ್ ಆತಿಥ್ಯ ವಹಿಸಲಿದ್ದಾರೆ. ಧಾರವಾಡ ಆಕಾಶವಾಣಿ ಕೇಂದ್ರದ ನಿಲಯ ಕಲಾವಿದರಾದ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್ ಹಾಗೂ ಉಸ್ತಾದ್ ಶಫೀಕ್ ಖಾನ್ ಸೇರಿದಂತೆ ದೇಶದ ವಿವಿಧ ಆಕಾಶವಾಣಿ ಕೇಂದ್ರಗಳ ಒಟ್ಟು 13 ಜನ ಕಲಾವಿದರು ನಾದ @90 ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸ್ಪೆಕ್ಟ್ರಮ್ ಕಾರ್ಯಕ್ರಮದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಖ್ಯಾತ ಸಿತಾರ್ ವಾದಕ ಉಸ್ತಾದ್ ಶಫೀಕ್ ಖಾನ್.
1: ಆಕಾಶವಾಣಿಗೆ 90 ಸ್ಪೆಕ್ಟ್ರಮ್ ಅಂತ ಹೇಳಿ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇವತ್ತು ಇದರೊಳಗೆ ನಾದ್ @90 ಅಂತ ಇದೆ. ಆಕಾಶವಾಣಿ ನಮ್ಮ ಸ್ಟಾಫ್ ಆರ್ಟಿಸ್ಟ್ ಏನಿದ್ದೇವೆ ನಾವು ಸೇರಿ ಒಂದು 1/4 ನಮ್ದು ಒಂದು ಐಟಮ್ ಇದೆ. ಅದಾದ ನಂತರ ಮರು ತರಂಗ್ ಅಂತ ಹೇಳಿ ರಾಜಸ್ಥಾನಿ ಲೋಕ ನೃತ್ಯ ಇದೆ. ಅದಾದ ನಂತರ ಪಂಜಾಬಿ ಲೋಕ್ ಗೀತ್ ಅದಕ್ಕೆ ರಂಗ ಪಂಜಾಬಿ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ಯೂತ್ ವಾಯ್ಸ್ ಅಂತ ಹೇಳಿ ಅದೊಂದು ಕಾರ್ಯಕ್ರಮ ಇದೆ. ಇದು ಆಕಾಶವಾಣಿ ಡೆಲ್ಲಿ ಸಂಸತ್ ಮಾರ್ಗದ ರಂಗಭವನ್ ಸಭಾಗಾರದಲ್ಲಿ ಇದು ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾದಿಂದ 13 ಆರ್ಟಿಸ್ಟ್ ಬಂದಿದ್ದೇವೆ. ಇದರೊಳಗೆ ಕಲ್ಕತ್ತಾದಿಂದ, ಮುಂಬೈಯಿಂದ, ಹೈದರಾಬಾದ್, ಮೈಸೂರು, ಧಾರವಾಡ ಆರ್ಟಿಸ್ಟ್ ಗಳು ಬಂದಿದ್ದೇವೆ. 2 ದಿವಸದಿಂದ ಇಲ್ಲೇ ಇದ್ದೀವಿ, ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಇವತ್ತು 4 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ.
0: ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ನ್ಯಾಯಯುತ ಬೇಡಿಕೆಯಾಗಿದ್ದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸದ್ಯದಲ್ಲೇ ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಪ್ರತ್ಯೇಕ ಪಾಲಿಕೆಗಾಗಿ ಹೋರಾಡುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ನೇತೃತ್ವದಲ್ಲಿ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಸಹಾನುಭೂತಿ ಎಂಬುದು ಔಷಧಿಯಿಂದ ಬರುವುದಿಲ್ಲ, ಅದು ಮನುಷ್ಯತ್ವದಿಂದ ಮಾತ್ರ ಕಂಡುಕೊಳ್ಳಬಹುದು ಎಂದು ಚಿತ್ರದುರ್ಗದ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕ ಡಾಕ್ಟರ್ ಎಂಎಸ್ ರಾಜೇಶ್ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ಗುಡ್ಡದ ರಂಗವ್ವನಹಳ್ಳಿಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಸಾರ್ವಜನಿಕ ಆರೋಗ್ಯದಲ್ಲಿ ಡಿಜಿಟಲ್ ಜನಸಂಖ್ಯಾಶಾಸ್ತ್ರ, ಜನಗಣತಿ, ಜನಸಂಖ್ಯಾ ವಿಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಬಸವಕುಮಾರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಈ ತಿಂಗಳ ಕೊನೆ ಭಾನುವಾರ 28 ರಂದು ರಾಜ್ಯಾದ್ಯಂತ 5 ವರ್ಷದೊಳಗಿನ

0: ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ರಾಷ್ಟ್ರೀಯ ಅಭಿಯಾನ ನಡೆಯಲಿದೆ. ರಾಯಚೂರು ನಗರದಲ್ಲಿ 37,983 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು 146 ತಂಡಗಳು ಸಜ್ಜಾಗಿವೆ ಎಂದು ಮಹಾನಗರ ಪಾಲಿಕೆ ಉಪ ಆಯುಕ್ತ ಶರಣಪ್ಪ ತಿಳಿಸಿದ್ದಾರೆ. ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ 76,502 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು ಒಟ್ಟು 316 ತಂಡಗಳನ್ನು ಸಿದ್ಧಗೊಳಿಸಲಾಗಿದೆ ಎಂದರು. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UIDAI ಧಾರವಾಡದಲ್ಲಿ ಕಾರ್ಯಾರಂಭಿಸಿರುವ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಕೇಂದ್ರವು ಆಧಾರ್ ದಾಖಲಾತಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಹಾಗೂ ಕುಂದುಕೊರತೆ ಪರಿಹಾರ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸಲಿದೆ ಎಂದು ತಿಳಿಸಿದರು. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ರೌಡಿಗಳ ನಿಯಂತ್ರಣಕ್ಕೆ ಪ್ರತ್ಯೇಕ ಪಡೆ ರಚಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆ ಠಾಣಾ ಮಟ್ಟದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸಲು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಆದೇಶ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಸಹಾಯಕ ಯೋಜನಾಧಿಕಾರಿ ಎಂ ಉಮೇಶ್ ಸೈಕ್ಲೋಥಾನ್ಗೆ ಹಸಿರು ಧ್ವಜ ತೋರಿದರು. ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿ ತಾಲೂಕು 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 400 ಫಲಾನುಭವಿಗಳಿಗೆ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿ ಹಕ್ಕುಪತ್ರ ನೀಡಿದರು. 12ನೇ ತಾರೀಖು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಹಿನ್ನೆಲೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲು ಪೂರ್ವ ಸಿದ್ಧತೆಗಳು ನಡೆದಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ಕ್ಕೆ.
1: ಆಕಾಶವಾಣಿ.

0: ವನಿತಾ ವಿಹಾರ.
1: ಗೆಳತಿಯರೇ ನಮಸ್ಕಾರ, ತಮಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
2: ವನಿತಾ ವಿಹಾರದ ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೇ, ಒಬ್ಬೊಬ್ಬ ಗೆಳತಿಲಿ ಒಂದೊಂದು ಪ್ರಾವೀಣ್ಯತೆ ಇರ್ತದೆ. ಕೆಲವರು ಉದ್ಯೋಗಸ್ಥ ಗೆಳತಿಯರಾದ್ರೆ ಇನ್ನು ಕೆಲವರು ಮನೆಯಲ್ಲಿನೇ ಯಶಸ್ವಿ ಗೃಹಿಣಿಯಾಗಿ ಕಾರ್ಯವನ್ನ ನಿರ್ವಹಿಸಿ ಜೊತೆಗೆ ಮಕ್ಕಳು ಒಂದಂತಕ್ಕೆ ಬಂದ ಮೇಲೆ ಒಂದು ಜವಾಬ್ದಾರಿಯ ಮಟ್ಟವನ್ನ ಮುಗಿದ ಮೇಲೆ ತಮ್ಮ ಒಂದು ವೈಯಕ್ತಿಕ ಆಸಕ್ತಿ ಅಭಿರುಚಿಗಳಿಗೆ ಆದ್ಯತೆಯನ್ನ ಕೊಟ್ಟು ಅವರು ತಮ್ಮ ಆಸಕ್ತಿ ಹವ್ಯಾಸಗಳನ್ನ ಮುಂದುವರೆಕೊಂಡು ಯಶಸ್ವಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅಂತ ಒಬ್ಬ ಗೆಳತಿ ಶ್ರೀಮತಿ ಸಪ್ನಾ ಕಟ್ಟಿ ಅವರು. ಸಪ್ನಾ ಕಟ್ಟಿ ಅವರು ಒಬ್ಬ ಆದರ್ಶ ಗೃಹಿಣಿ, ಜೊತೆಗೆ ಉತ್ತಮ ಲೇಖಕಿ. ನಮಸ್ಕಾರ ಸಪ್ನಾ ಕಟ್ಟಿ ಅವರು.
3: ನಮಸ್ಕಾರ ಮೇಡಮ್.
2: ಸಪ್ನಾ ಕಟ್ಟಿಯವರ ತಮ್ಮ ಮೂಲತಃ ಊರು, ಓದು, ಈ ಒಂದು ಕತೆ ಬರೆಯುವ ಹವ್ಯಾಸ ಯಾವಾಗಿಂದ ನಿಮಗೆ ಶುರು ಆಯ್ತು? ನಮ್ಮ ಹೆಳುಗರಿಗೆ ಪರಿಚಯ ಮಾಡಿಕೊಡ್ತೀರಿ?
3: ನಾನು ಧಾರವಾಡದವಳೆ ಅಂತ ಹೇಳಕ್ ನನ್ಗೆ ಬಹಳ ಖುಷಿ ಆಗ್ತದೆ. ಮುಂಚಿನಿಂದಲೂ ನಮ್ಮ ಮನೆಯಲ್ಲಿ ಒಂದ್ ಪುಸ್ತಕ ಭಂಡಾರನೇ ಇತ್ತು. ನಮ್ ತಂದೆ ಒಂದ್ ಚಿಕ್ಕ ಲೈಬ್ರರಿನೇ ಇಟ್ಕೊಂಡಿದ್ರು. ಮನೋರಗ್ರಮಾಲಾದ ಪುಸ್ತಕಗಳು, ಓರಿಯೆಂಟಲ್ ಪುಸ್ತಕಗಳು, ಭಾರತ ಭಾರತಿ ಪುಸ್ತಕಗಳು, ಹೀಗೆ ಅನೇಕ ಪುಸ್ತಕಗಳನ್ನು ತರಿಸ್ತಾ ಇದ್ರು. ಹಿಂಗಾಗಿ ಓದುವ ಹವ್ಯಾಸ ಅಂತೂ ಅಗ್ದಿ ಮುಂಚಿಂದನೂ ಇತ್ತು. ಬರೆಯಬೇಕು ಅನ್ನೋ ಒಂದು ಆಸಕ್ತಿ ಇತ್ತು, ಆದ್ರೆ ನೀವು ಹೇಳಿದಂಗ ಮನೆಯ ಜವಾಬ್ದಾರಿಯಲ್ಲಿ ನನಗೆ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ನಂತರ ಆಸಕ್ತಿನ ಬೆಳೆಸ್ಕೊಂಡೆ.
2: ಈಗ ತಮ್ಮ ಓದು ವಿದ್ಯಾಭ್ಯಾಸ ಯಾವ ಇಲ್ಲಿ ತಾವು ಪದವಿಯನ್ನ ಪಡ್ಕೊಂಡಿದ್ದೀರಿ?
3: ನಾನು ಫಿಸಿಕ್ಸ್ ಬಿಎಸ್ಸಿ ಪದವಿ ಪಡ್ಕೊಂಡು ಆಮೇಲೆ ಸ್ನಾತಕೋತ್ತರ ಪದವಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾಡಿದ್ದೇನೆ, ಇಲ್ಲೇ ಕರ್ನಾಟಕ ಯೂನಿವರ್ಸಿಟಿ.
2: ಇಷ್ಟೆಲ್ಲ ಒಂದು ವಿಶೇಷವಾದಂತ ಪದವಿಯನ್ನ ಪಡೆದ ಮೇಲೆ ನಿಮಗೆ ಒಂದು ಉದ್ಯೋಗ ಮಾಡಬೇಕು ಎಲ್ಲಾದ್ರೂ ಅಂತ ಅನಿಸ್ಲಿಲ್ಲ?
3: ಖಂಡಿತ ಅನ್ಸಿತ್ತು. ಅದನ್ನ ಒಂದು ಒಂದು ಉದಾಹರಣೆ ಜೊತೆ ಹೇಳಬೇಕು ಅಂದ್ರೆ, ಮನೆಯವರ ಸೋದ ಮಾವ ಅವ್ರು ತುಂಬಾ ತಮಾಷೆ ಪ್ರಕೃತಿ ಅವರು. ಅವಾಗ ನಾ ಎಲ್ಲಾರ ಮುಂದೆ, ಯಾರು ಸಿಕ್ಕವ್ರ ಮುಂದೆಲ್ಲ ಹೇಳ್ಕೊತಾ ಇದ್ದೆ, ನನಗೂ ನೌಕರಿ ಮಾಡ್ಬೇಕಂತ ಬಹಳ ಆಸೆ ಅದ ಅಂದ್ಕೊಳ್ಳೆ. ಅವ್ರು ನೋಡುವ ಸಪ್ನ

0: ಈ ನೌಕರಿಗೆ ಹೋದ್ರೆ ನೀ ಮಕ್ಕಳು ನೋಡ್ಕೊಳಕ್ ಹೋಗ್ಬಿಡ್ತಿ, ಅವ್ರಿಗೆ ಎಷ್ಟು ರೊಕ್ಕ ಕೊಡ್ತಿ ಅಂತ ಕೇಳಿದ್ರು. 1,000 ರೂಪಾಯಿ ಕೊಡ್ಬೇಕಾಗ್ತದ್ರಿ ಅಂತ
1: ಆಗಿನ ಕಾಲಕ್ಕೆ
0: 30 ವರ್ಷದ ಹಿಂದೆ. ಆಮೇಲೆ ಅಡ್ಗಿ ಅವ್ರನ್ನ ಹಚ್ಚಬೇಕಾಗ್ತದ, ಅವ್ರಿಗೆ ಎಷ್ಟು ಕೊಡ್ತಿ? 1,000-1,500 ಹೋಗ್ತದ್ರಿ. ಆಮೇಲೆ ನಿನ್ಗೆ ಬಟ್ಟೆ ಬರೇ ಹೆಚ್ಚಬೇಕಾಗ್ತಾವ ನೌಕರಿ ಮಾಡಕ್ ಅಂದ್ಮೇಲೆ, ಅದಕ್ಕೆ ಎಷ್ಟು ಕೊಡ್ತಿ? ಅದಕ್ಕೊಂದು 2,000-4,000 ಹೋಗ್ತದ್ರಿ. ಆಮೇಲೆ ರಿಕ್ಷಾ ಬಸ್ಸು ಎಲ್ಲಾ ಕುಡಿ ಅವ್ರು 10,000 ತಂದು ಹಚ್ಚಿದ್ರು. 10,000 ಗಳಿಸಿದಂಗ ಆತಿಲ್ವಾ ಅಂದ್ರು. ನನಗದು ಮನಸ್ಸಿನಾಗ ಅಗ್ದಿ ಚಾಪ್ ಹೊತ್ತಿದಂಗ್ ಕೂತಿದ್ದು. ಮತ್ತೊಂದಂದ್ರ ನಮ್ಮ ಮನೆಯವರು ಮತ್ತ ನಮ್ಮ ನಡುವೆ ಒಂದು ಒಪ್ಪಂದದ ಗತೆನೆ ಆಗಿತ್ತು. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ದು ಒಂದು ಬಂಡಿ ಅಂತ, ಯಾವಾಗ್ಲೂ ಕುಟುಂಬಕ್ಕ ಬಂಡಿ ಎರಡೂ ಗಾಲಿ ಸಮಾನ ಇರ್ಬೇಕಂದ್ರ ಸಮಾನ ವೇಗದಾಗ ಓಡಬೇಕು ಅಂತಲ್ಲ, ಯಾಕಂದ್ರ ತಿರುವು ಬಂದಾಗ ಈ ಕಡೆ ಗಾಲಿ ಏನಿರ್ತದ ಜೋರು ಓಡ್ತದ, ಈ ಕಡೆ ಅವಕಾಶ ಓಡ್ತದ, ಅಂದಲ್ಲೇ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದ. ಸೊ ನಾನು ಹೊರಗಿನ ಜಗತ್ತಿನ ಹಣಕಾಸಿನ ನೋಡ್ಕೋತೇನೆ, ನೀನು ಹಿರಿಯರದ್ದು ಮನೆಯಲ್ಲಿ ಅತ್ತೆ ಮಾವಂದ್ರದ್ದು ಮಕ್ಕಳ ವಿದ್ಯಾಭ್ಯಾಸ ಅದನ್ನೆಲ್ಲ ನೋಡುವಂತ, ಅದರಿಂದ ನಾವು ಒಂದು ಸಮತೋಲನ ಕಾಯ್ಕೊಂಡ್ವಿ ಅಂತ ಹೇಳಬಹುದು.
1: ಬಹಳ ಉತ್ತಮ ಮಾತನ್ನ ನೀವು ನಮ್ಮ ಗೃಹಿಣಿಯರಿಗೆ ಹೇಳಿದ್ರಿ. ಯಾಕಂದ್ರೆ ಇವತ್ತಿನ ದಿನದೊಳಗ ಬೇಕೋ ಬೇಡೋ ಎಲ್ಲರೂ ಉದ್ಯೋಗ ನಿರತರಾಗಿರ್ತಾರೆ. ಹಂಗಾಗಿ ಮಕ್ಕಳು ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ ಬೇಕಾದಂತ ಆರೈಕೆ ಲಾಲನೆ ಪಾಲನೆ ಸಿಗುವುದೇ ಇಲ್ಲ.
0: ಹೌದು,
1: ಅವ್ರಿಗೆ ಯಾವ ವಯಸ್ಸಿನೊಳಗ ತಾಯಿಯ ಅಗತ್ಯತೆ ಬೇಕಿರ್ತದ ಆ ವಯಸ್ಸಿನಾಗ ಸಿಗದೆ ಸಂಸ್ಕಾರದಿಂದ ಮನೆಯ ಪದ್ಧತಿಯಿಂದ ಮಕ್ಕಳು ವಂಚಿತರಾಗುವಂತ ಹಲವಾರು ಉದಾಹರಣೆಗಳನ್ನ ಇವತ್ತು ನಾವು ನೋಡಿರ್ತೀವಿ. ಈಗ ಸ್ವಪ್ನ ಅವ್ರೆ, ಇದು ಅದೇನೆ ತಮಗೆ ಚಿಕ್ಕ ವಯಸ್ಸಿನಲ್ಲೇ ಇದ್ದಂತ ಹವ್ಯಾಸಗಳು ಅಂದ್ರೆ ಚಿತ್ರಕಲೆ ಬಗ್ಗೆ ಆಗ್ಬಹುದು, ಭರತನಾಟ್ಯ ಬಗ್ಗೆ ಆಗ್ಬಹುದು, ಇದ್ರ ಬಗ್ಗೆ ತಮಗ ಅಪಾರ ಆಸಕ್ತಿ ಇತ್ತು, ಇದನ್ನ ಹೆಂಗೆ ಬೆಳೆಸ್ಕೊಂಡ್ರಿ?
0: ಚಿತ್ರಕಲೆ ಅಂದು ಬಹುತೇಕ ನನಗೆ ಸ್ವಲ್ಪ ನೈಜವಾಗಿ ಬಂದದ್ದಿರ್ಬೋದು. ಯಾಕಂದ್ರೆ ಅಗ್ದಿ ಸಣ್ಣವಳು ಅಂದ್ರೆ ಭಿನ್ನೆತ್ತ ಅಂತಿದ್ವಲ್ಲ, ಆ ಟೈಮಿಗೆ ನಾನು ಕಾಂಪಿಟೇಷನ್ ನಮ್ಮ ತಾಯಿ ಕಳಿಸ್ತಾ ಇದ್ರು, ನಾನು ಎಲ್ಲದರಲ್ಲೂ ಸಾಧಾರಣ ಫಸ್ಟ್ ಅಥವಾ ಸೆಕೆಂಡ್ ಬರ್ತಾ ಇದ್ದೆ. ಅವಾಗ ನಮ್ಮ ಪ್ರೈಮರಿ ಸ್ಕೂಲ್ ನಲ್ಲಿ ಒಬ್ರು ಸುಣಗಾರ್ ಅಂತ, ನೀವು ಹೆಸರು ಕೇಳಿರ್ಬೋದು, ಭರತ್ ಕುಮಾರ್ ಅನ್ನೋ ಹೆಸರಲ್ಲಿ ಅವರು ಪೇಂಟಿಂಗ್ ಮಾಡ್ತಾ ಇದ್ರು, ರಾಜ್ಯ ಪ್ರಶಸ್ತಿ ಗಳಿಸಿದಂತವರು. ಅವರು ನನ್ನ ಚಿತ್ರ ಒಂದು ಸ್ವಲ್ಪ ದಿನ ಕೋಚಿಂಗ್ ಮಾಡಿದ್ರು. ಆಮೇಲೆ ಭರತನಾಟ್ಯವನ್ನು ಉಪಾಧ್ಯಾಯ ಅಂತ ಮಾಳ್ಮಡ್ಡಿಯಲ್ಲಿ ಒಬ್ರು ಸರ್ ಇದ್ರು, ಅವ್ರ ಕಡೆ ಕಲ್ತ್ಕೊಂಡೆ ಎಲ್ಲಾ ಕೆಲ ದಿನಗಳ ಮಟ್ಟಿಗೆ ಅಷ್ಟೇ. ಮುಂದೆ ಏನಾಯ್ತೋ ಗೊತ್ತಿಲ್ಲ, ಆಸಕ್ತಿ ಸ್ವಲ್ಪ ಕಡಿಮೆ ವಿದ್ಯಾಭ್ಯಾಸದ ಕಡೆ, ಅದೇ ನೌಕರಿ ಮಾಡಬೇಕು ಕಲಿಬೇಕು ಅನ್ನೋದೆಲ್ಲ ಏನಿತ್ತಲ್ಲ, ಅದರಿಂದಾಗಿ ಕಲೆಗಳತ್ತ ಸ್ವಲ್ಪ ಗಮನ ಕಡಿಮೆ ಹೋಗಿ ಅಭ್ಯಾಸದತ್ತ ಹೆಚ್ಚು ಗಮನ ಕೊಡ್ಲಿಕ್ಕೆ ಶುರು ಮಾಡಿದೆ. ಹಿಂಗಾಗಿ ಆಸಕ್ತಿಗಳು ಹಿಂದುಳಿದ್ವು.
1: ಈಗ ತಮ್ಮ ಪತಿ ಡಾಕ್ಟರ್ ಶ್ರೀಧರ್ ಕಟ್ಟಿ ಅವರು DRDO ವಿಜ್ಞಾನಿ, ಹಂಗಾಗಿ ಅವರ ಒಂದು ವೃತ್ತಿಯ ಒಂದು ಟ್ರಾನ್ಸ್ಫರ್ ಗಳು ಬಹಳ ಸಾಮಾನ್ಯ ಆಗಿರ್ತಿತ್ತು. ತಾವು ಹಲವಾರು ಊರುಗಳಿಗೆ ನಿಮ್ಮ ಪತಿಯೊಂದಿಗೆ ಹೋಗ್ಬೇಕಾದದ್ದು ಕೂಡ ಅನಿವಾರ್ಯ.
0: ಹೌದು,
1: ಸುಮಾರು ಎಲ್ಲೆಲ್ಲಿ ನೀವು ಅಡ್ಡಾಡ್ ಬಂದ್ರಿ?
0: ಬಹಳಷ್ಟು ಸಮಯ ನಾವು ಮಹಾರಾಷ್ಟ್ರದಲ್ಲೇ ಕಳೆದಿವಿ, ನಾಸಿಕದಲ್ಲಿದ್ವಿ ಮುಂಚೆ, ಆಮೇಲೆ ಮುಂಬೈ, ಆಮೇಲೆ ಪುಣಾದಲ್ಲಿ ಸುಮಾರು 26 ವರ್ಷ, ಆಮೇಲೆ ಕಡೆಗೆ ನಮ್ಮ ಮನೆಯವರು ಡೈರೆಕ್ಟರ್ ಆಫ್ ITM ಅಂತ DRDO ಲ್ಯಾಬ್ ಡೈರೆಕ್ಟರ್ ಆಗಿ ಮಸೂರಿ ಹೋದ್ವಿ, ಅಲ್ಲಿ 2.5 ವರ್ಷಗಳ ಕಾಲ ಇದ್ದು ಆಮೇಲೆ ರಿಟೈರ್ ಆಗಿ ಈಗ ಧಾರವಾಡಕ್ಕೆ ಬಂದಿದ್ದೆ.
1: ಧಾರವಾಡದಲ್ಲಿ ನೆಲೆಸಿಬಿಟ್ಟಿದ್ದೆ. ಹೇಗೂ ಅಂದ್ರೂ ಹುಟ್ಟಿದ ಜಾಗ ಕೂಡ ಧಾರವಾಡ, ನಿವೃತ್ತಿ ನಂತರ ಕೂಡ ನೀವು ಧಾರವಾಡದಲ್ಲಿ ಆನಂದಿಸ್ತಾ ಇದ್ದೀರಿ. ಸ್ವಪ್ನ ಅವರ, ತಾವು ಒಬ್ಬ ಅನುವಾದಕಿ, ಯಾವ ಭಾಷೆಯಿಂದ ಯಾವ ಭಾಷೆಗೆ ಅನುವಾದ ಮಾಡ್ತೀರಿ?
0: ಇದಕ್ಕೂ ಒಂದ್ ಸ್ವಲ್ಪ ಹಿನ್ನೆಲೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಬಿಟ್ಸ್ ಅಂತ ಒಂದು ಕಂಪನಿ ಇದೆ ಪುಣಾದಲ್ಲಿ, ಸ್ಮಾಲ್ ಕಂಪನಿ, ಟ್ರಾನ್ಸ್ಲೇಟಿಂಗ್ ಕಂಪನಿ. ಅದು ಹುಡುಕ್ತಾ ಇತ್ತು, ಇಂಗ್ಲಿಷು ಬಲ್ಲವರು, ಕನ್ನಡ ಬಲ್ಲವರು, ಸ್ವಲ್ಪ ಮಟ್ಟಿಗೆ ಮರಾಠಿ ಬಲ್ಲವರು ಯಾರಿದ್ದಾರೆ ಅಂತ ನಾ ಅಪ್ಲೈ ಮಾಡಿದೆ. ಅವಾಗ ಅಲ್ಲಿ ಒಂದಿಷ್ಟು ಉದಾಹರಣೆಗಳನ್ನು ಅವ್ರು ಕೊಟ್ರು, ಎಷ್ಟು ಕೆಟ್ಟದಾಗಿ ಟ್ರಾನ್ಸ್ಲೇಷನ್ ಇರ್ತದ ಅಂತ. ಫಾರ್ ಎಕ್ಸಾಂಪಲ್, ವೇರ್ ಯುವರ್ ಬೆಲ್ಟ್ ಅಂತ, ಅದನ್ನ ಕನ್ನಡದಲ್ಲಿ ನಿಮ್ಮ ಬೆಲ್ಟ್ ಅನ್ನು ಧರಿಸಿ ಅಂತ ಮಾಡ್ತಾರೆ. ಧರಿಸಿ ಅಂದ್ರೆ ಅದೇನು ಅಂಗಿನೋ ಜಾಕೆಟೋ ಹಾಕೊಂಡಂಗಲ್ಲ, ಕಟ್ಕೊಳ್ಳಿ ಅನ್ನೋದು ಸರಿಯಾದ ಶಬ್ದ. ಒಂದ್ ಕಡೆ ಅಂತೂ ಈ ಗೇಟ್ ಏನಿರುತ್ತಲ್ಲ ಮೆಟ್ರೋ ಗೇಟ್, ಅದರಲ್ಲಿ ಕ್ಲಿಯರ್ ದ ಮೆಟ್ರೋ ಅಂತ ಇದ್ರೆ ಅವರು ಮೆಟ್ರೋವನ್ನು ಸ್ವಚ್ಛಗೊಳಿಸಿ ಅಂತ ಮಾಡ್ಬಿಟ್ಟಿದ್ರು ಟ್ರಾನ್ಸ್ಲೇಷನ್. ಅಲ್ಲಿ ಜನಸಂದಣಿ ತಗ್ಗಿಸಿ ಅನ್ನೋ ಅರ್ಥದಾಗಿತ್ತದು ಬೋರ್ಡು ಖರೆ. ಹಿಂಗಾಗಿ ಇಷ್ಟು ಕೆಟ್ಟ ಅನುವಾದಗಳು ಸಿಗ್ತಾ ಇದ್ದಾವೆ ಅಂತ ಅವರು ನನ್ನ ಅನುವಾದಕ್ಕೆ ತಗೊಂಡ್ರು. 3-3.5 ವರ್ಷ ನಾನು ಕೆಲಸ ಮಾಡಿದೆ. ಯೂಲಿ FIRs ಅಥವಾ ಕೈಪಿಡಿಗಳು ಇಂತಾವೆಲ್ಲ ಡಾಕ್ಯುಮೆಂಟ್ಸ್ ಇವನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಅದು ಒಂಥರ ಒಳ್ಳೆ ನನಗೆ ಅನುಭವ ಕೊಡುತ್ತು, ಮುಂದೆ ಸಾಹಿತ್ಯಿಕ ಅನುವಾದಗಳನ್ನು ಮಾಡ್ಲಿಕ್ಕೆ ಒಂದು ಹಿನ್ನೆಲೆ ಆಯ್ತು ಅನ್ಬಹುದು.
1: ಅನುವಾದ ಸಾಹಿತ್ಯ ಅಂದ್ರೆ ಅದರದೇ ಆದ ಒಂದು ಮಹತ್ವ ಇದೆ. ಅಂದ್ರೆ ನಾವು ಶಬ್ದ ಅನುವಾದ ಆಗಬಾರದು, ಭಾವಾನುವಾದ ಆಗ್ಬೇಕು ಅನ್ನೋದು. ಈಗ ಎಷ್ಟೊಂದು ನಾಟಕಗಳಾಗ್ಲಿ ಕವನ ಆಗ್ಲಿ ಕತೆ ಆಗ್ಲಿ ಅನುವಾದ ಮಾಡಿದಾಗ ಶಬ್ದದಿಂದ ನೀವು ಅನುವಾದ ಮಾಡಿದ್ರೆ ಅದರ ಅರ್ಥನೇ ಬೇರೆ ಆಗ್ತದೆ.
0: ಕರೆಕ್ಟ್,
1: ಅಲ್ಲಿ ಭಾವಾನುವಾದಕ್ಕೆ ಆದ್ಯತೆ ಇರಬೇಕು ಅಂತ. ತಾವು ಮರಾಠಿ ಕಾದಂಬರಿಯನ್ನು ಕೂಡ ಅನುವಾದ ಮಾಡಿದಿರಿ, ಯಾವ್ದು ಮಾಡಿದಿರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
0: ನಾನು ಸಚಿನ್ ಕುಂಡಾಲ್ಕರ್ ಅವರ, ಅದು ಫಿಲ್ಮ್ ಕೂಡ ಆಗಿದೆ, ಕೋಬಾಲ್ಟ್ ಬ್ಲೂ ಅನ್ನುವಂಥದ್ದು ಕಾದಂಬರಿಯನ್ನ ಅನುವಾದ ಮಾಡಿದ್ದೇನೆ. ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ, ಮರಾಠಿಯಿಂದ ಕನ್ನಡಕ್ಕೆ. ಶ್ರೀ ವಸುಧೇಂದ್ರ ಅವರೇನಿದ್ದಾರಲ್ಲ ಚಂದ ಪ್ರಕಾಶನದ ಪ್ರಕಾಶಕರು, ಅವರು ನನ್ನನ್ನು ಅಪ್ರೋಚ್ ಮಾಡಿ ಕಥೆಯನ್ನು ಮಾಡಬೇಕು ಅಂತ ಕೇಳಿಕೊಂಡ್ರು. ನಾನು ಆ ಕಾದಂಬರಿಯನ್ನು ಅನುವಾದ ಮಾಡಿದೆ.
1: ಸುಮಾರು ಎಷ್ಟು ದಿನಗಳ ಕಾಲ ತಗೊಂಡ್ರಿ?

0: ನನಗೆ ಅವರು ಟೈಮದ್ದು ಇದು ಏನು ಕೊಟ್ಟಿದ್ದಿಲ್ಲ, ಹಿಂಗಾಗಿ ಒಂದು ಮಿತಿ ಅಂತ ಕೊಟ್ಟಿದ್ದಿಲ್ಲ. ನಾನು ಮೂರುವರೆ ತಿಂಗಳು ಸಮಯ ತೆಗೆದುಕೊಂಡು ಅದನ್ನ ಅನುವಾದ ಮಾಡಿದೆ.
1: ಈ ಸ್ವಪ್ನವರೇ, ತಮಗೆ ಎಷ್ಟು ಜನ ಮಕ್ಕಳು, ಮಕ್ಕಳೇನ್ ಮಾಡ್ತಾರೆ?
0: ನನಗೆ ಇಬ್ಬರು ಗಂಡು ಮಕ್ಕಳು. ದೊಡ್ಡವನು ಇಸ್ರೋದಲ್ಲಿ 7.5 ವರ್ಷಗಳ ಕಾಲ ವಿಜ್ಞಾನಿಯಾಗಿದ್ದು ಮುಂದೆ ಲಂಡನ್ನಲ್ಲಿ ಡಾಕ್ಟರೇಟ್ ಮಾಡಿ ಪೋಸ್ಟ್ ಡಾಕ್ಟರೇಟ್ ಮಾಡ್ತಾ ಇದ್ದಾನೆ. ಚಿಕ್ಕವನು ಕಂಪ್ಯೂಟರ್ ಸೈಂಟಿಸ್ಟ್, ಎನ್ವಿಡಿಯಾದಿ ಇಂಜಿನಿಯರ್ ಅಂತ ಇದ್ದಾನೆ.
1: ಇಬ್ಬರು ಮಕ್ಕಳು ವಿಜ್ಞಾನದ ತನೆ?
0: ಹೌದು, ಇಬ್ಬರು ಇಂಜಿನಿಯರಿಂಗ್ ಮಾಡಿದರು.
1: ಅಂದ್ರೆ ಅಪ್ಪ ಅಮ್ಮ ಇಬ್ರು ವಿಜ್ಞಾನದಲ್ಲಿ ಆಸಕ್ತಿ ಉಳ್ಳವರೇ ಆಗಿರೋದ್ರಿಂದ.
0: ಹೌದು ಹೌದು,
1: ಅದೇ ಕ್ಷೇತ್ರದಲ್ಲಿ
0: ಮನೆಯಲ್ಲಿ ಪೂರ್ತಿ ಅದೇ ವಾತಾವರಣ ಇದ್ದಿದ್ದರಿಂದ ಅವರಿಗೂ ಅದರತ್ತೇ ಒಲುಮೆ ಆಯ್ತು.
1: ಈಗ ಸ್ವಪ್ನ ಅವರ, ಮಹಿಳೆ ಅಂದ ತಕ್ಷಣನೇ ಮನೆಯ ಜವಾಬ್ದಾರಿ ಇದ್ದೇ ಇರ್ತದೆ, ಮನೆಗೆ ಬರೋರು ಹೋಗರು, ಅತ್ತೆ ಮಾವ. ಇದರಲ್ಲಿ ಕೆಲವು ಮಹಿಳೆಯರು ಸುಖ ಕಾಣ್ತಾರೆ, ಕೆಲವರು ಇದೇನಪ್ಪ ಎಷ್ಟು ಇದನ್ನ ಮಾಡ್ಕೊಂಡಿರ್ಬೇಕು ಅಂತ ಗೊಣಗಾಡೋ ಮಹಿಳೆಯರು ಇದ್ದಾರೆ. ತಾವು ನೋಡಿದ್ರೆ ಒಂದು ಸಕಾರಾತ್ಮಕವಾಗಿ ಒಂದು ಕುಟುಂಬದ ಪ್ರೀತಿ, ಕುಟುಂಬದಲ್ಲಿ ಹಿರಿಯರ ಆರೈಕೆ ಹಾರೈಕೆ, ಇದರಲ್ಲಿ ತಾವು ಹೆಚ್ಚು ಸಮಯವನ್ನ ಕಳೆದಿದ್ದೀರಿ. ಇದರ ಒಂದು ಅನುಭವ ಅಂದ್ರೆ ಮನೆಯಲ್ಲಿ ಹಿರಿಯ ಇದ್ದಾಗಿನ ಸುಖ ಹೆಂಗಿರ್ತದ?
0: ಖಂಡಿತ ನಿಜ, ಎಲ್ಲರಿಗೂ ಆಗುವಂತೆ ನನಗೂ ಶುರುವಾತಿಗೆ ಅನ್ಸಿರ್ಬೋದು. ನಾನು ಅದನ್ನ ಅಲ್ಲಗಳೆಯುವುದಿಲ್ಲ. ಸ್ವಲ್ಪ ಸ್ವಾತಂತ್ರ್ಯ ಬೇಕು ಅನ್ನುವಂತ ಒಂದು ಮನೋಭಾವ ನವ ಯುವತಿಯರಿಗಿರ್ತದೆ. ಆದ್ರೆ ಹಿರಿಯರ ಆಶ್ರಯದಲ್ಲಿ ನಾ ಏನ್ ಕನ್ಕೊಂಡೇನಲ್ಲ, ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ಆರಾಮ್ ತಪ್ಪಿದಂಗ ಆಗ್ತದೆ. ಅವಾಗ ಮನೆಯಲ್ಲಿ ಹಿರಿಯರಿದ್ರ ಏನೂ ಆಗುದಿಲ್ಲ, ಕಾಳಜಿ ಮಾಡಬೇಡ ಅನ್ನುವಂತ ಭರವಸೆ ಕೊಟ್ರೆ ಒಂದು ಮನಸ್ಸಿಗೆ ಎಷ್ಟು ನೆಮ್ಮದಿ ಇರ್ತದೆ ಅನ್ನೋದು ನನಗೆ ಗೊತ್ತು. ಅಂತ ಟೈಮ್ನಾಗ ತಮ್ಮ ಮನೆಯವರಿಗೆ ಟ್ರಾನ್ಸ್ಫರ್ ಆಗುವಂತ ಇದು ಅಲ್ದೇನೆ, ಮತ್ತೆ ಅವರು ತಿಂಗಳಲ್ಲಿ ಒಂದು ವಾರವಾದ್ರೂ ಹೊರಗೆ ಹೋಗ್ಬೇಕಾಗ್ತಿತ್ತು, ಮಿಸೈಲ್ಗಳ ಟೆಸ್ಟಿಂಗ್ ಸಲುವಾಗಿ ಹೋಗ್ಬೇಕಾಗ್ತಿತ್ತು. ಅವಾಗೆಲ್ಲ ನನಗೆ ಅತ್ತೆ ಮಾವ ಇದ್ದುದರಿಂದ ತಲೆ ಮೇಲೆ ಇದ್ದಂಗ ಒಂದು ಅಭಯ ಹಸ್ತ ಫೀಲಿಂಗ್ ಬರ್ತಾ ಇತ್ತು. ಹಿಂಗಾಗಿ ಅದಲ್ದ ನಾನು ಇವತ್ತಿಗೆ ಯಾವ್ದಾರ ನನ್ನಲ್ಲಿ ಒಳ್ಳೆ ಸಂಸ್ಕಾರ ಇದ್ರ, ನನ್ನ ಜೀವನ ನೆಮ್ಮದಿಯಿಂದ ಸಾಕ್ತಿದ್ರ, ನಾ ಖಂಡಿತ ಅದ್ರ ಶ್ರೇಯಸ್ಸು ನನ್ನ ಅತ್ತೆ ಮಾವಂದ್ರಿಗೆ ಕೊಡ್ತೀನಿ. ಇಲ್ಲ ಅಂದ್ರ ಒಂಥರ ಪ್ರಾಪರ್ ಚನಲೈಸ್ ಅಂತಾರಲ್ಲ, ಹಂಗ ಮಾಡಿದವರು ನಮ್ಮಿಬ್ಬರ ಜೀವನ ನಮ್ಮ ಅತ್ತೆ ಮಾವಂದಿರು ಆ ರೀತಿ ತಿದ್ದಿಕೊಟ್ರು ಅಂತ ಹೇಳ್ಬೋದು. ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಹಾಕಿದ್ರು.
1: ಹಂಗಾಗಿ ಮನೆಯಲ್ಲಿ ಹಿರಿಯ ಆಲದ ಮರದಂಗ ಇರ್ತಾರೆ ಹಿರಿಯರು. ಆದ್ರೆ ಇವತ್ತಿನ ಒಂದು ಕಾಲಮಾನ ಪರಿಸ್ಥಿತಿ ಆಗ್ಲಿ, ಜನರ ಒಂದು ವಿಚಾರಧಾರೆ ಆಗ್ಲಿ, ಇದನ್ನ ನಾವು ನೋಡಿದಾಗ ಇವತ್ತು ವೃದ್ಧಾಶ್ರಮ ಸಂಸ್ಕೃತಿ ಹೆಚ್ಚು ಬೆಳಿಲಿಕ್ಕತ್ತದ. ನಿಜವಾಗೂ ಹೇಳ್ಬೇಕಾದ್ರೆ ಧಾರವಾಡ ಅಂತ ಊರೊಳಗ ವೃದ್ಧಾಶ್ರಮ ಅನ್ನೋ ಹೆಸರೇ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ನಾವು ಅಲ್ಲೇ ಇಲ್ಲೇ ಇವನ್ನು ಕೂಡ ಕಾಣ್ತಾ ಇದ್ವಿ. ಮೊದ್ಲು ಇವು ದೊಡ್ಡ ದೊಡ್ಡ ಊರು ನಗರಗಳಲ್ಲಿ ಮಾತ್ರ ಇತ್ತು. ಅಂದ್ರೆ ಈ ಅನುಬಂಧ ತಂದೆ ತಾಯಿದು ಮನೆಯಲ್ಲಿ ಅವರ ಒಂದು ಪಾತ್ರ ಬಹಳ ಮುಖ್ಯ ಅನ್ನೋದು ತಾವು ಕೂಡ ಕಂಡುಕೊಂಡಿದ್ದೀರಿ. ಈಗ ಸ್ವಪ್ನ ಅವರು, ತಾವು ಸಾಕಷ್ಟು ಕಥೆಗಳನ್ನ ಬರೆದಿರಿ, ಕತೆ ಬರೆಯುವ ಹವ್ಯಾಸ ನಿಮ್ಗ ಬಂದದ್ ಯಾವಾಗ? ಸುಮಾರು ಎಷ್ಟು ಕತೆ ಬರುತ್ತೀರಿ?
0: ನಾನು ನನ್ನ ಮೊದಲ ಕತೆ ಪ್ರಕಟ ಆಗಿದ್ದು 1995 ಸುದ್ದಿ ಅಂತ. ನಾನು ಅಲ್ಲಿಂದ ಇಲ್ಲಿವರೆಗೆ ಸುಮಾರು 25 ಕತೆಗಳು ಪ್ರಕಟಗೊಂಡಿವೆ. ಸಾಧಾರಣ ಕನ್ನಡದ ಎಲ್ಲ ಮ್ಯಾಗಝಿನ್ಗಳಲ್ಲಿ ಪ್ರಕಟಗೊಂಡಿವೆ.
1: ಅಂದ್ರೆ ಈ ಹವ್ಯಾಸ ಶುರು ಯಾವಾಗ ನಿಮಗೆ?
0: 95 ಒಂದು ಕತೆ ಬರೆದು ತರಂಗ ಕಳಿಸಿದೆ. ಅದು ಬಟ್ ಏನಾಯ್ತು, ಅದು ಒಂಥರ ಉತ್ಸಾಹ ತುಂಬಿತು. ಹಿಂಗಾಗಿ ಬರ್ಕೋತಾನ ಹೋದೆ. ನಡುವ ಒಂದ್ ಸ್ವಲ್ಪ ಕಾಲಾವಧಿಯೊಳಗೆ ಬರೀಲಿಕ್ಕೆ ಆಗ್ಲಿಲ್ಲ, ನಮ್ಮ ಅತ್ತೆಗೆ ಸ್ವಲ್ಪ ಮೈ ಹುಷಾರಿರ್ಲಿಲ್ಲ ಅವಾಗ. ಅದು ಬಿಟ್ರೆ ಕಂಟಿನ್ಯೂಸ್ ಸಾಧಾರಣ ವರ್ಷಕ್ಕೊಂದು ಹಂಗ್ ಬರ್ಕೋತಾನ ಹೋದೆ. ಈಗೀಗ ನೀವ್ ಹೇಳದಂಗ ಸಮಯ ಹೆಚ್ಚು ಸಿಗ್ಲಿಕ್ಕತ್ತದ, ಹೆಚ್ಚು ಬರೀಲಿಕ್ಕೆ ಶುರು ಮಾಡಿ.
1: ನಿಜ ನಿಜ. ಅಂದ್ರೆ ಈ ಕಥೆ ಕಥಾ ವಸ್ತುವಿನ ಆಯ್ಕೆ ಹೆಂಗ್ ಮಾಡ್ಕೊಳ್ತೀರಿ? ಅಂದ್ರೆ ಎಷ್ಟೋ ಜನ ಕಥೆಗಾರರು ಒಂದು ಕಾಲ್ಪನಿಕ ಲೋಕಕ್ಕೆ ಹೋಗಿರ್ತಾರೆ, ಕೆಲವರು ತಮ್ಮ ಜೀವನಾನುಭವವನ್ನೇ ಕಥನ ರೂಪಕ್ಕೆ ತಗೊಂಡ್ ಬರ್ತಾರೆ, ಕೆಲವರು ಬೇರೆ ಬೇರೆ ಘಟನೆಗಳನ್ನ ಆಧರಿಸಿ ತಗೊಳ್ತಾರೆ. ಹಂಗೆ ತಮ್ಮ ಕಥಾ ವಸ್ತುವಿನ ಆಯ್ಕೆ
0: ಸಾಹಿತ್ಯ ಲೋಕದಾಗ ಒಂದ್ ಶಬ್ದ ಅದ. ಕೆಲವೊಬ್ರು ಹೃದಯದಿಂದ ಕವಿಗಳು ಅಥವಾ ಸಾಹಿತಿಗಳು, ಕೆಲವೊಬ್ರು ತಲೆಯಿಂದ ಅಂತ. ನಾನು ಬಹುತೇಕ ಎರಡನೇ ವಿಭಾಗಕ್ಕೆ ಸೇರಿದೆ ಅನಿಸ್ತದೆ. ಬಹಳಷ್ಟು ನನ್ನ ಅನುಭವ ವ್ಯಾಪ್ತಿ ಅಷ್ಟು ದೊಡ್ಡದಿರ್ಲಿಕ್ಕಿಲ್ಲ, ನಾನು ಒಪ್ತೇನೆ. ನಾನು ಬಹಳಷ್ಟು ವಿಚಾರ ಮಾಡಿ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಂಡು ನನ್ನ ಮನಸ್ಸಿನಲ್ಲೇ ಕಥೆಗಳನ್ನು ಬರ್ದೇ ಹೆಚ್ಚು. ಮತ್ತೊಂದಂದ್ರೆ ನಮ್ಮ ಸಮೀಪದಲ್ಲಿ ಆಗು ಹೋಗುವಂತಹ ಘಟನೆಗಳು, ಸಂಬಂಧಗಳ ಸಂಕೀರ್ಣತೆ, ಮತ್ತು ಕೆಲವೊಂದು ನನ್ನ ಅನುಭವಗಳು ಇರಬಹುದು. ಇವೆಲ್ಲ ಸೇರಿ ಒಂದು ಕತೆ ಆಗ್ತದೆ ಅಂತ ನಾನು.
1: ಅಂದ್ರೆ ಈ ಕಲ್ಪನೆಗೆ ಒಂದ್ ಸ್ವಲ್ಪ ರೆಕ್ಕೆ ಪುಕ್ಕ ಹಚ್ಚಿ ಒಂದು ಕಥೆಯ ರೂಪವನ್ನ ಕೊಡ್ತೇನೆ ಕೊಟ್ಟಿದ್ದೀರಿ.
0: ಹೌದು,
1: ಹೆಚ್ಚು ಸಾಮಾಜಿಕ ಕಥೆಗಳೇ ಇವೆ ಅನ್ಸ್ತದೆ.
0: ಹೌದು, ನನ್ನ ಸುಮಾರು ಎಲ್ಲ ಕಥೆಗಳು ಸಂಬಂಧಗಳ ಮೇಲೆ ಸಾಮಾಜಿಕವಾದ ಕಥೆಗಳೇ ಅನ್ಬಹುದು. ಕೆಲವೊಂದು ಮಾತ್ರ ವೈಜ್ಞಾನಿಕ ಕಥೆಗಳನ್ನು ಬರೆದಿದ್ದೇನೆ. ಇದಕ್ಕ ಒಂದೆರಡು ಕಾರಣ ಏನಂದ್ರೆ, ಒಂದಂದ್ರೆ ನನ್ನ ವೈಜ್ಞಾನಿಕ ಹಿನ್ನೆಲೆ, ಇನ್ನೊಂದ್ರ ನೀವು ಗಮನಿಸಿರ್ಬೋದು ಕನ್ನಡದಾಗ ವೈಜ್ಞಾನಿಕ ಕಥೆಗಳ ಅತ್ಯಂತ ಕೊರತೆವೆ. ಮಹಿಳೆಯರಂತೂ ಆಲ್ಮೋಸ್ಟ್ ಬರೆಯುವುದೇ ಇಲ್ಲ. ಮೂಲ ಕಥೆಗಳು ಹೋಗ್ಲಿ, ಅನುವಾದಗಳು ಸುದ್ದ ಇಲ್ಲ. ಅದರಿಂದ ನನಗನ್ನಿಸ್ತು ವೈಜ್ಞಾನಿಕ ಕಥೆಗಳನ್ನ ಯಾಕೆ ನಾನು ಬರೆದು, ಮತ್ತೊಂದು ಅದೊಂದು ನಿತ್ಯ ನೂತನ ಕ್ಷೇತ್ರ ಏನೋ ನನಗೆ ಅನಿಸ್ತದೆ.
1: ನಿಜ ನಿಜ,
0: ದಿನಾಲು ತಂತ್ರಜ್ಞಾನ ಬದಲಾಗ್ತದೆ, ದಿನಾ ವಿಜ್ಞಾನ ಬದಲಾಗ್ತದೆ. ಹಿಂಗಾಗಿ ಬಲಿಕೆ ಒಬ್ಬ ಸಾಹಿತಿಗೆ ಹೆಚ್ಚು ಮಾಹಿತಿನೂ ಸಿಗ್ತದೆ.
1: ಈಗ ನಿಮ್ಮ ಮನೆಯವರ ನಿವೃತ್ತಿ

0: ನಂತರ ನೀವು ಧಾರವಾಡಕ್ಕೆ ಬಂದು ನೆಲೆಸಿದ್ದೀನಿ ಅಂತ ಹೇಳಿದ್ರಿ. ಈಗ ನಿವೃತ್ತಿ ನಂತರದ ಜೀವನ ಹೇಗೆ ಸಾಗಿಸ್ತಾ ಇದ್ದೀರಿ?
1: ಬಹಳ ಸುಂದರವಾಗಿ ಬಹಳ ಶಾಂತಿಯಿಂದ ಸಾಗ್ತದೆ ಅಂತ ಹೇಳ್ಬಹುದು. ಬಾಕಿ ಎಲ್ಲ ಜೀವಕ್ಕಿಂತ ಇದು, ಯಾಕಂದ್ರೆ ಸಂಘರ್ಷ ಇಲ್ಲ, ಯಾವುದೇ ಮಕ್ಕಳನ್ನ ಗುರಿ ಮುಟ್ಟಿಸ್ಬೇಕು ಅನ್ನೋದಿಲ್ಲ. ಹಿಂಗಾಗಿ ನಮ್ಮ ನಮ್ಮ ಆಸಕ್ತಿ ಏನದ ಅದನ್ನ ನಾವಿಬ್ರು ಮಾಡ್ಕೋತಾ ಇದ್ದೀವಿ. ಬಹಳ ವೇಳೆ ಸಿಗ್ತದ, ಅಡಿಗೆ ಊಟ ಜಂಜಾಟ ಬಾಕಿ ಎಲ್ಲ ಏನ್ ಇರಂಗಿಲ್ಲ. ಅದರಿಂದ ಸಾಕಷ್ಟು ಸಮಯ ಸಿಗೋದ್ರಿಂದ ಆಸಕ್ತಿಗಳಿರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಎಲ್ಲಾ ಇವನ್ನ ಬೆಳೆಸ್ಕೋತಾ ಇದ್ದೀವಿ ಬಹಳ ಸುಂದರವಾಗಿ.
0: ಆಧ್ಯಾತ್ಮಿಕದ ಕಡೆಗೆ ಒಲವು ಜಾಸ್ತಿ,
1: ಬಹಳ ಜಾಸ್ತಿ ಇದೆ.
0: ಏನ್ ಮಾಡ್ತೀರಿ ಆಧ್ಯಾತ್ಮಿಕ ಚಟುವಟಿಕೆ ಅಂದ್ರೆ?
1: ಆಧ್ಯಾತ್ಮಿಕ ಚಟುವಟಿಕೆ ಅಂದ್ರೆ ನಾನು ಆರ್ಟ್ ಆಫ್ ಲಿವಿಂಗ್ ಇದ್ದ ಅತ್ಯಂತ ಇದು ಇದ್ದೇನೆ, ಫಾಲೋವರ್ ಅಂತ ಏನಂತೀವಿ ಅದಿದ್ದೀನಿ. ಅವುಗಳ ಸಾಧಾರಣ ಯಾವ ವರ್ಕ್ಶಾಪ್ ಆಗ್ಲಿ, ಅದು ಬೇಸಿಕ್ ಕೋರ್ಸ್ ಇರ್ಬೋದು, ಅಡ್ವಾನ್ಸ್ ಕೋರ್ಸ್ ಇರ್ಬೋದು, ಎಲ್ಲ ಋಷಿಕೇಶಕ್ಕೆ ಸುದ್ದ ಹೋಗಿ ಕೋರ್ಸ್ ಅಟೆಂಡ್ ಮಾಡಿ ಬಂದೇನಿ. ಮತ್ತು ನಿತ್ಯ ಭಜನೆ ಇಂತಾವೆಲ್ಲ ಭಜನೆ ಮಂಡಳಿಯ ಸದಸ್ಯನಾಗಿದ್ದೇನೆ. ಮತ್ತು ಆಧ್ಯಾತ್ಮಿಕ ಭಜನೆಗಳನ್ನು ಕೇಳೋದು ಇವೆ ಎಲ್ಲದರಲ್ಲಿ ಬಹಳಷ್ಟು ದಿನದ 24 ತಾಸಿನಲ್ಲಿ ಎಷ್ಟೋ ಸಮಯ ನಂದು ಇದರಲ್ಲೇ ಹೋಗ್ತದೆ ಅನ್ಬಹುದು. ಮತ್ತು ನಮ್ಮ ಅತ್ತೆ ಮಾವನಿಂದಾಗಿ ಆ ಸಂಸ್ಕಾರ ಬಿದ್ದದ, ಅದು ಎಷ್ಟು ಬಾರಿ ನೆನ್ಸ್ಕೊಂಡ್ರು ಕರೆ ಮೀನೆ. ಆಮೇಲೆ ನಮ್ಮ ಮನೆಯವರು ಸಂಪ್ರದಾಯ
0: ಕುಟುಂಬ,
1: ಹಿಂಗಾಗಿ ತಂತಾನಾಗಿ ಅವು ಮಾಡಬೇಕಾದಂತ ಪರಿಸ್ಥಿತಿಗಳು, ಹಬ್ಬ ಹುಣ್ಣಿಮೆ ನವರಾತ್ರಿ ಇವೆಲ್ಲ ಏನಂತೀವಿ ಅವೆಲ್ಲ ಬಂದೇ ಬರ್ತಾವೆ. ಹಿಂಗಾಗಿ ಸಹಜವಾಗಿ ಅತ್ತ ನಮ್ ಜೀವನ ವಾಲ್ಕೋತ ನಡೆದದು.
0: ಅದರ ಜೊತೆಗೆ ತಾವು ನಿಮ್ಮ ಶ್ರೇಷ್ಠ ನಾಗರಿಕರಿಗೆ, ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಭೇಟಿ ಕೊಡುದು, ಅವ್ರ ಜೊತೆಗೆ ಒಡನಾಟ ಇಟ್ಕೊಳ್ಳೋದು, ತೋಟಗಳಲ್ಲಿ ತುಳಸಿ ಸಸಿಗಳನ್ನ ವಿಶೇಷವಾಗಿ ಬೆಳೆಸೋದು, ಇವು ಕೂಡ ತಮ್ಮ ವಿಶಿಷ್ಟ ರೀತಿಯ ಹವ್ಯಾಸ ಅಂತ ನಂಗೆ ಅನಿಸ್ತದ. ಅಂದ್ರೆ ನಾವು ಸಾಮಾನ್ಯವಾಗಿ ಕೇಳ್ತೀವಿ, ಈ ಮನೆಯ ಅಂಗಳದಲ್ಲಿ ತುಳಸಿ ಸಸಿಗಳನ್ನ ಹೆಚ್ಚೆಚ್ಚು ಬೆಳೆಸೋದ್ರಿಂದ ನಮ್ಗೆ ಆಮ್ಲಜನಕದ ಕೊರತೆ ಇರುವುದಿಲ್ಲ ಅಂತ ಅನ್ನೋದು, ಈ ನಿಟ್ಟಿನಲ್ಲೇ ಬೆಳೆಸ್ತಿದ್ದೀರಾ ಅಥವಾ ಏನ್?
1: ಇಲ್ಲ, ಹಂಗೇನಿಲ್ಲ, ತಂತಾನೆ ಬೆಳೆದಂತ ಸಸಿಗಳು. ಆದ್ರೆ ಈಗ ನಾವು ಇಬ್ರು ಅನ್ಕೊಳ್ಳೋದು ಒಂದ್ ಏನಂದ್ರೆ, ಈ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಇಂಗ್ಲಿಷ್ ನಲ್ಲಿ ಏನಂತೇವೆ, ಆ ಟೈಮ್ ನಮ್ದು, ನಮ್ಗೆ ಭಗವಂತನ ಅನುಗ್ರಹದಿಂದ ಎಲ್ಲ ಸಿಕ್ಕದ. ಇನ್ ಏನಾದರೂ ಬಹಳ ದೊಡ್ಡ ಕೆಲಸ ಮಾಡಿ, ನಾವಂತ ದೊಡ್ಡವರಲ್ಲ, ಚಿಕ್ಕ ಪುಟ್ಟ ರೀತಿಯಿಂದ ಏನಾದ್ರೂ ಒಂದು ಸಹಾಯ ಮಾಡಬೇಕು ಅನ್ನೋ ಹಿನ್ನೆಲೆಯೊಳಗ ಮಾಡುವಂತ ಕೆಲಸಗಳು ಇವೆಲ್ಲ. ಆ ತುಳಸಿಯ ಬಹಳಷ್ಟು ಸಸಿಗಳು ನಮ್ಮಲ್ಲಿ ಇದ್ದು ನಮ್ಮ ಪುಟ್ಟ ಕೈತೋಟದಲ್ಲಿ, ಹಿಂಗಾಗಿ ಅವನ್ನೆಲ್ಲ ನಮ್ಮ ಮನೆಯವರು ಹೆಚ್ಚ ಇದರಲ್ಲಿ ಕರೆ ಅಂದ್ರೆ ಅವರು ಅವುಗಳನ್ನ ಬಟ್ಟಲುಗಳಲ್ಲಿ ಮಾಡಿ ಇಟ್ಟಿರ್ತಿದ್ರು, ನಾವನ್ನು ಒಯ್ದು ಒಯ್ದು ಎಲ್ಲಾರು ಕೊಟ್ಟು ಬರೋದು, ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ದೆ. ಮತ್ತು ನಮ್ದು ಹೇರಿಕರ್ ನಗರ ಅಂತ ಏನಿದೆ ಅಲ್ಲ, ಅದು ಎಲ್ಲ ರಿಟೈರ್ಡ್ ಜನರ ಒಂದು ಕಾಲೋನಿ ಅನ್ಬಹುದು. ಎಲ್ಲಾ JSS ಕಾಲೇಜಿನ ರಿಟೈರ್ಡ್ ಲೆಕ್ಚರರ್ ಅವರು, 75 ಮೇಲ್ಪಟ್ಟವರು. ಹಿಂಗಾಗಿ ನವೆಂಬರ್ ನಲ್ಲಿ ಸರ್ಟಿಫಿಕೇಟ್ ಕೊಡೋದು ಕೂಡ ಕೆಲವೊಬ್ಬರಿಗೆ ಕಷ್ಟ, ಮಕ್ಕಳೆಲ್ಲ ದೂರ ಇದ್ದಾರೆ. ಅದಕ್ಕೆ ನಾನು ಇವರೇ ಸಜೆಸ್ಟ್ ಮಾಡಿದ್ದು, ಇದ್ಯಾಕೆ ನೀವು ಮಾಡಬಾರದು ಅಂತ. ನಾ ಹಿಂಗಾಗಿ ಮನೆಗೆ ಹೋಗಿ ಅವರಿಗೆ ಸ್ಕ್ಯಾನರ್ ಸಹಾಯದಿಂದ ಅವರಿಗೆ ಲೈಫ್ ಸರ್ಟಿಫಿಕೇಟ್ ಮಾಡಿಕೊಡೋದು, ಇಂತ ಒಂದು ಚಿಕ್ಕ ಪುಟ್ಟ ಒಂದು ಸೇವೆಯನ್ನ ಮಾಡಿ ಶುರು ಮಾಡಿ.
0: ಅಂದ್ರೆ ಇದರಲ್ಲೂ ಕೂಡ ಒಂದು ಸುಖ ಇದೆ,
1: ಅತ್ಯಂತ ಖರೇ ಸುಖ ಇದ್ರಾಗ ಅಂತ ಈಗ ಅನಿಸ್ತು.
0: ನಿಜ ಅಂದ್ರೆ ಇದರಲ್ಲಿ ಯಾವ ಸ್ವಾರ್ಥ ಮನೆ ಇರುವುದಿಲ್ಲ, ನಿಸ್ವಾರ್ಥ ಭಾವನೆಯಿಂದ ಎಲ್ಲಿ ಸ್ವಾರ್ಥ ಇರ್ತದೆ ಅಲ್ಲಿ ನೋವು ಇರ್ತದೆ.
1: ಅಗ್ದಿ ಖರೆ.
0: ಹಂಗಾಗಿ ನಿಸ್ವಾರ್ಥ ಭಾವನೆಯಿಂದ ಒಂದು ಹಿರಿಯರ ಸೇವೆ ಇದನ್ನ ತಾವು ಮಾಡ್ತಾ ಬಂದಿರಿ. ಈಗ ಸ್ವಲ್ಪ ಮನುಷ್ಯನಿಗೆ ಬಾಲ್ಯ, ಯೌವನ, ಮಧ್ಯ ವಯಸ್ಸು, ವೃದ್ಧಾಪ್ಯ ಇದು ಅನಿವಾರ್ಯ. ಈ ಮೊದಲ 3 ಹಂತಗಳನ್ನ ಕಳೆಯುವಾಗ ನಮಗ ವೃದ್ಧಾಪ್ಯದ ಅರಿವು ಇರುವುದಿಲ್ಲ. ಒಂದು ವಯಸ್ಸು ಬರ್ತಿದ್ದ ಹಂಗೆ ಮನಸ್ಸು ಮಾಗುತ್ತದೆ, ದೇಹ ಆ ಕಡೆ ಒಲವು ತೋರಿಸ್ತದ. ಅವಾಗ ಇದೇನಪ್ಪ ಇಷ್ಟು ಬೇಗ ಮುಪ್ಪು ಬಂತು, ವೃದ್ಧಾಪ್ಯ ಬಂತು ಅಂತ ಹಳಳಿಸೋ ಜನನ ಜಾಸ್ತಿ. ಆದ್ರೆ ನಿಮ್ಮನ್ನ ನೋಡಿದ್ರೆ ಒಂದು ಜೀವನ ಪ್ರೀತಿ, ಖುಷಿಯಾಗಿರೋದು, ಓದೋದು, ನನ್ನಿಂದ ಪರೋಪಕಾರ ಮಾಡುದು, ಈ ಎಲ್ಲ ಉತ್ತಮ ಗುಣಗಳನ್ನ ಬೆಳೆಸ್ಕೊಂಡಿದ್ದೀರಿ. ಹೆಂಗೆ ಇದಕ್ಕೆ ನಿಮ್ಮ ಮನಸ್ಸನ್ನ ಸಕಾರಾತ್ಮಕವಾಗಿ ಬಳಸ್ಕೊಳ್ತಾ ಇದ್ದೀರಿ?
1: ಇದಕ್ಕೆ ಕಾರಣ ಖರೇನ ನಾನು ಆರ್ಟ್ ಆಫ್ ಲಿವಿಂಗ್ ಸೇರ್ಕೊಂಡಿದ್ದು ಅಂತ ನಾ ಖಂಡಿತವಾಗಿ ಹೇಳಬಲ್ಲೆ. ಯಾಕಂದ್ರೆ ಅಲ್ಲಿ ನಮ್ಮ ಶ್ರೀ ಶ್ರೀ ಗುರುದೇವ್ ಅವರು ಏನಿದ್ದಾರಲ್ಲ, ಅವ್ರು ಒಂದ್ ಹೇಳ್ತಾರೆ, ನಾವೆಲ್ಲಾರು ಏನಿದ್ದೇವಲ್ಲ ಕನ್ವೇಯರ್ ಬೆಲ್ಟ್ ಮೇಲೆ ಇದ್ದೇವೆ ಅಂತ. ಇನ್ನೊಬ್ರು ಹೋಗೋದ್ ನೋಡಿ ಖುಷಿ ಪಡಬಾಡ್ರಿ, ನಿಮ್ದು ಪಾಳೆ ಬಹಳ ಲಘುನ ಬರ್ತದ. ಹಂಗೊಂದ್ ಏನ್ ವಿಚಾರ ಮಾಡ್ತೇವಲ್ಲ, ಮನಸ್ಸು ಒಂಥರ ಶಾಂತ. ಯಾರೋ ಏನೋ ಇನ್ಸಲ್ಟ್ ಮಾಡಿದ್ರು, ಏನೋ ಒಂದ್ ಸಣ್ಣ ನನಗ್ ಬೇಕಾದಂಗ್ ನಡಿಲಿಲ್ಲ ಅಂದ್ರೆ ಮನಸ್ಸು ಪ್ರಕ್ಷುಬ್ಧ ಏನ್ ಗೊಳತಿತ್ತಲ್ಲ ಅದು ಕಡಿಮೆ ಆಕೋತ್ ಬರ್ತದ. ನೀವ್ ಹೇಳ್ದಂಗ್ ಮನಸ್ಸು ಮಾಗುತ್ತಾ ಹೋಗ್ತದ. ಅದರಿಂದಾಗಿ ಸೇವೆ ಮನೋಭಾವ, ಇದ್ಯಾವ್ದನ್ನು ವಿಶೇಷವಾಗಿ ಹಚ್ಚಿಕೊಳ್ಳದೆ ಲಾಭನೋ ನಷ್ಟನೋ ಏನೋ ಆಗ್ಲಿ ಶಾಂತಿಯಿಂದ ಇರಬೇಕು ಅನ್ನೋಂತ ಮನೋಭಾವ ಬೆಳ್ಕೋತ ಹೋಯ್ತು. ಹಿಂಗಾಗಿ ಜೀವನ ಪ್ರೀತಿ ತಾನೇ ಬಂತು. ಅಂದ್ರೆ ಇರುವಷ್ಟು ದಿನ 4 ಮಂದಿಗೆ ಉಪಯೋಗ ಆಗಿರೋಣ ಅನ್ನುವಂತ ಒಂದು ಮನೋಭಾವ ಬೆಳೆಸ್ಕೊಂಡೆ ನಾನಾಗಿ ಅಂತ ಅನ್ಬಹುದು.
0: ಅಂದ್ರೆ ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ಗುಣಕೊಳ್ಳೋರೇ ಜಾಸ್ತಿ ಇರ್ತದೆ. ಅಂದ್ರೆ ಗುಣಗುವಿಕೆಗೂ ಒಂದ್ ಅರ್ಥ ಇರ್ತದೆ, ಒಂದು ಆರೋಗ್ಯ ಕೈ ಕೊಟ್ಟಾಗಿರ್ಬಹುದು ಅಥವಾ ಮನೆಯ ಪರಿಸ್ಥಿತಿ ಇದ್ದಿರ್ಬಹುದು. ಆದ್ರೆ ನಿಮಗೆ ಅದರ ಯಾವುದು ಒಂದು ಗೊಡವೆ ಇಲ್ಲ, ಹಂಗಾಗಿ ನೀವು ವೃದ್ಧಾಪ್ಯವನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಬಂದಿದ್ದೀರಿ.
1: ಹೌದು.
0: ಈಗ ಸ್ವಪ್ನ ಅವರೇ, ಸ್ವರ ವರ್ಣಗಳ ಸಮನ್ವಯ ಅನ್ನುವಂತ ರಂಗಾಯಣದಲ್ಲಿನ ಕಾರ್ಯಕ್ರಮಕ್ಕೂ ಕೂಡ ತಾವು ಸಾಕ್ಷಿಯಾಗಿದ್ದೀರಿ. ಏನು ಇದು ಸ್ವರ ವರ್ಣಗಳ ಸಮನ್ವಯ?
1: ಇದು ಏನಂದ್ರೆ

0: ನಮ್ಮ ಮನೆಯವರು ಮಿತ್ರರೊಬ್ಬರು ನಮ್ಮ ಮನೆಯಲ್ಲಿ ಬಂದಾಗ ನಾನು ಕೆಲವು ತೈಲ ಚಿತ್ರಗಳನ್ನ ಹಾಕಿದ್ದೇನೆ, ಆನ್ ಕ್ಯಾನ್ವಾಸ್ ಮತ್ತು ಆನ್ ಕಾರ್ಡ್ಬೋರ್ಡ್ ಮಾಡ್ತೇನೆ. ಅವ್ ನೋಡ್ಬಿಟ್ಟು ಬಹಳ ಚಂದವ, ಅವ್ರು ಕೊಳಲು ಉತ್ತಾರೆ. ಹಿಂಗೊಂದು ಕಾರ್ಯಕ್ರಮ ಜುಗಲ್ ಬಂದಿ ಏನಂತೇವಲ್ಲ ಅದನ್ನ ಯಾಕೆ ಮಾಡಬಾರದು ಅನ್ನೋ ಒಂದು ಪೀಠಿಕೆ ಇಟ್ರು. ನಮಗೂ ಬಹಳ ಇಷ್ಟ ಆಯ್ತು. ಅಂದ್ರೆ ನಾನು ಎಂದೂ ಅಂತ ಪ್ರಯೋಗ ಮಾಡಿದ್ದಿಲ್ಲ, ಕೊಳಲ್ ಬಾರಿಸೋ ಮುಂದೆ ನಾವು ಚಿತ್ರಗಳನ್ನು ತೆಗೆಯೋದು, ಅದೊಂದು ಹೊಸ ಪ್ರಯೋಗ. ಧಾರವಾಡದ ಜನತೆ ಅದನ್ನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು, ಬಹಳ ಪ್ರೋತ್ಸಾಹ ಕೊಟ್ರು. 45 ನಿಮಿಷಗಳ ಕಾಲ ನಾನು ಶ್ರೀಕೃಷ್ಣನ ಒಂದು ಚಿತ್ರವನ್ನು, ತೈಲ ಚಿತ್ರವನ್ನು ಅಲ್ಲಿಂದಲೇ ಬಣ್ಣ ಕಲಿಸಿ ಅಲ್ಲಿಂದಲೇ ಮಾಡಿದೆ. ಅದು KHRS ನಲ್ಲಿ ಇಟ್ಕೊಂಡಿದ್ದಾರೆ ಪ್ರದರ್ಶನಕ್ಕೆ ಅಂತ. ಅದು ಬಹಳ ಸುಂದರ ಅನುಭವ ಆಯ್ತು. ನಮ್ಮ ರಂಗಾಯಣದವರು ಮತ್ತು KHRS ದವರು ಕೂಡಿ ನಮಗೆ ಅದನ್ನ ಪ್ರೋತ್ಸಾಹ ಕೊಟ್ಟು ಮಾಡಿಸಿದ್ರು.
1: ಈ ಮೊದಲು ಈ ತರದ ಪ್ರಯೋಗ ಮಾಡಿರಲಿಲ್ಲ?
0: ಇಲ್ಲ, ಎಂದಿಗೂ ಮಾಡಿದ್ದಿಲ್ಲ. ನಾನು ಮನೆಯಲ್ಲಿ ಆರಾಮ್ ಕುಳಿತು ದಿನ ಸ್ಪೆಂಡ್ ಮಾಡಾಕಿ ತಿಂಗಳಾನ್ಗಟ್ಲೆ ಕೂತು ಒಂದ್ ದೊಡ್ಡ ಚಿತ್ರ ಮುಗಿಸ್ತಿದ್ದೆ. ಇದು 45 ಮಿನಿಟ್ಸ್ ಅಲ್ಲಿ ಅಂದ್ರೆ ಬಹಳ ಚಾಲೆಂಜಿಂಗ್ ಆಗಿತ್ತು. ದಿನ ನಾನು ಟೈಮ್ ಹಚ್ಕೊಂಡು ಎಷ್ಟು ಮಾಡಿ, ಮುಂಚೆ ಕೃಷ್ಣನ ಅರ್ಧ ಮುಖ ಮಾಡ್ಲಿಕ್ಕೆ ಆಗ್ತು, ಆಮೇಲೆ ಒಂದೊಂದ್ಸಲ ಕೊಳಲ್ ಬಿಟ್ಟು ಹೋಗ್ತಿತ್ತು. ಎಲ್ಲಾನು ಬರ್ಬೇಕು, ಒಂದು ಕೃಷ್ಣ ದೇವರದು ಅಂದ್ಮೇಲೆ ಸಮಗ್ರ ಬರ್ಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಟ್ಟೆ, ಬಟ್ ಬಂತು.
1: ವಿಶಿಷ್ಟ ಅನುಭವ,
0: ವಿಶಿಷ್ಟ ಅನುಭವ ಆಯ್ತು.
1: ಈಗ ಸ್ವಪ್ನ ಅವರೇ, ಸಾಕಷ್ಟು ಜನ ಈ ವೃದ್ಧಾಪ್ಯದ ಅಂಚಿನಲ್ಲಿ ಇರ್ತಾರೆ, ಅಂತವ್ರಿಗೆ ಜೀವನದ ಪ್ರೀತಿ, ಜೀವನವನ್ನ ಸಕಾರಾತ್ಮಕವಾಗಿ ತಿಳ್ಕೊಳ್ಳೋದು, ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಬಯಸ್ತೀರಿ?
0: ನಾನು ಹೇಳುವುದಂದ್ರ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ತುಂಬಾ ಒಳ್ಳೆ ಹಾಡಿದೆ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ. ಅದರಲ್ಲಿ 4 ಘಟ್ಟಗಳನ್ನ ಬಹಳ ಚಂದವಾಗಿ ಹೇಳ್ಯಾರ. ಯಾವ ಘಟ್ಟನೂ ನಮ್ಮ ಆಯ್ಕೆದಲ್ಲ, ಅನಿವಾರ್ಯ ಘಟ್ಟನೆ ಎಲ್ಲವು. ಬಾಲ್ಯ ಇದ್ದಾಗ ದೊಡ್ಡವರಾಗ್ಬೇಕು ಅನಿಸ್ತದ, ಯೌವನ ಇದ್ದಾಗ ಮುಗಿಯಬಾರದು ಅನಿಸ್ತದ, ವಯಸ್ಕರ ಆಗ್ತಿದ್ದಂಗ ವೃದ್ಧಾಪ ಬರಬಾರದು ಅನಿಸ್ತದ, ವೃದ್ಧಾಪ ಬಂದಂಗ ಸಾಯಬಾರದು ಅನಿಸ್ತದೆ. ಇವೆಲ್ಲ ಸಹಜ ಮನೋಭಾವಗಳು, ಅದನ್ನ ಗೆದ್ದವ ಯಾರು ಇಲ್ಲ. ಆದರೆ ಅದರೊಂದಿಗೆ ಒಂದು ಏನಂತಾರ, ಶಾಂತಿ ಇಟ್ಕೊಂಡು ನಾವು ಇರುವಷ್ಟ ಕಾಲ ಸಂತೋಷದಿಂದ ಇರೋಣ, ಅದೇ ಸಂತೋಷ ಇನ್ನೊಬ್ಬರಿಗೆ ಹಂಚೋಣ ಅನ್ನುವಂತ ಒಂದು ಮನೋಭಾವ ಬೆಳೆಸ್ಕೊಳ್ಳೋದು ಬಹಳ ಕಠಿಣ ಏನಲ್ಲ ಅಂತ ನನ್ನ ಜೀವನ ಅನುಭವ ಹೇಳ್ತದೆ.

0: ಮನಸ್ಸಿದ್ದಲ್ಲಿ ಮಾರ್ಗ,
1: ಮನಸ್ಸಿದ್ದಲ್ಲಿ ಮಾರ್ಗ ಅದನ್ನು ಮಾಡ್ರಿ ಅನ್ನೋದೇ ನನ್ನ.
0: ಅಂದ್ರೆ ಅದರಲ್ಲಿ ಎಲ್ಲರೂ ಒಂದ್ ರೀತಿ ಸುಖ ನೆಮ್ಮದಿಯನ್ನ ಕಾಣಬಹುದು. ಅಂದ್ರೆ ಒಂದು ಗೊಣಗಿಕೊಂಡೇ ಜೀವನ ತೆಗೆಯುವ ಬದಲಾಗಿ ಸಂತೃಪ್ತಿ ಸಮಾಧಾನದ ಜೀವನವನ್ನ ನಾವು ಆನಂದಿಸಬಹುದು.
1: ಖಂಡಿತ
0: ಅಂತ.
1: ಸಂತೃಪ್ತಿಗಿಂತ ದೊಡ್ಡ ಗುಣ ಯಾವುದೂ ಇಲ್ಲ ಅಂತ ಅನ್ಕೋತೇನೆ.
0: ಈಗ ಒಂದೇ ಒಂದು ಕೊನೆಯ ಪ್ರಶ್ನೆ ನಿಮಗೆ ನಾನು ಕೇಳುವುದು ಅಂದ್ರೆ, ತಾವು ಮಾತಾಡ್ತಾ ಹೇಳಿದ್ರಿ ತಮ್ದು ಸಂಪ್ರದಾಯಸ್ಥ ಕುಟುಂಬ, ಗಂಡನ ಮನೆಯದಾಗ್ಲಿ ನಿಮ್ಮದಾಗ್ಲಿ, ಆ ಸಾಂಪ್ರದಾಯಿಕ ವಾತಾವರಣದಲ್ಲೇ ಹಬ್ಬ ಹರಿದಿನಗಳು ಆಚರಣೆ ಇದನ್ನೆಲ್ಲ ಮಾಡ್ಕೊಂಡೆ ಬಂದಿರಿ. ಸ್ವಪ್ನ ಅವರ ಒಂದು ಅಡಿಗೆಯಲ್ಲಿ ನಂದೊಂದು ಮಾಸ್ಟರ್ ಪೀಸ್, ಇದ್ ನಾನು ಬಹಳ ಚಲೋ ಮಾಡ್ತೀನಿ, ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರ, ಯಾರು ಬಂದಾಗೂ ನಾ ಖುಷಿಲೇ ಮಾಡಿ ಹಾಕ್ತೀನಿ ಅಂತ ಅನ್ನುವಂತ ಒಂದು ವಿಷಯ ರೆಸಿಪಿ ಯಾವುದು?
1: ನಮ್ಮ ಮಕ್ಕಳಿಗೆ ಅತ್ಯಂತ ಇಷ್ಟ ಆಗೋದು ಅಂತಂದ್ರೆ ನನ್ನ ಮಸಾಲೆ ದೋಸೆ. ಬಹಳ ಕ್ರಿಸ್ಪಿ ಆಗಿ ಮಾಡ್ತೀನಿ ಅಂತ ಹುಡುಗರು ಬಹಳ ಇಷ್ಟಪಡ್ತಾರ. ದೊಡ್ಡ ಮಗ ಲಂಡನ್ ನಿಂದ ಬರ್ಲಿ, ಬೇಕಾದ್ರೆ ಇವ ಸಣ್ಣ ಮಗ ಸೊಸಿ ಯಾರು ಬಂದ್ರು ಅಮ್ಮ ದೋಸೆಗೆ ನೆನಿ ಹಾಕಿ ಇಲ್ಲೋ ಹಿಟ್ಟು ಅಂತ ಹಿಂದಿನ ದಿನ ಫೋನ್ ಮಾಡಿ ಕೇಳೇ ಬಿಟ್ಟಿರ್ತಾರೆ. ಹಿಂಗಾಗಿ ಅದೇ ನನ್ನ ಮಾಸ್ಟರ್ ಪೀಸ್ ಅನ್ಲಿಕ್ಕೆ ಅಡ್ಡಿಲ್ಲ.
0: ಅಂದ್ರೆ ಬಹಳಷ್ಟು ವಿಶೇಷತೆಯಿಂದ ಮಾಡ್ತೀರಿ. ಹೋಟೆಲ್ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ
1: ಇಲ್ಲ. ನನ್ನ ಚಿಕ್ಕ ಸೊಸೆ ಹೇಳ್ತಾಳ, ಇಲ್ಲಿ ಹೇಳ್ಬೋದು ಅದನ್ನ ಅಂತಂದ್ರೆ, ಅಮ್ಮ ನಿಮ್ ದೋಸೆ ತಿಂದಾಗಿಂದ ನಾ ಹೋಟೆಲ್ ದೋಸೆ ತಿನ್ನೋದ ಬಿಟ್ಟೇನಿ, ನಂಗೆ ರುಚಿ ಹತ್ತುದಿಲ್ಲ ಅಂತ.
0: ನಿಜ ನಿಜ. ಅಂದ್ರೆ ಅದು ಯಾವಾಗ್ಲೂ ಮನೆಯ ಊಟ ಮನೆಯ ಅಡಿಗೆ ಅದರ ಸ್ವಾದಿಷ್ಟನೇ ಬೇರೆ. ಆರೋಗ್ಯ ದೃಷ್ಟಿಯಿಂದ ಆಯ್ತು, ಸ್ವಚ್ಛತೆ ದೃಷ್ಟಿಯಿಂದ ಆಯ್ತು, ಎಲ್ಲ ದೃಷ್ಟಿಯಿಂದ ಕೂಡ. ಧನ್ಯವಾದಗಳು ಸ್ವಪ್ನ ಕಟ್ಟಿ ಅವರೇ. ಬಹಳಷ್ಟು ನಿಮ್ಮ ಮಾತುಗಳನ್ನ ನಾವು ಕೇಳಿದ್ವಿ. ಕಥೆಯ ಬಗ್ಗೆ ಆಗ್ಲಿ, ನಿಮ್ಮ ಹವ್ಯಾಸ ಓದು, ಆಧ್ಯಾತ್ಮಿಕ ಚಿಂತನೆ, ಈ ಎಲ್ಲ ವಿಷಯಗಳಿಂದ ನಮಗೆ ಬಹಳಷ್ಟು ಸಂತೋಷ ಆಗಿದೆ. ನಿಮ್ಮ ಲೇಖನಿಯಿಂದ ಇನ್ನಷ್ಟು ಕಥೆಗಳು ಹೊರಗೆ ಬರಲಿ.

0: ಅಂತ ಈ ಮೂಲಕ ಹಾರೈಸ್ತೀವಿ. ಧನ್ಯವಾದ, ನಮಸ್ಕಾರ.
1: ಧನ್ಯವಾದಗಳು ಮೇಡಮ್, ನಮಸ್ಕಾರ.
2: ಲೇಖಕಿ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಮಾತು ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
3: ಆಕಾಶವಾಣಿ ಮಂಗಳೂರು.
4: ಪ್ರಿಯ ಕೇಳುಗರೆ,
5: ನನ್ನ ರಾಗತಾನ ಪಲ್ಲವಿ.
4: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
6: ನಾನು ಅಯ್ಯಪ್ಪ ಸ್ವಾಮಿ ಯಾವಾಗೂ ನಾನು ನೆನೆಸ್ತಾ ಇರ್ತೇನೆ. ನಾನು ಒಂದು ಸಲ ಮಾಲೆ ಹಾಕಿ ಮಕರ ಸಂಕ್ರಮಣಕ್ಕೆ ಹೋಗಿದ್ದೇನೆ. ಅಯ್ಯಪ್ಪ ಸ್ವಾಮಿ ತುಂಬಾ ಇಷ್ಟ, ಅದಕ್ಕೋಸ್ಕರ ಈ ಹಾಡನ್ನು ಹೇಳ್ತೇನೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಇಂದು ಮಧ್ಯಾಹ್ನ 1:30 20ನೇ ಸಂಚಿಕೆ ಪ್ರಸಾರವಾಗಲಿದೆ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2ನೇ ಮತ್ತು 4ನೇ ಬುಧವಾರ ಪೂರ್ವಾಹ್ನ 11:00 ಪ್ರಸಾರವಾಗುತ್ತಿದೆ. ಈ ಬಾರಿ ಪ್ರಜ್ಞಾ ವೃತ್ತಿ ತರಬೇತಿ ಕೇಂದ್ರದ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ಕೇಳಿ. ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 286ನೆಯ ಕಾರ್ಯಕ್ರಮ ದಿನಾಂಕ 10ರಂದು ಪೂರ್ವಾಹ್ನ 11:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.

ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯಿಂದ ಪ್ರಸಾರವಾಗುತ್ತಿರುವ 100.3 ಎಫ್ಎಂ ಟೆಲಿಕ್ವಿಸ್ ಈ ವಾರದ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಜೂನ್ 9 ಮಂಗಳವಾರ, ಅಂದರೆ ನಾಳೆ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ನಮ್ಮ ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಹಾಗೆ ಕರೆ ಸಿಗದವರು ನಮ್ಮ ಮೊಬೈಲ್ ಸಂಖ್ಯೆ 9449926560. ಮತ್ತೊಮ್ಮೆ 9449926560. ಈ ಸಂಖ್ಯೆಗೆ ಟೆಲಿಕ್ವಿಸ್ ಅಂತ ಬರೆದು ವಾಟ್ಸಪ್ ಸಂದೇಶವನ್ನು ಕಳುಹಿಸಿ ನಿಲಯದಿಂದ ನಿಮಗೆ ಕರೆ ಮಾಡಲಾಗುವುದು. ಹಾಗಿದ್ರೆ ನಾಳೆ ಭಾಗವಹಿಸ್ತೀರಲ್ಲ 100.3 ಎಫ್ಎಂ ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ. ಇದೊಂದು ಪ್ರಕಟಣೆ. ಜೂನ್ 21 ಜಿಲ್ಲಾಡಳಿತ ವತಿಯಿಂದ ನಡೆಯಲಿರುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆ

ಪೂರ್ವ ಸಿದ್ಧತಾ ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಜೂನ್ 11, 2026 ಪೂರ್ವಾಹ್ನ 11 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಪಡೀಲ್ ಮಂಗಳೂರು ಇಲ್ಲಿ ನಡೆಸಲಾಗುವುದು. ಸಭೆಗೆ ಎಲ್ಲರೂ ಹಾಜರಾಗಬಹುದೆಂದು ಜಿಲ್ಲಾಧಿಕಾರಿ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಮೂಡಿಬರಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಜಯಶ್ರೀ ರಂಗನಾಥ್ ಹಾಡಿರುವ ಭಕ್ತಿಗೀತೆಗಳು ಪ್ರಸಾರವಾಗಲಿವೆ. 1:30 ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 20ನೇ ಸಂಚಿಕೆ ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಈ ಕಾರ್ಯಕ್ರಮ. ಇಂದಿನ ಪ್ರಸ್ತುತಿ ಅಣ್ಣಪ್ಪ ಪೂಜಾರಿ ಬೈಂದೂರು. 2:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ. 2:40 ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿವೆ.

0: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
1: ಕೇಳುಗ್ರೆ, ಜೂನ್ 5 ಅಂತಾರಾಷ್ಟ್ರೀಯ ಪರಿಸರ ದಿನ. ಪರಿಸರಕ್ಕೆ ಮತ್ತೆ ಆರೋಗ್ಯಕ್ಕೆ ಬಿಡಿಸಲಾರದ ನಂಟು ಅಂತಾನೆ ಹೇಳಬಹುದು. ಹೇಗೆ ನಮ್ಮ ಪರಿಸರ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ಈ ವರ್ಷದ ಧ್ಯೇಯವಾಕ್ಯ ಏನಿದೆ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಅಧ್ಯಕ್ಷರಾದ ಡಾಕ್ಟರ್ ಶಿವು ಅವರು, ಹಾಗೆ ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರು. ಡಾಕ್ಟರ್ ಶಿವು ಅವರೇ ಹಾಗೆ ಡಾಕ್ಟರ್ ಅನುಷಾ ರಾಜ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
3: ನಮಸ್ಕಾರ
1: ಅನುಷಾ. ಈ ವರ್ಷದ ಧ್ಯೇಯವಾಕ್ಯ ಏನು, ಅದರ ಅರ್ಥ ಏನು ಅಂತ ತಿಳಿಸ್ಕೊಡ್ತೀರಾ?
3: ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಥೀಮ್ ಏನಂದ್ರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಆರ್ ಫ್ಯೂಚರ್. ಅಂದ್ರೆ ಪ್ರಕೃತಿಯಿಂದ ಪ್ರೇರಣೆ ಪಡೆದು ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡಿ ನಮ್ಮ ಫ್ಯೂಚರ್ ಜನರೇಷನ್ಸ್ಗಳಿಗೆ ನಾವು ಒಂದು ಉತ್ತಮವಾದ ಭೂಮಿಯನ್ನು ಉಳಿಸೋಣ ಎಂದು ಒಂದು ಸಂದೇಶ ಕೊಡುವುದು ಈ ವರ್ಷದ ಥೀಮ್ ಆಗಿದೆ. ಯಾಕೆಂದ್ರೆ ಇವಾಗಿನ ಕಾಲದಲ್ಲಿ ನೀವು ನೋಡಿದ್ದೀರಾ, ಹಿಂಗೆ ಪೊಲ್ಯೂಷನ್, ಪ್ಲಾಸ್ಟಿಕ್ ವೇಸ್ಟ್, ಡಿಫಾರೆಸ್ಟೇಷನ್, ಗ್ಲೋಬಲ್ ವಾರ್ಮಿಂಗ್ ಇವೆಲ್ಲ ದೊಡ್ಡ ಸವಾಲುಗಳಾಗಿದೆ ನಮ್ಮಲ್ಲಿ. ಸೊ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ ಇದ್ರೆ ಮಾತ್ರ ನಮಗೆ ಹೆಲ್ದಿ ಚಿಲ್ಡ್ರನ್ ಹಾಗೂ ಒಂದು ಹೆಲ್ದಿ ಸೊಸೈಟಿ ಫ್ಯೂಚರಲ್ಲಿ ನಾವು ಉಳಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಸೊ ಈ ಸಂದೇಶ ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇದು.
1: ಡಾಕ್ಟರ್ ಶಿವು ಅವರೇ, ಅನುಷಾ ಹೇಳಿದ್ರು ನಮ್ಮ ಭವಿಷ್ಯದ ಯುವ ಪೀಳಿಗೆಯ ಆರೋಗ್ಯ ಚೆನ್ನಾಗಿರಬೇಕು ಅಂತ ಅಂದ್ರೆ ನಾವು ಇವತ್ತಿನ ಪರಿಸರವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಯಾವುದನ್ನ ಎಷ್ಟು ಬೇಕು ಅಂದ್ರೆ ನವೀಕರಿಸಬಹುದಾದದ್ದನ್ನ ಬಳಸ್ಕೊಳ್ಬೇಕು, ನವೀಕರಿಸಲಾಗದ ಇಂಧನಗಳನ್ನ ನಾವು ಆದಷ್ಟು ಕಡಿಮೆ ಬಳಸಬೇಕು ಅನ್ನೋ ವಿಚಾರ ಅವರ ಮಾತಿನಲ್ಲಿ ಇತ್ತು. ನೀವು ಹೇಳೋದಾದ್ರೆ ಏನು ಮಾಡಬೇಕು, ನಮ್ಮಗಳ ಆರೋಗ್ಯಕ್ಕಾಗಿ ಪರಿಸರವನ್ನು ನಾವು ಹೇಗೆ ಟ್ರೀಟ್ ಮಾಡಬೇಕಾಗತ್ತೆ?
2: ನಮ್ಮ ಆರೋಗ್ಯ ಅಂತ ಬಂದರೆ ನಾವು ಮುಖ್ಯವಾಗಿ 4 ವಸ್ತುಗಳಿಂದ ಆರೋಗ್ಯವನ್ನು ಪಡೆದುಕೊಳ್ತೇವೆ. ಈ 4 ವಸ್ತುಗಳು ಯಾವುದು ಅಂತ ಹೇಳಿದ್ರೆ, ನಾವು ಉಸಿರಾಡ್ತಕ್ಕಂಥ ಗಾಳಿ, ನಾವು ಸೇವಿಸ್ತಕ್ಕಂಥ ನೀರು, ಮತ್ತು ನಾವು ಊಟ ಮಾಡ್ತಕ್ಕಂಥ ಊಟ, ಮತ್ತು ನಮ್ಮ

0: ಚರ್ಮಕ್ಕೆ ಸ್ಪರ್ಶಿಸ್ತಕ್ಕಂಥ ಒಂದು ಉಷ್ಣತೆ. ಈ ನಾಲ್ಕನ್ನೂ ಸಹ ನಾವು ಪರಿಸರದಿಂದನೇ ಕೊಡುಗೆಯಾಗಿ ಉಚಿತವಾಗಿ ಪಡ್ಕೊಳ್ತೀವಿ. ಒಂದು ತುಂಬ ಸರಳವಾಗಿ ಹೇಳೋದಾದರೆ, ನಮಗೆ ಪರಿಸರ ಏನಾದರೂ ಆಮ್ಲಜನಕವನ್ನು ನೀಡಲಿಲ್ಲ ಅಂತ ಹೇಳಿದ್ರೆ, ನೀವು ಆಸ್ಪತ್ರೆಯ ಕೆಲವು ಬಿಲ್ಗಳನ್ನು ನೋಡಿದ್ರೆ ಆಕ್ಸಿಜನ್ ಬಿಲ್ ಅಂತಲೇ ಒಂದು 10,000 20,000 30,000 ಹಾಕಿರ್ತಾರೆ. ಅಂದರೆ ಕೆಲವೇ ಕೆಲವು ಗಂಟೆಗಳ ಕಾಲ ಆಕ್ಸಿಜನ್ ಕೊಟ್ಟರೆ ಅದರ ಬಿಲ್ ಅಷ್ಟಾಗಿರುತ್ತೆ. ಪರಿಸರ ಅನ್ನೋದು ಮರಗಳ ಮುಖಾಂತರ ಮನುಷ್ಯನ ಆರೋಗ್ಯವನ್ನು ಕಾಪಾಡ್ತಕ್ಕಂತಹ ಆಮ್ಲಜನಕವನ್ನು ಉಚಿತವಾಗಿ ಜೀವನ ಪರ್ಯಂತ ನೀಡುತ್ತೆ. ಇವತ್ತಿನ ದಿವಸ ನಮ್ಮ ಒಂದು ಜೀವನ ಶೈಲಿಯಿಂದ ನಮ್ಮ ಈ ಎಲ್ಲ ವಸ್ತುಗಳು ಸಹ ಕಲುಷಿತವಾಗಿದೆ. ಅಂದರೆ ನಾವು ಉಸಿರಾಡ್ತಕ್ಕಂತಹ ಗಾಳಿ, ನಾವು ಕುಡಿತಕ್ಕಂತಹ ನೀರು, ನಾವು ತಿಂತಕ್ಕಂಥ ಊಟ, ನಮ್ಮನ್ನು ಸ್ಪರ್ಶಿಸ್ತಕ್ಕಂಥ ಉಷ್ಣತೆಯೂ ಕೂಡ ಕಲುಷಿತಗೊಂಡಿದೆ. ಸೊ ಈ ಒಂದು ಜೀವನ ಶೈಲಿ ಮತ್ತು ಈ ಒಂದು ರೀತಿ ಆಗಿರ್ತಕ್ಕಂಥ ಕಲುಷಿತದ ಪ್ರಭಾವದಿಂದ ಬರೀ ಮನುಷ್ಯರಷ್ಟೇ ಅಲ್ಲದೆ ಇಡೀ ಸಕಲ ಜೀವಚರಗಳಿಗೂ, ಅಂದರೆ ಎಂಟೈರ್ ಫ್ಲೋರಾ ಮತ್ತು ಫ್ಲಾನಾ, ಅಂದರೆ ಸಸ್ಯ ಜೀವರಾಶಿ, ಪ್ರಾಣಿ ಜೀವರಾಶಿ ಸಂಪೂರ್ಣವಾಗಿ ವಿನಾಶದ ಅಂಚಿಗೆ ಹೋಗ್ತಾ ಇದೆ. ನಾವು ಈಗ ವಿನಾಶದ ಹಾದಿಯಲ್ಲಿದ್ದೀವಿ, ಇನ್ನೂ ಅಂತ್ಯ ತಲುಪಿಲ್ಲ. ಈಗ ಅಟ್ಲೀಸ್ಟ್ ಈಗಲಾದ್ರೂ ನಾವು
1: ಎಚ್ಚೆತ್ತುಕೊಂಡು
0: ಇವುಗಳ ಒಂದು ಗುಣಮಟ್ಟವನ್ನು ಕಾಪಾಡೋದಕ್ಕೆ ನಾವು ಏನು ಅನುಸರಿಸಬೇಕು ಅವುಗಳನ್ನು ಅನುಸರಿಸಿದ್ರೆ ನಾವು ಈ ಭೂಮಿ ಮೇಲೆ, ಅಂದರೆ ಮನುಷ್ಯ ಜೀವಿಗಳು ಈ ಭೂಮಿ ಮೇಲೆ ಉಳ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇದೆ. ಇಲ್ಲದಿದ್ದರೆ ಈ ಭೂಮಿಯಲ್ಲಿ ಈಗಾಗಲೇ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಅನೇಕ ಪ್ರಾಣಿ ಪಕ್ಷಿಗಳು ವಿನಾಶದ ಅಂಚಿಗೂ ಬಂದಿವೆ, ಕೆಲವು ವಿನಾಶನೂ ಆಗಿದೆ, ಅವುಗಳ ಸುಲುವೆ ಇಲ್ಲದೆ ಇದ್ದಂಗೆ ಆಗುತ್ತೆ. ಆ ಒಂದು ಲಿಸ್ಟ್ಗೆ ಬಹುಶಃ ಮನುಷ್ಯ ಜೀವಿನೂ ಸಹ ಸೇರ್ಕೊಳ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಇದನ್ನು ನಾವು ಅರ್ತುಕೊಂಡು ಇಡೀ ನಮ್ಮ ಜೀವನ ಶೈಲಿಯನ್ನೇ ನಾವು ಬದಲಾಯಿಸ್ಕೋಬೇಕಾದಂತಹ ಅನಿವಾರ್ಯತೆ ಇವತ್ತಿದೆ.
1: ನೀವು ಆಗ್ಲೇ ಹೇಳಿದ್ರಿ ಆಕ್ಸಿಜನ್ಗೆ ನಾವು ಈಗ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ. ಮುಂದೆ ಒಂದು ದಿನ ನಾವು ಗಾಳಿಯಲ್ಲಿ ಆಕ್ಸಿಜನ್ ಇಲ್ದಲೆ ನಾವು ಆಕ್ಸಿಜನ್ ಸಿಲಿಂಡರ್ಗಳನ್ನ ಹೊತ್ತು ಹೊತ್ತು ಓಡಾಡಬೇಕಾಗತ್ತೆ, ಹಾಗೆ ನೀರು ಕೂಡ ತುಂಬಾ ಅಭಾವ ಆಗತ್ತೆ. ಯಾಕೆಂದ್ರೆ ಎಲ್ಲ ಅಂತರ್ಜಲವನ್ನ ನಾವು ಈಗ ತೆಗೆದುಬಿಟ್ಟು ಭೂಮಿಯನ್ನ ಬರಡ್ ಮಾಡಿಬಿಡ್ತಾ ಇದೀವಿ.
0: ಒಂದಾನೊಂದು ಕಾಲದಲ್ಲಿ ಮನುಷ್ಯ ಸೃಷ್ಟಿಯಾದಾಗ, ಜನಸಂಖ್ಯೆ ಕಡಿಮೆ ಇದ್ದಾಗ ನಾವು ನೀರಿಗೋಸ್ಕರ ಆಶ್ರಯಿಸ್ತಾ ಇದ್ದದ್ದು ಹಳ್ಳಗಳನ್ನು, ಕೊಳ್ಳಗಳನ್ನು, ನದಿಗಳನ್ನು, ಸರೋವರಗಳನ್ನು. ಯಾವತ್ತೂ ಮನುಷ್ಯ ಪ್ರಾರಂಭದ ಹಂತದಲ್ಲಿ ಬಾವಿ ಅಗೆದಿಲ್ಲ, ಬೋರ್ವೆಲ್ ಹಾಕಿಲ್ಲ, ಅಂತರ್ಜಲವನ್ನು ಉಪಯೋಗಿಸಿಲ್ಲ. ಈಗ ಮನುಷ್ಯರು ಬುದ್ಧಿವಂತರಾಗ್ತಿದ್ದ ಹಾಗೇ, ಜನಸಂಖ್ಯೆ ಹೆಚ್ಚಾಗ್ತಿದ್ದಂಗೆ ನದಿ ತೀರಗಳು, ಹಳ್ಳಕೊಳ್ಳಗಳ ತೀರದಿಂದ ದೂರಕ್ಕೂ ಬಂದು ಮಧ್ಯದಲ್ಲಿರ್ತಕ್ಕಂಥ ಭೂಪ್ರದೇಶದಲ್ಲೂ ಜೀವಿಸಬೇಕಾದಂಥ ಪರಿಸ್ಥಿತಿ ಸೃಷ್ಟಿಯಾಯಿತು. ಆ ನಂತರ ಅನಿವಾರ್ಯವಾಗಿ ನೀರು ಬೇಕೇ ಬೇಕಾದದ್ರಿಂದ ನೀರಿನ ಅನ್ವೇಷಣೆಯಲ್ಲಿ ಈ ಬಾವಿಗಳು, ನಂತರ ಬೋರ್ವೆಲ್ಗಳು ಬಂದು ಬೇರೆ ಪ್ರಾಣಿಗಳಿಗೋಸ್ಕರ ಮತ್ತು ಬೇರೆ ಮರ ಗಿಡಗಳಿಗೋಸ್ಕರ ಇದ್ದಂತಹ ಜಲವನ್ನು ನಾವು ಉಪಯೋಗಿಸೋದಕ್ಕೆ ಪ್ರಾರಂಭಿಸಿದ್ದೀವಿ. ಈ ರೀತಿ ಆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂತಹ ಜಲವನ್ನು ನಾವು ಉಪಯೋಗಿಸಿದಾಗ ಪರಿಸರದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಆಮ್ಲಜನಕದ ಮೇಲೂ ಸಹ ಇದು ಪರಿಣಾಮ ಬೀರುತ್ತೆ. ನಮಗೆಲ್ಲರಿಗೂ ಗೊತ್ತಿದೆ ಆಮ್ಲಜನಕ ಅನ್ನೋದು ಒಂದು ಪ್ರಕೃತಿಯ ಕೊಡುಗೆ. ಅದು ಹೇಗೆ ನಮಗೆ ಸಿಗುತ್ತೆ ಅಂತ ನಾವು ವೈಜ್ಞಾನಿಕವಾಗಿ ನೋಡೋದಾದರೆ ಇದು ಎರಡು ಕಡೆಯಲ್ಲಿ ಸಿಗುತ್ತೆ, ಒಂದು ಭೂಮಿ ಮೇಲೆ, ಇನ್ನೊಂದು ಸಮುದ್ರದಲ್ಲಿ. ಭೂಮಿ ಮೇಲೆ ಆಮ್ಲಜನಕವನ್ನು ತಯಾರಿಸ್ತಕ್ಕಂತಹ ವಸ್ತುಗಳು ಅಂತ ಹೇಳಿದ್ರೆ ಮರ ಮತ್ತು ಗಿಡಗಳು, ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಫೋಟೋಸಿಂಥಸಿಸ್ ಮುಖಾಂತರ. ನಂತರ ಸಮುದ್ರದಲ್ಲಿ ಹೇಗೆ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಇರ್ತಕ್ಕಂತಹ ಫ್ಲೈಟೋಪ್ಲಾಂಕ್ಟನ್ ಅನ್ನೋ ಹಸಿರು ಬಣ್ಣ ಇರ್ತಕ್ಕಂತಹ ನೀರಿನ ಒಳಗಡೆ ಬೆಳೀತಕ್ಕಂತಹ ಸಸ್ಯಗಳಿಂದ ಸಮುದ್ರದಲ್ಲಿ ಆಮ್ಲಜನಕ ಸೃಷ್ಟಿಯಾಗುತ್ತೆ. ಸೊ ಇವೆರಡೂ ಸಹ ಅದು ಪರಿಸರಕ್ಕೆ ಬಂದು ವಾತಾವರಣದಲ್ಲಿ ಶೇಕಡ 18% ಆಮ್ಲಜನಕವನ್ನು ಮೇಂಟೈನ್ ಮಾಡ್ತಾ ಇದೆ. ಈ 18% ಇರ್ತಕ್ಕಂತಹ ಆಮ್ಲಜನಕ ನಾವು ಈ ಭೂಮಿಯಲ್ಲಿರ್ತಕ್ಕಂತಹ ಮರ ಗಿಡಗಳನ್ನು ಕಡಿದು ಭೂಮಿಯನ್ನು ಮರುಭೂಮಿಯನ್ನಾಗಿ ಸೃಷ್ಟಿಸ್ತಾ ಹೋದರೆ, ಜೊತೆಗೆ ಸಮುದ್ರಕ್ಕೆ ನಾವು ಬಳಸ್ತಕ್ಕಂತಹ ಎಲ್ಲ ವಿಷಕಾರಿ ವಸ್ತುಗಳನ್ನು ಕೊಡ್ತಾ ಹೋದರೆ ಸಮುದ್ರದ ತಲಭಾಗದಲ್ಲಿರ್ತಕ್ಕಂತಹ ಫೈಟೋಪ್ಲಾಂಕ್ಟನ್ಗಳು ನಾಶ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಮತ್ತು ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಸಸ್ಯಗಳನ್ನು, ಮರಗಳನ್ನು ನಾವು ನಮ್ಮ ಬಳಕೆಗೋಸ್ಕರ ಬಳಸ್ಕೊಂಡದ್ದೇ ಆದರೆ ಭೂಮಿ ಮೊದಲು ಮರುಭೂಮೀಕರಣಕ್ಕೆ ತುತ್ತಾಗಿ ನಂತರ ಮರುಭೂಮಿಯಾಗಿ ಚೇಂಜ್ ಆಗ್ತಕ್ಕಂತಹ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈಗ ನಾವು ಈ ಗೂಗಲ್ ಅರ್ಥ್ ಪಿಕ್ಚರ್ಗಳನ್ನು ನಾವು ನೋಡಿದರೆ ಭೂಮಿಯ ಶೇಕಡ 35% ಭೂಮಿ ಈಗಾಗಲೇ ಮರುಭೂಮಿ ಆಗಿಬಿಟ್ಟಿದೆ. ಮತ್ತು ಮರುಭೂಮೀಕರಣಕ್ಕೆ ತುತ್ತಾಗಿರ್ತಕ್ಕಂತಹ ಭೂಮಿ ಸಾಕಷ್ಟಿದೆ. ಈ ಮರುಭೂಮೀಕರಣ ಆಗೋದು ಅಂದರೆ ಏನು, ಇದರಲ್ಲಿ ಗಿಡ ಮರಗಳು ಹೋಗೋದು ಅಂದ್ರೇನು ಅಂತ ಹೇಳಿದ್ರೆ, ನಾವು ದೊಡ್ಡ ದೊಡ್ಡ ಕಟ್ಟಲುಗಳಲ್ಲೇ ಇರಬೇಕು ಅಂತ

ಮಾಡ್ತೀವಿ, ರಸ್ತೆಗಳ ನಿರ್ಮಾಣ, ಕಾರ್ಖಾನೆಗಳ ನಿರ್ಮಾಣ ಇದನ್ನು ಮಾಡ್ತೀವಿ. ಜೊತೆಗೆ ಅರಣ್ಯ ಪ್ರದೇಶಗಳನ್ನು ಒತ್ತುವರಿ ಮಾಡಿಕೊಂಡು ಅದನ್ನು ನಾವು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ತೀವಿ. ಆದರೆ ಅದೇ ಸಮಯದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ನೀರಿಗೋಸ್ಕರ ಭೂಮಿಯ ಮೇಲೆ ಅರಿತಕ್ಕಂತಹ ಮೇಲ್ಮೈ ನೀರು, ಭೂಮಿಯ ಸ್ವಲ್ಪ ತಳಭಾಗದಲ್ಲಿ ಅರಿತಕ್ಕಂತಹ ಸಬ್ ಸರ್ಫೇಸ್ ಫ್ಲೋ, ಮತ್ತು ಭೂಮಿಯ ಆಳದಲ್ಲಿ ಹರಿತಕ್ಕಂತಹ ಅಂಡರ್ಗ್ರೌಂಡ್ ವಾಟರ್, ಇದು ಮೂರನ್ನು ನಾವು ಯಥೇಚ್ಛವಾಗಿ ಬಳಸ್ಕೊಳ್ತಾ ಇರೋದ್ರಿಂದ ಸರ್ಫೇಸ್ ಫ್ಲೋ ಮತ್ತು ಸಬ್ ಸರ್ಫೇಸ್ ಫ್ಲೋ ಕಡಿಮೆ ಆದಾಗ ಭೂ ಮೇಲ್ಮೈ ಮೇಲಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳು, ನಂತರ ಭೂ ಮೇಲ್ಮೈ ಮೇಲಿರ್ತಕ್ಕಂಥ ಸಣ್ಣ ಪುಟ್ಟ ಸಸ್ಯಗಳು ಮೊದಲು ಒಣಗುತ್ತೆ. ಆಳವಾದ ಬೇರಿರ್ತಕ್ಕಂಥ ಮರಗಳು ಕೆಲವು ದಿನಗಳು ಇರಬಹುದು, ಆದರೆ ನಾವು ಅವುಗಳ ನೀರನ್ನು ಅಂತರ್ಜಲವನ್ನು ನಾವು ತೆಗೆದುಕೊಂಡಾಗ ಆಳವಾದ ಬೇರಿರ್ತಕ್ಕಂಥ ಮರಗಳು ಅವು ಜಾಸ್ತಿ ಬೆಳೆಯೋಕೆ ಹೋಗಲ್ಲ. ಯಾಕಂತೇಳಿದ್ರೆ ನೀರು ಮತ್ತು ಪೋಷಕಾಂಶ ಒಂದು ಮರದ ಬೆಳವಣಿಗೆಗೆ ಬೇಕಾಗುತ್ತೆ. ಮೇಲ್ಗಡೆಯಿಂದ ಕಾರ್ಬನ್ ಡೈಆಕ್ಸೈಡನ್ನು ತಗೊಳ್ಳುತ್ತೆ ಒಂದು ಮರ, ಭೂಮಿಯಿಂದ ನೀರನ್ನು ಮತ್ತು

0: ಜಲವನ್ನು ನಾವು ತೆಗೆದುಕೊಂಡಾಗ ಆಳವಾದ ಬೇರಿರ್ತಕ್ಕಂಥ ಮರಗಳು ಅವು ಜಾಸ್ತಿ ಬೆಳೆಯಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ನೀರು ಮತ್ತು ಪೋಷಕಾಂಶ ಒಂದು ಮರದ ಬೆಳವಣಿಗೆಗೆ ಬೇಕಾಗತ್ತೆ. ಮೇಲ್ಗಡೆಯಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಳ್ಳುತ್ತೆ ಒಂದು ಮರ, ಭೂಮಿಯಿಂದ ನೀರನ್ನು ಮತ್ತು ಪೋಷಕಾಂಶಗಳನ್ನು, ಅದು ಖನಿಜ ಲವಣಗಳಿರ್ಬೋದು ಅಥವಾ ಯಾವುದೇ ವಸ್ತುಗಳಿರ್ಬೋದು, ತೆಗೆದುಕೊಂಡು ಒಂದು ಮರ ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆಯುತ್ತೆ.
1: ಈಗ
0: ಅದೇನಾಗುತ್ತೆ ಅಂತ ಹೇಳಿದ್ರೆ ಭೂಮಿಯ ಮೇಲೆ ಮನುಷ್ಯರು ಬಿಡುಗಡೆ ಮಾಡಿದಂತಹ, ಅದು ಕಾರ್ಖಾನೆಯಿಂದ ಇರ್ಬೋದು, ಉಸಿರಾಟದಿಂದ ಇರ್ಬೋದು, ಅಥವಾ ಈ ಎನರ್ಜಿ ಪ್ರೊಡಕ್ಷನ್ಗೋಸ್ಕರ ಕಲ್ಲಿದ್ದಲು ಬಳಸ್ಕೊಳ್ಳೋದ್ರಿಂದ ಇರ್ಬೋದು, ಅಥವಾ ಯಾವುದೇ ಕಾರಣದಿಂದ ಇರ್ಬೋದು, ಅದು ಕಾರ್ಬನ್ ಮಾಸ್ ಅಥವಾ ಒಂದು ಮರ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಅದೇ ಮಟ್ಟದಲ್ಲಿ ಭೂಮಿಯಿಂದ ಆ ಮರಕ್ಕೆ ನೀರು ಸಿಗಬೇಕು. ಯಾಕಂತ ಹೇಳಿದ್ರೆ ಒಂದು ಮಾಲಿಕ್ಯೂಲ್ ನೀರು, ಒಂದು ಮಾಲಿಕ್ಯೂಲ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಸೇರ್ಕೊಂಡಿರ್ತಾನೆ, ಒಂದು ಆಹಾರವಾಗಿ ಉತ್ಪತ್ತಿ ಆಗುತ್ತೆ. ಅದನ್ನು ನಾವು ಕೆಮಿಕಲ್ ಫಾರ್ಮುಲಾದಲ್ಲಿ ಹೇಳೋದಾದರೆ 6CO2 + 6H2O gives C6H12O6 ಪ್ಲಸ್ ಆಕ್ಸಿಜನ್ ಅಂತ ನಮಗೆ ಎಲ್ಲರೂ ನಾವು ಮೊದಲಿಂದನೂ ಓದ್ಕೋ ಬಂದಿದ್ದೀವಿ. ಅಂದರೆ ಆಮ್ಲಜನಕ ಉತ್ಪತ್ತಿ ಆಗಬೇಕು ಅಂದರೆ ಮರಗಳಿಗೆ ಬೇರಿನ ಮುಖಾಂತರ ಸಾಕಷ್ಟು ನೀರು ಸಿಗಬೇಕು. ಬಟ್ ಆ ನೀರನ್ನು ನಾವು ಮರಗಿಡಗಳಿಗೆ ಕೊಡ್ತಾ ಇಲ್ಲ, ನಾವೇ ಉಪಯೋಗಿಸ್ಕೊಂತಾ ಇದ್ದೀವಿ.
1: ಅದರ ಜೊತೆಗೆ ನಾವು ಇವಾಗ ಎಲ್ಲಾ ಕೆರೆಕಟ್ಟೆಗಳನ್ನ ಮುಚ್ಚಿ ಕಟ್ಟಡ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ. ಇದರಿಂದನೂ ಕೂಡ ನಮಗೆ ಅಂತರ್ಜಲ ಮಟ್ಟ ಇರಬಹುದು ಅಥವಾ ಭೂಕುಸಿತಾನೂ ಕೆಲವೊಂದು ಸರ್ತಿ ಆಗಬಹುದು. ಮತ್ತೆ ಇನ್ನೊಂದು, ನಾವು ಈ ಪರಿಸರದಲ್ಲಿ ನೋಡ್ತಾ ಇರೋ ಈಗ ಬಿಕ್ಕಟ್ಟು ಅಂತ ಅಂದ್ರೆ ಇಂಧನ. ನಮ್ಮ ಪ್ರಧಾನಮಂತ್ರಿಗಳೇ ಹೇಳ್ತಾ ಇದ್ದಾರೆ, ಆದಷ್ಟು ಕಡಿಮೆ ಇಂಧನವನ್ನ ಬಳಸಿ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಿ ಅಂತೆಲ್ಲ ನಮಗೆ ಈ ವರ್ಷ ಕರೆ ಕೊಟ್ಟಿದ್ದಾರೆ.
0: ಜೀವನ ಅಂತ ಹೇಳಿದ್ರೆ ನಮ್ಮ ಮನೆ ಒಳಗಡೆ ಕೂತ್ಕೊಂಡ್ರೆ ನಮ್ಗೆ ಊಟ ಸಿಗಲ್ಲ, ನಾವು ಕೆಲ್ಸಕ್ಕೆ ಹೋಗ್ಲೇಬೇಕಾಗತ್ತೆ. ಕೆಲ್ಸಕ್ಕೆ ಹೋಗ್ತಕ್ಕಂಥ, ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳ ದೂರದಲ್ಲಿದ್ದರೆ ನಮಗೆ ನಡೆಯೋದಕ್ಕೆ ತಗೊಳ್ತಕ್ಕಂಥ ಸಮಯ ಜಾಸ್ತಿ ಆದರೆ ಕೆಲವು ಸಮಯಗಳು ನಾವು ವಾಹನಗಳನ್ನು ಬಳಸಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಏನಂತ ಹೇಳಿದ್ರೆ ನಮ್ಮ ಪರಿಸರಕ್ಕೆ ನಾಶ ಆಗದೆ ಇರೋ ರೀತಿಯಲ್ಲಿ, ಪರಿಸರದಗೆ ನಾವು ಜಾಸ್ತಿ ಕಾರ್ಬನ್ ಡೈಆಕ್ಸೈಡನ್ನು ಕೊಡದೇ ಇರೋ ರೀತಿಯಲ್ಲಿ, ಯಾಕಂದರೆ ಈಗಾಗಲೇ ನಾವು ಪರಿಸರಕ್ಕೆ ಸಾಕಷ್ಟು ಇಂಗಾಲದ ಡೈಆಕ್ಸೈಡನ್ನು ಸೇರಿಸಿರೋದ್ರಿಂದ ಅದು ಸಾಧ್ಯವಾದಷ್ಟು ಕಡಿಮೆ ಮಟ್ಟದಲ್ಲಿ ಸೇರೋ ರೀತಿಯಲ್ಲಿ ನಾವು ಮಾಡಬೇಕಾಗತ್ತೆ.
1: ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಬಹುದು ಅಥವಾ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಬಹುದು. ಇಲ್ಲ ಆಗೋದಿಲ್ಲ ಅಂತ ಅಂದ್ರೆ ಕಾರ್ ಪೂಲಿಂಗ್ ತರ, ವೆಹಿಕಲ್ ಪೂಲಿಂಗ್ ಮಾಡ್ಕೊಂಡು ಓಡಾಡಬಹುದು. ಇದರಿಂದ ನಮ್ಮ ಇಂಧನ ಉಳಿತಾಯ ಆಗತ್ತೆ ಅಂತ ಅನ್ಕೊಳ್ತೀವಿ.
0: ಹೌದೌದು, ಸೊ ನೀವು ಹೇಳಿದ್ದೆಲ್ಲ ನಿಜನೇ. ಸಾಧ್ಯವಾದಷ್ಟು ನಾವು ಮನೆ ಮಾಡುವಾಗ್ಲೇನೆ ನಮ್ಮ ಕೆಲಸ ಎಲ್ಲಿದೆಯೋ ಅದ್ರ ಹತ್ರದಲ್ಲೇ ಮನೆ ಮಾಡಿಕೊಂಡ್ರೆ ನಾವು ನಡ್ಕೊಂಡೇ ಓಡಾಡಬಹುದು ಅಥವಾ ಒಂದು ಸೈಕಲಲ್ಲಿ ಓಡಾಡೋದಕ್ಕೆ ಸಾಧ್ಯ ಇದೆ. ಆದ್ರೂ ಸಿಗಲಿಲ್ಲ ಅಂತ ಹೇಳಿದ್ರೆ ದೂರದಲ್ಲಿದ್ದರೆ ನಾವು ಸಾಧ್ಯವಾದಷ್ಟು ನೀವು ಹೇಳಿದಂತಹ ಕಾರ್ ಪೂಲಿಂಗ್ ಮಾಡ್ಬೋದು ಅಥವಾ ಸಾರ್ವಜನಿಕ ವಾಹನಗಳಲ್ಲಿ ಓಡಾಡೋದ್ರಿಂದ ಇಂಧನದ ಒಂದು ಬಳಕೆ ಮತ್ತು ಅದರಿಂದ ಬಿಡುಗಡೆ ಆಗ್ತಕ್ಕಂತಹ ಇಂಗಾಲ ಡೈಆಕ್ಸೈಡ್ನ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಉತ್ತಮವಾದಂತಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಬರ್ತಿದ್ದೇವೆ. ಬಟ್ ಒಂದು ನಿಜ ಹೇಳಬೇಕು ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ತಯಾರಾದ ನಂತರ ಬಿಡುಗಡೆ ಆಗ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಕಡಿಮೆ ಇದ್ರೂ, ಆದರೆ ಅದನ್ನು ತಯಾರಿಸ್ತಕ್ಕಂತಹ ಒಂದು ಕಾರ್ಖಾನೆಯಲ್ಲಿ ಬಳಕೆ ಆಗ್ತಕ್ಕಂಥ ಇಂಧನದ ಬಳಕೆ ಜಾಸ್ತಿ ಇದೆ ಅಂತಿದೆ. ಆದರೂ ಸಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ನಾವು ಬಳಸಬಹುದು,
1: ಯೂಸ್ ಮಾಡಬಹುದು.
0: ಅದನ್ನು ಚಾರ್ಜಿಂಗ್ಗೋಸ್ಕರ ನಾವು ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಸೋಲಾರ್ ಎನರ್ಜಿ ಆಗಿರ್ಬೋದು ಅಥವಾ ವಿಂಡ್ ಎನರ್ಜಿ ಆಗಿರ್ಬೋದು, ಇವುಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ಬಳಸ್ಕೊಂಡಾಗ ಇಂಧನಗಳ ಬಳಕೆ ಅಂತ ಹೇಳಿದ್ರೆ ಕಲ್ಲಿದ್ದಲಿರ್ಬೋದು ಅಥವಾ ಬೇರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, ಇವುಗಳ ಬಳಕೆಯಿಂದ ಉತ್ಪತ್ತಿ ಆಗ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಅಥವಾ ಹಸಿರುಮನೆ ಅನಿಲಗಳನ್ನು ನಾವು ಸಾಕಷ್ಟು ಕಡಿಮೆ ಮಾಡ್ಬೋದು. ಹಸಿರುಮನೆ ಅನಿಲಗಳನ್ನು ನಾವು ಕಡಿಮೆ ಮಾಡಿದಾಗ ವಾತಾವರಣದಲ್ಲಿ ಆಗ್ತಕ್ಕಂಥ ಉಷ್ಣತೆಯನ್ನು ನಾವು, ತಾಪಮಾನವನ್ನ, ಅದರಿಂದ ಆಗ್ತಕ್ಕಂತಹ ಸಮಸ್ಯೆಗಳನ್ನ ಸಾಕಷ್ಟು ನಿಯಂತ್ರಿಸಬಹುದು.
1: ಮತ್ತೆ ಇನ್ನೊಂದು ತುಂಬಾ ಸಮಸ್ಯೆ ಮಾಡ್ತಿರೋದು ನಮ್ಮ ಪರಿಸರಕ್ಕಾಗ್ಲಿ ಮತ್ತೆ ನಮ್ಮ ಜೀವ ಸಂಕುಲಕ್ಕಾಗ್ಲಿ ಅಂತ ಅಂದ್ರೆ ಪ್ಲಾಸ್ಟಿಕ್. ಈ ವರ್ಷದ ಮಿಷನ್ ಲೈಫ್ ಅನ್ನೋ ಥೀಮಿನ ಅಡಿಯಲ್ಲಿ ಇದು ಕೂಡ ಇದೆ, ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ. ಅಂದ್ರೆ ನಾವು ಸಿಂಗಲ್ ಯೂಸ್ ಮಾಡುವಂತ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು, ಅದ್ರ ಬದಲು ಬಟ್ಟೆ ಬ್ಯಾಗ್ಗಳನ್ನ ಯೂಸ್ ಮಾಡಬೇಕು, ಅಥವಾ ಬೇರೆ ಪ್ಲಾಸ್ಟಿಕ್ ಯೂಸ್ ಮಾಡೋ ಜಾಗದಲ್ಲಿ ಬೇರೆ ಏನ್ ಆಲ್ಟರ್ನೇಟಿವ್ ಯೂಸ್ ಮಾಡಬಹುದು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ನಾವು ಅಂತ.
0: ಬಹುಶಃ 4-5 ದಶಕಗಳ ಹಿಂದೆ ಪ್ಲಾಸ್ಟಿಕ್ ಉತ್ಪಾದನೆಯನ್ನ ಕಂಡಿಡಿದಾಗ ಅಥವಾ ಈ ಪಾಲಿಮರ್ ಸೈನ್ಸ್ ಅಂತ ನಾವೇನು ಹೇಳ್ತೀವಿ ಒಂದು ಕ್ಷೇತ್ರ ಮುನ್ನಡೆಗೆ ಬಂದಾಗ ಅದರಿಂದ ಆಗ್ತಕ್ಕಂತಹ ಹಾನಿಯ ಅರಿವು ನಮಗಿರಲಿಲ್ಲ. ಸೊ ಇವತ್ತಿನ ದಿವಸ ಅದು ನಮ್ಮ ಎಲ್ಲರ ಜೀವನಕ್ಕೂ ಮಾರಕವಾಗಿದೆ.

0: ಅನ್ನೋದು ತುಂಬ ಚೆನ್ನಾಗಿ ತಿಳಿದು ಬಂದಿದೆ. ಅದು ಎಷ್ಟರ ಮಟ್ಟಿಗೆ ಮಾರಕ ಆಗಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಹದ ಪ್ರತಿಯೊಂದು ಅಂಗಾಂಶದಲ್ಲಿ, ಪ್ರತಿಯೊಂದು ಟಿಶ್ಯೂ ಅಲ್ಲಿ ಪ್ಲಾಸ್ಟಿಕ್ ರೆಮ್ನೆಂಟ್ಸ್ ಇದೆ. ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಈಗ ಕೆಲವು ಸಮಯ ಒಂದು ಹೊಟ್ಟೆಲೆ ತೀರೋಗಿರ್ತಕ್ಕಂತಹ ಮಗುವನ ಮೆದುಳನ್ನು ನಾವು ಹಿಸ್ಟೋಪೆಥಾಲಜಿಕಲ್ ಎಕ್ಸಾಮಿನೇಷನ್ ಮಾಡಿದರೆ ಆ ಮೆದುಳಿನಲ್ಲೂ ಸಹ ನ್ಯಾನೋ ಪ್ಲಾಸ್ಟಿಕ್ಸ್ ಇರೋದು ಕಂಡುಬಂದಿದೆ.
1: ಇನ್ನೂ ಹುಟ್ಟದಿರೋ ಮಗುವಿನ ಮೆದುಳಲ್ಲೂ ಪ್ಲಾಸ್ಟಿಕ್
0: ಇದೆ, ಆ ಮಟ್ಟಕ್ಕಾಗಿದೆ. ಅದರಲ್ಲೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅಥವಾ ತುಂಬ ತೆಳುವಾಗಿರ್ತಕ್ಕಂಥ ಪ್ಲಾಸ್ಟಿಕ್ಗಳು ಪರಿಸರಕ್ಕೆ ನಾವು ಬೀಸಾಕಿದಾಗ, ಎಲ್ಲಂದ್ರಲ್ಲಿ ಬೀಸಾಕ್ತೀವಿ, ಅಲ್ಲಿ ಬೀಸಾಕಿದಾಗ ಅದು ನಂತರ ಒಂದು ಮೆಕ್ಯಾನಿಕಲ್ ಫೋರ್ಸಿಂದ ಗಾಳಿ ಬೀಸೋದು, ಯಾವುದೋ ಮರಕ್ಕೆ ಸಿಕ್ಕಾಕೊಳ್ಳೋದು, ಯಾವುದೋ ಕಲ್ ಮಧ್ಯೆ ಸೇರ್ಕೊಳ್ಳೋದು, ಯಾರೋ ನಡೆಯೋದು, ಯಾವುದೋ ವೆಹಿಕಲ್ಗಳು ಹೋಗೋದು, ಈ ಥರ ಆಗಿ ಅದು ಸಣ್ಣ ಸಣ್ಣ ತುಂಡುಗಳಾಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಮೈಕ್ರೋ ಪ್ಲಾಸ್ಟಿಕ್ಸ್ ಅನ್ನೋದು ಸುಮಾರು 10 μm ತನಕನೂ ಇರೋ ಸಾಧ್ಯತೆ ಇರುತ್ತೆ. ಅವುಗಳು ಮತ್ತಷ್ಟು ತುಂಡುಗಳಾಗಿ ನ್ಯಾನೋ ಪ್ಲಾಸ್ಟಿಕ್ಗಳಾಗುತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ಗಳು ಅಂದರೆ ಅದು 10 nanomicrons, ಅದು ನ್ಯಾನೋಮೀಟರ್ಸ್ ಈ ಥರ ಆಗುತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ಗಳಾದರೆ ಅವು ಗಾಳಿ ಜೊತೆ ಸೇರ್ಕೊಂಬಿಡುತ್ತೆ, ಅಂದರೆ ಏರ್ ವಿಂಡ್ ಜೊತೆ ಸೇರ್ಕೊಳ್ಳುತ್ತೆ. ನಾವು ಉಸಿರಾಡಿದಾಗ ನಮ್ಮ ಉಸಿರಾಟದ ಮುಖಾಂತರ ಅದು ಶ್ವಾಸಕೋಶಕ್ಕಷ್ಟೇ ಅಲ್ಲ, ಅಲ್ಲಿಂದ ಅಲ್ವೆಲರ್ ಮೆಂಬ್ರೇನನ್ನು ನುಸುಳ್ಕೊಂಡು ರಕ್ತಕ್ಕೂ ಸೇರ್ಕೊಳ್ಳುತ್ತೆ. ರಕ್ತಕ್ಕೆ ಸೇರಿಕೊಂಡು ಅದು ದೇಹದ ಯಾವುದೇ ಭಾಗದಲ್ಲಾದ್ರೂ ಹೋಗಿ ಸೆಟ್ಲ್ ಆಗ್ಬೋದು. ಈಗ ನಾವು ಕೆಲವು ಮಕ್ಕಳನ್ನ ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರು ಅಥವಾ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ಸ್ ಈ ಥರ ಹುಟ್ಟಿದ ಕೆಲವು ದಿನಗಳಲ್ಲೇ ಪತ್ತೆ ಹಚ್ಚತಕ್ಕಂಥ ಮೆದುಳಿನ ಅನೇಕ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಗಳನ್ನು ನೋಡ್ತಿದ್ದೀವಿ. ಅಂಥ ಮಕ್ಕಳುಗಳು ತೀರೋದ ನಂತರ ಅವರ ಮೆದುಳನ್ನು ನಾವು ಪರೀಕ್ಷೆ ಮಾಡಿದರೆ ಅವರ ಮೆದುಳಲ್ಲೂ ಪ್ಲಾಸ್ಟಿಕ್ ಕಣಗಳಿರೋದು ಪತ್ತೆ ಆಗಿದೆ. ಸೊ ಈ ರೀತಿ ಬರೀ ಪ್ಲಾಸ್ಟಿಕ್ ಅನ್ನೋದು ಬರೀ ಒಂದು ಸರಳ ಸಮಸ್ಯೆ ಅಂತ ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇವತ್ತೊಂದು ದಿವಸ ಅದು ಹೃದಯಾಘಾತ ಇರ್ಬೋದು, ಕಿಡ್ನಿ ಫೇಲ್ಯೂರ್ ಇರ್ಬೋದು, ಅಥವಾ ದೇಹದ ಯಾವುದೇ ಅಂಗಾಂಗದಲ್ಲಿ ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೋ ಅಲ್ಲೆಲ್ಲ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಅದು ಬರೀ ಮನುಷ್ಯರಿಗಷ್ಟೇ ಅಲ್ಲ, ಇಡೀ ಜೀವ ಪ್ರಾಣಿ ಪಕ್ಷಿಗಳಿಗೆ. ಪ್ರಾಣಿ ಪಕ್ಷಿಗಳಿಗೆ ಮತ್ತೊಂದು ಅಂದರೆ ಸ್ಟ್ರ್ಯಾಂಗುಲೇಷನ್ಸ್. ಈಗ ನೀವು ಅದೇ ಅನೇಕ ಸಮುದ್ರದ ಜೀವಿಗಳು ಪ್ಲಾಸ್ಟಿಕ್ ಮಧ್ಯೆ ಹೋಗಿ ಸಿಕ್ಕಾಕೊಂಡು ನೇಣು ಹಾಕ್ದಂಗಾಗಿ ಅದು ಅವುಗಳು ಹಂಗಂಗೆ ಪ್ಲಾಸ್ಟಿಕ್ ಒಳಗಡೆನೆ ಉಸಿರಾಡೋಕ್ಕಾಗದೆ ಸತ್ತೋಗಿರೋದು, ಕೊಳ್ತೋಗೋದು, ಅದರಿಂದ ಸಮಸ್ಯೆ ಆಗೋದು, ಈ ಥರ ಇಡೀ ಜೀವ ಸಂಕುಲಕ್ಕೆ ಅಪಾಯ ಆಗಿದೆ. ಸೊ ನಾವು ಪ್ಲಾಸ್ಟಿಕ್ ಬಳಸಲೇಬೇಕಾದಂಥ ಪರಿಸ್ಥಿತಿ ಇದ್ದರೆ ನಾವು ಮಾಡಬೇಕಾಗಿರೋದೇನೆಂದರೆ ರೀಸೈಕ್ಲಿಂಗ್, ರೀಯೂಸ್ ಇಟ್ ಮತ್ತು ರೆಡ್ಯೂಸ್ ಇಟ್, ಅಂದರೆ ಎಷ್ಟು ಆಗುತ್ತೋ ಅಷ್ಟು ಕಡಿಮೆ. ಮತ್ತು ನಾವು ಅದನ್ನು ವ್ಯವಸ್ಥಿತವಾಗಿ ವೇಸ್ಟ್ ಡಿಸ್ಪೋಸಲ್ ಕಸ ವಿಲೇವಾರಿ ಮಾಡಿದಾಗ ಅದು ಮರುಬಳಕೆಗೆ ಹೋದಾಗ ಅದರಿಂದ ನಮ್ಮ ಪ್ರತಿಯೊಂದು ಜೀವ ಸಂಕುಲಕ್ಕೆ ಅದರಲ್ಲೂ ಮುಖ್ಯವಾಗಿ ಮನುಷ್ಯರಿಗಾಗ್ತಕ್ಕಂಥ ಸಮಸ್ಯೆಗಳನ್ನು ನಾವು ತಪ್ಪಿಸಬಹುದು.
1: ನೀವು ಕಸ ವಿಂಗಡಣೆ ಅಂತ ಹೇಳಿದಾಗ ಮತ್ತೆ ನನಗೆ ಇದು ಹೇಳಬೇಕು ಅಂತ ಅನ್ನಿಸ್ತು. ಈ ಕಸ ವಿಂಗಡಣೆ ಈಗಲೂ ಕೂಡ ಎಷ್ಟೋ ಕಡೆ ಹಸಿ ಕಸ ಒಣಕಸ ಬೇರ್ಪಡಿಸ್ತಾ ಇಲ್ಲ. ಇನ್ನೂ ಕೂಡ ನಮ್ಮ ಮುನಿಸಿಪಾಲಿಟಿ ಇರಬಹುದು, ನಗರಸಭೆ ಇರಬಹುದು, ಪಟ್ಟಣ ಪಂಚಾಯಿತಿಗಳಿರಬಹುದು ಅಥವಾ ಗ್ರಾಮ ಆಡಳಿತ ಅವರು ಇರಬಹುದು, ಯಾರೇ ಇರಬಹುದು, ಪ್ರತಿದಿನ ಅವ್ರು ಹೇಳ್ತಾರೆ ಎಲ್ಲ ಕಸವನ್ನ ಬೇರೆ ಮಾಡಿ, ಹಸಿ ಕಸ ಒಂದು ಕಡೆ ಹಾಕಿ, ಒಣಕಸ ಒಂದು ಕಡೆ ಹಾಕಿ. ಈ ಕಸ ವಿಂಗಡಣೆ ಬಗ್ಗೆ ಹೇಳೋದಾದ್ರೆ,
0: ಭೂಮಿ ಒಂದು ಆರೋಗ್ಯಕರವಾದಂತಹ ಭೂಮಿ ಆಗಿರಬೇಕು ಅಂದ್ರೆ ಭೂಮಿಯ ಮಣ್ಣಿನಲ್ಲಿ ಒಂದಿಷ್ಟು ಲಕ್ಷಣಗಳಿರುತ್ತೆ. ಆರೋಗ್ಯವಾದ ಭೂಮಿ ಅಂತ ಹೇಳಿದ್ರೆ ಆ ಭೂಮಿಯ ಮಣ್ಣನ್ನ ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ 25% ನೀರು, 5% ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಸಾವಯವ ವಸ್ತುಗಳು, 25% ಏರ್ ಗಾಳಿ, ಮತ್ತೆ 25% ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಇವುಗಳು ಇರಬೇಕಾಗತ್ತೆ. ಯಾವ ಒಂದು ಮಣ್ಣಿನಲ್ಲಿ ಈ ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಕಡಿಮೆ ಆಗ್ತಾ ಬರುತ್ತೋ ಆ ಭೂಮಿ ಮರುಭೂಮೀಕರಣಕ್ಕೆ ತುತ್ತಾಗುತ್ತೆ. ಸೊ ಈ ಸಾವಯವ ವಸ್ತು ಅನ್ನೋದು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂತಹ ವಸ್ತು. ಅದನ್ನು ನಾವು ವೇಸ್ಟ್ ಮಾಡಿದರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಊಟ ಕೊಡದೇ ಇರೋ ಲೆಕ್ಕ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಸಾವಯವ ವಸ್ತು ಅಥವಾ ಸಾವಯವ ಅಂದರೆ ಇಂಗಾಲದ ವಸ್ತು, ಅದು ಮತ್ತೆ ಭೂಮಿಗೆ ಹೋಗಿ ತಲುಪಬೇಕು. ಅದು ಪ್ಲಾಸ್ಟಿಕ್ ಜೊತೆನೋ ಅಥವಾ ಬೇರೆ ಯಾವುದಾದ್ರೂ ವಸ್ತುಗಳ ಜೊತೆ ಹೋದರೆ ಆಗ ಭೂಮಿಯ ಒಂದು ಫಲವತ್ತತೆ ಅನ್ನೋದು ಕಡಿಮೆ ಆಗುತ್ತೆ. ಸೊ ನಾವು ಬರಡು ಭೂಮಿಯನ್ನು ನೋಡಬೇಕಾಗತ್ತೆ.
1: ಮತ್ತೊಂದು ನಮಗೆ ತಲೆನೋವಾಗಿ ಪರಿಣಮಿಸಿರೋದು ಈ ವೇಸ್ಟ್. ಇವಾಗ ಮನೆಯಲ್ಲಿ ಎಲ್ಲಾರ ಕೈಲೂ ಮೊಬೈಲ್ ಇರುತ್ತೆ, ಎಷ್ಟೊಂದು ರಿಮೋಟ್ ಇರುತ್ತೆ, ಎಷ್ಟೊಂದು ಚಾರ್ಜರ್ಸ್ ಇರುತ್ತೆ, ಇದನ್ನೆಲ್ಲಾನು ಕೂಡ ನಾವು ಕರೆಕ್ಟಾಗಿ ವಿಲೇವಾರಿ ಮಾಡಬೇಕಾಗತ್ತೆ.
0: ಹೌದು, ಖಂಡಿತವಾಗಿ. ಸಿ, ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ಗೆ ಅದರದೇ ಆದಂತಹ ಲೈಫ್ ಇರುತ್ತೆ. ಈಗ ನಾವು ಒಂದು

0: ಮೊಬೈಲ್ ತೊಗೊಂಡ್ರೆ ಅದು 50 ವರ್ಷ 100 ವರ್ಷ ಬರಲ್ಲ. ಅದು ಯೂಸ್ ಮಾಡ್ತಾ ಮಾಡ್ತಾ ಒಂದು 5 to 10 ಇಯರ್ಸಲ್ಲಿ ಅದರದ್ದು ಫಂಕ್ಷನಾಲಿಟಿ ಕಡಿಮೆ ಆಗುತ್ತೆ, ನಮಗೆ ಯೂಸ್ ಆಗೋ ಚಾನ್ಸಸ್ಸು ಹ್ಯಾಂಗ್ ಆಗೋದು ಇದೆಲ್ಲ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಅದರದೇ ಆದಂಥ ಕೆಮಿಕಲ್ ಚೇಂಜಸ್ ಆಗ್ತಾ ಇರುತ್ತೆ, ಕಂಡಕ್ಟಿವಿಟಿ ಇದರಲ್ಲೆಲ್ಲ ಇಂಪೇರ್ ಆಗುತ್ತೆ. ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ ತಗೊಂಡ್ರೆ ಅದರಲ್ಲಿ ಸುಮಾರು ಬಗೆಯ ಕೆಮಿಕಲ್ಸ್ಗಳು ಇರ್ತವೆ. ಸುಮಾರು ಬಗೆಯ ಕೆಮಿಕಲ್ಸ್ ಇದ್ರೂ ಸಹ ಅದರಲ್ಲಿ ಪರಿಸರಕ್ಕೆ ವಿಷಕಾರಿಯಾಗಿರ್ತಕ್ಕಂಥ ಕೆಲವು ವಸ್ತುಗಳನ್ನು ನಾವು ಎಸರಿಸಬೇಕು ಅಂತ ಹೇಳಿದ್ರೆ ಅದು ಲೆಡ್ ಅಥವಾ ಸೀಸ, ಕ್ಯಾಡ್ಮಿಯಂ ಮತ್ತು ಪಾದರಸ ಮರ್ಕ್ಯುರಿ. ಇವುಗಳೇನಾಗುತ್ತೆ ಅಂತ ಹೇಳಿದ್ರೆ ನಾವು ಎಲ್ಲಂದ್ರಲ್ಲಿ ಈ ವಸ್ತುಗಳನ್ನು ಬೀಸಾಕಿದಾಗ ಅದು ನೀರಿನ ಜೊತೆ ಆಹಾರದ ಜೊತೆ ಎಲ್ಲ ಮಿಶ್ರಣ ಆಗೋದ್ರಿಂದ ಅವು ಅತಿ ಕಡಿಮೆ ಸಾಂದ್ರತೆಯಲ್ಲೂ ಸಹ ನಮ್ಮ ದೇಹಕ್ಕೆ ಸಾಕಷ್ಟು ಹಾನಿಯನ್ನು ಮಾಡುತ್ತೆ. ಸೊ ಅದು ನಮಗೆ ವಿಷವಾಗಿಬಿಡುತ್ತೆ. ಯಾರು ಆ ವಿಷಗಳಿಗೆ ಎಕ್ಸ್ಪೋಸ್ ಆಗ್ತಾರೋ, ಎಸ್ಪೆಷಲಿ ಕಸಗಳು ಹೋಗಿ ಸೇರ್ತಕ್ಕಂತಹ ಜಾಗ, ಈಗ ಉದಾಹರಣೆಗೆ ಈ ಕಸ ಬೀಸಾಕ್ತಾರೆ, ಅದರ ಪಕ್ಕ ಯಾರೋ ಮನೆ ಕಟ್ಕೊಂಡು ವಾಸ ಮಾಡ್ತಿರ್ತಾರೆ ಗುಡಿಸ್ಲು ಹಾಕ್ಕೊಂಡು, ಅಥವಾ ಒಂದು ಸಿವೇಜ್ ವಾಟರ್ ಇರುತ್ತೆ ಅಲ್ಲಿಗೆ ನಾವು ಎಲ್ಲ ಬೀಸಾಕಿರ್ತೀವಿ ಅದು ಅವುಗಳೆಲ್ಲ ಹರ್ಕೊಂಡು ಹೋಗ್ತಿರುತ್ತೆ. ಇಂಥ ಜಾಗದಲ್ಲಿ ಅದರ ಅಕ್ಕಪಕ್ಕ ವಾಸ ಮಾಡ್ತಕ್ಕಂಥ ಜನರಲ್ಲಿ ಈ ನೀವು ಇನ್ನೂ ಹೆಚ್ಚು ಹೇಳಬೇಕು ಅಂತ ಹೇಳಿದ್ರೆ ಬೆಂಗಳೂರಿನಂತಹ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಮನೆಗೆ ಹಾಕಿಸ್ಕೊಂಡಿರ್ತಕ್ಕಂತಹ ಬೋರ್ವೆಲ್ ವಾಟರ್ನಲ್ಲೂ ಸಹ ಈ ವಸ್ತುಗಳು ಕಂಡು ಬರುತ್ತೆ. ಉದಾಹರಣೆಗೆ ಕೆಂಗೇರಿ ಸಿವೇಜ್ ಚಾನಲ್ ಅಂದ್ರೆ ಹಿಂದೆ ಒಂದು ಕಾಲದಲ್ಲಿ
1: ವೃಷಭಾವತಿ
0: ನದಿ ಆಗಿದ್ದು ಈಗ ನದಿ ಒಂದು ಸಿವೇಜ್ ಆಗಿದೆ. ಅಲ್ಲಿ ಆ ಕಡೆ 100 meters ಈ ಕಡೆ 100 meters ನೀವು ಎಲ್ಲೇ ಬೋರ್ವೆಲ್ ಹಾಕಿದ್ರು ನಿಮಗೆ ಎಲ್ಲಾ ತರದ ಪಾಯ್ಸನ್ಗಳು ಸಹ ಆ ಬೋರ್ವೆಲ್ ವಾಟರಲ್ಲಿ ಸಿಗುತ್ತೆ. ಅದನ್ನ ನೀವು ಸಂಸ್ಕರಿಸದೆ ಅದನ್ನು ಉಪಯೋಗಿಸೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ಆಗಿದೆ. ಆ ನೀರಿನಲ್ಲಿ ಎಲ್ಲಾ ವಿಷಗಳು ಇದೆ, ಅಂದ್ರೆ ಅದು ಟಾಯ್ಲೆಟ್ ಕ್ಲೀನರ್ ಇರ್ಬೋದು, ಫ್ಲೋರ್ ಕ್ಲೀನರ್ ಇರ್ಬೋದು, ಡಿಯೋಡ್ರೆಂಟ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ವೇಸ್ಟಿಂದ ಬಂದಂತಹ ವಸ್ತುಗಳಿರ್ಬೋದು, ಪ್ರತಿಯೊಂದು ಸಹ ನೀರನ್ನು ಪರೀಕ್ಷೆ ಮಾಡಿದಾಗ ನಿಮಗೆ ಸಿಗ್ತಾ ಇದೆ. ಸೊ ಈ ರೀತಿಯ ಪರಿಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ದೀವಿ. ಅಂದರೆ ನಾವು ತಿಂತಕ್ಕಂತಹ ಆಹಾರ, ನಾವು ಕುಡಿತಕ್ಕಂತಹ ನೀರು ಮತ್ತು ನಾವು ಸೇವಿಸ್ತಕ್ಕಂತಹ ಗಾಳಿ ಎಲ್ಲವೂ ಸಹ ವಿಷಮಯವಾಗಿ ಹೋಗ್ತಾ ಇದೆ. ಈ ನೀವು ಇನ್ನೂ ಆಶ್ಚರ್ಯ ಪಡ್ತೀರಾ ಅನಿಸುತ್ತೆ, ನಾವು ಪ್ರತಿಯೊಬ್ಬರೂ ಸಹ ಪ್ರತಿದಿನವೂ ಮಿನಿಮಮ್ 400 milligrams ವಿಷವನ್ನ ಸೇವಿಸ್ತೀವಿ.
1: ಒಟ್ಟಿನಲ್ಲಿ ಹೇಳಬೇಕಾದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಇರೋದ್ರಿಂದ ಮತ್ತೆ ಪ್ಲಾಸ್ಟಿಕ್ ನ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಬಳಸದೆ ಇರೋದ್ರಿಂದ ಅದಕ್ಕೆ ನೋ ಅಂತ ಹೇಳೋದ್ರಿಂದ ಮತ್ತೆ ಈ ಕಸ ವಿಂಗಡಣೆ ಮಾಡೋದ್ರಿಂದ ಈ ವೇಸ್ಟ್ ಗಳನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡೋದ್ರಿಂದ ಮತ್ತೆ ಅಂತರ್ಜಲವನ್ನ ಆದಷ್ಟು ನಾವು ವೃದ್ಧಿಸೋದ್ರಿಂದ ಮಳೆ ನೀರು ಕೊಯ್ಲು ಆ ತರದನ್ನೆಲ್ಲ ನಾವು ಬಳಸ್ಕೊಂಡು ಅಂತರ್ಜಲವನ್ನ ವೃದ್ಧಿಸೋದ್ರಿಂದ ನಮ್ಮ ಇಂಧನವನ್ನ ನಾವು ನವೀಕರಿಸಬಹುದಾದ ಇಂಧನ ಅಂದ್ರೆ ಸೌರಶಕ್ತಿ ಇರ್ಬೋದು, ವಾಯುಶಕ್ತಿ ಇರ್ಬೋದು, ಜಲಶಕ್ತಿ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಅಥವಾ ನಮ್ಮ ಮನೆಯನ್ನ ನಡೆಸೋದ್ರಿಂದ ನಮ್ಮ ಪರಿಸರನೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಮ್ಮ ಆರೋಗ್ಯ ಅಂದ್ರೆ ಮಾನವರ ಆರೋಗ್ಯ ಜೊತೆಗೆ ಇಡೀ ಜೀವ ಸಂಕುಲದ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು.
0: ಹೌದು
1: ಡಾಕ್ಟರ್ ಅನುಷಾ ಅವರೇ, ಡಾಕ್ಟರ್ ಶಿವು ಅವರು ತುಂಬಾ ಚೆನ್ನಾಗಿ ನಮ್ಮ ಪರಿಸರ ಮತ್ತು ಆರೋಗ್ಯ ಹೇಗೆ ಬೆಸೆದುಕೊಂಡಿದೆ ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ರು. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯ ವತಿಯಿಂದ ಈ ಪರಿಸರ ದಿನಾಚರಣೆಯ ಅಂಗವಾಗಿ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ?
2: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ್ಯಾಷನಲ್ ಪ್ರೆಸಿಡೆಂಟ್ ಡಾಕ್ಟರ್ ನೀಲಂ ಮೋಹನ್ ಅವರ ನೇತೃತ್ವದಲ್ಲಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನ IAP ರೆಕಗ್ನೈಸ್ ನ್ಯಾಷನಲ್ ಡೇಸ್ ಅಲ್ಲಿ ಈ ವರ್ಷದಿಂದ ಇನ್ಕ್ಲೂಡ್ ಮಾಡಿದೀವಿ. ಹೀಗಾಗಿ ಎಲ್ಲಾ ಮಕ್ಕಳ ತಜ್ಞರು ಈ ದಿನವನ್ನ ಆಚರಿಸಿ ಬೇರೆಯವರಿಗೆ ಒಂದು ಜಾಗೃತಿ ಮೂಡಿಸಲಿ ಅಂತ ಒಂದು ಉದ್ದೇಶ ಇದೆ. ಹಾಗೂ IAP ಮೈಸೂರು ಶಾಖೆಯಿಂದ ನಾವು ವಿಶೇಷ ಇನಿಷಿಯೇಟಿವ್ಗಳನ್ನ ಕೈಗೊಳ್ಳುತ್ತಿದ್ದೇವೆ. ಒಂದು ರೇಡಿಯೋ ಕಾರ್ಯಕ್ರಮ, ಇನ್ನೊಂದು ವೈದ್ಯಕೀಯರ ಶಿಕ್ಷಣ ಕಾರ್ಯಕ್ರಮ, ಹಾಗೂ ಮೈಸೂರಿನಲ್ಲಿರುವ ಶಾಲೆಗಳಲ್ಲಿ ಎನ್ವಿರಾನ್ಮೆಂಟ್ ಅವೇರ್ನೆಸ್ ಪ್ರೋಗ್ರಾಂ ನಡೆಸಿ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ ಹಾಗೂ ಸ್ಯಾಪ್ಲಿಂಗ್ ಪ್ಲಾಂಟಿಂಗ್ ಡ್ರೈವ್ ಈ ಮೂಲಕ ಶಾಲೆಗಳಲ್ಲಿ ನಾವು ಮಕ್ಕಳ ಜೊತೆಗೂಡಿ ಸಸಿ ನೆಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ. ಒಂದು ಮರ ನಾವು ಇವತ್ತು ನೆಟ್ಟಿದರೆ ಅದು ನಮಗೆ ನಾಳೆ ಒಂದು ಆಕ್ಸಿಜನ್, ಒಂದು ಶೇಡ್ ಕೊಡುತ್ತೆ, ಹಾಗೂ ಒಂದು ಹೆಲ್ತಿ ಫ್ಯೂಚರ್ಗೆ ಒಂದು ಮಾರ್ಗವಾಗುತ್ತದೆ. ಸೊ ಈಚ್ ಒನ್ ಪ್ಲಾಂಟ್ ಒನ್ ಅನ್ನೋ ಒಂದು ಸಂದೇಶ ನಾವು ಮೈಸೂರಿನಲ್ಲಿ IAP ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಶಾಖೆಯ ಮೂಲಕ ಎಲ್ಲರಲ್ಲೂ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳುತ್ತಿದ್ದೇವೆ.
1: ಧನ್ಯವಾದಗಳು ಡಾಕ್ಟರ್ ಶಿವು ಅವರೇ ಹಾಗೂ ಡಾಕ್ಟರ್ ಅನುಷಾ ಅವರೇ. ಇಷ್ಟೊತ್ತು ಒಳ್ಳೆಯ ಪರಿಸರ ಇದ್ರೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಇರುತ್ತೆ, ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಪರಿಸರವನ್ನ ಅವರಿಗೂ ಪರಿಚಯ.

0: ಸೇರಿಸಬಹುದು, ಅವರಿಗೂ ಉಳಿಸಿ ಹೋಗಬಹುದು ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮಿಬ್ಬರಿಗೂ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ನಮಸ್ಕಾರ.
3: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಅಶೋಕ್ ಜೋಶಿ.
2: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ PMGSY. ಪ್ರಧಾನಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಹೊಂದಿಸುವ ಯೋಜನೆಯಾಗಿದ್ದು ಇದೊಂದು ರಾಷ್ಟ್ರಮಟ್ಟದ ಯೋಜನೆ. ಸಂಪರ್ಕವೇ ಇಲ್ಲದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವುದು, ಆಲ್ ಸೀಸನ್ ರಸ್ತೆ ನಿರ್ಮಾಣ ಅಂದರೆ ಎಲ್ಲಾ ಕಾಲಕ್ಕೂ ಹೊಂದುವ ರಸ್ತೆಗಳನ್ನು ನಿರ್ಮಿಸುವ ಉದ್ದೇಶ ಹೊಂದಿದೆ. 1.70 ಲಕ್ಷ ಜನವಸತಿ ಹೊಂದಿರುವ ಸಾಮಾನ್ಯ ಪ್ರದೇಶದಲ್ಲಿ ಅಂದರೆ ಬಯಲು ಪ್ರದೇಶದಲ್ಲಿ, 500ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಸ್ಥಳಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 250ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ವಸತಿ ಪ್ರದೇಶದಲ್ಲಿ ಈ ರಸ್ತೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. 2017ರವರೆಗೆ 82% ಪ್ರಗತಿ ಸಾಧಿಸಲಾಗಿದೆ. ಮುಂದಿನ ಕೆಲಸ 2019ರವರೆಗೆ ಮುಗಿಸುವ ಉದ್ದೇಶ ಇತ್ತು. ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2000ನೇ ಸಾಲಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದರು. ಅಸ್ಸಾಂ ರಾಜ್ಯದಲ್ಲಿ ಇದರ ಪರಿಣಾಮ ಸಾಕಷ್ಟು ಗೋಚರಿಸಿದ್ದು ಜನರ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅಂದರೆ PMGSY ಯೋಜನೆಯು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯೋಜನೆಯಡಿಯಲ್ಲಿ ಬರುತ್ತಿದ್ದು 25 ಡಿಸೆಂಬರ್ 2000 ಪ್ರಾರಂಭಿಸಲಾಯಿತು. 2015ನೇ ಸಾಲಿನಲ್ಲಿ 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ 60% ಮತ್ತು ರಾಜ್ಯ ಸರ್ಕಾರಗಳು 40% ಅನುಪಾತದಲ್ಲಿ ಹಣಕಾಸು ಹೂಡುವುದು ಎಂದು ನಿರ್ಧರಿಸಲಾಯಿತು. ಈ ಯೋಜನೆಯ ಉದ್ದೇಶ ಗುರಿ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ ಅಂದರೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು. ಅದರಲ್ಲಿ ಮೊದಲನೆಯದಾಗಿ 1000 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2003ರೊಳಗೆ ಈ ಗುರಿ ಹೊಂದುವ ಉದ್ದೇಶಿಸಲಾಗಿತ್ತು. 2500 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2007ರೊಳಗೆ ಈ ಯೋಜನೆಯನ್ನು ಪೂರ್ತಿಗೊಳಿಸುವ ಉದ್ದೇಶ ಇತ್ತು. 3ನೇದಾಗಿ ಬೆಟ್ಟ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಮತ್ತು ಮರಭೂಮಿ ಪ್ರದೇಶದಲ್ಲಿ 250ಕ್ಕೂ ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶಗಳನ್ನು 2007ರಲ್ಲಿ ತಲುಪುವ ಉದ್ದೇಶ ಹೊಂದಲಾಗಿತ್ತು. ಓಮಾಸ್ ಅಂದರೆ ಆನ್ಲೈನ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಅಂಡ್ ಅಕೌಂಟಿಂಗ್ ಸಿಸ್ಟಮ್. ಇದೊಂದು ಕಾಮಗಾರಿ ಪ್ರಗತಿ ಮತ್ತು ಗುರಿಗಳನ್ನು ಇ ಗವರ್ನೆನ್ಸ್ ಮೂಲಕ ಗುರುತಿಸಲು ಸಾಧ್ಯವಾಗುವ ಆನ್ಲೈನ್ ವ್ಯವಸ್ಥೆಯಾಗಿದೆ. ಇದರ ಜವಾಬ್ದಾರಿ ಸಿಡ್ಯಾಕ್ ಸಂಸ್ಥೆ ಪುಣಾದಲ್ಲಿದೆ ಮತ್ತು ಬಹು ದತ್ತಾಂಶ ಸಂಗ್ರಹವನ್ನು ಹೊಂದಿದಂಥ ವ್ಯವಸ್ಥೆಯಾಗಿದೆ. ಇದರಿಂದ ರಸ್ತೆ ಪ್ರಾರಂಭವಾದ ದಿನದಿಂದ ಅಂದರೆ ಪ್ರಪೋಸಲ್ ನೀಡಿದ ದಿನದಿಂದ ಕಾಮಗಾರಿ ಮುಕ್ತಾಯದವರೆಗಿನ ಪ್ರಗತಿ ಪರಿಶೀಲನೆ ಮಾಡಲು ಸಾಧ್ಯವಾಗುತ್ತದೆ. ಓಮಾಸ್ನಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ನೀಡಿದ ಅಂಕಿಅಂಶಗಳನ್ನು ಕ್ರೋಢೀಕರಿಸಿ ವಿವರವಾದ ಪ್ರಗತಿ ವರದಿ ತಯಾರಿಸುವ ವ್ಯವಸ್ಥೆ ಇದೆ. ಅಲ್ಲದೆ ಈ ವ್ಯವಸ್ಥೆಯಲ್ಲಿ ಇ ಪೇಮೆಂಟ್, ಪಾಸ್ವರ್ಡ್ ರಕ್ಷಣೆ ಮುಂತಾದ ಅನುಕೂಲಗಳಿವೆ. ಪ್ರಗತಿಯ ವಿವರ 1.7 ಲಕ್ಷ ಜನವಸತಿಗೆ 500 ಜನಸಂಖ್ಯೆ ಇರುವ ಸಾಮಾನ್ಯ ಪ್ರದೇಶ ಮತ್ತು 200

0: 150 ಜನಸಂಖ್ಯೆ ಇರುವ ಗುಡ್ಡುಗಾಡು ಪ್ರದೇಶಗಳಿಗೆ ಸಾರ್ವಕಾಲಿಕ ರಸ್ತೆ ಅಂದರೆ ಆಲ್ ವೆದರ್ ರಸ್ತೆ ನಿರ್ಮಿಸುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಗಿತ್ತು. ಮಾರ್ಚ್ 2014ರವರೆಗೆ 82% ಪ್ರಗತಿ ಅಂದರೆ 80% ಅಥವಾ 1.30 ಲಕ್ಷ ಜನವಸತಿ ಮತ್ತು 2%ದಷ್ಟು ರಾಜ್ಯಗಳಿಂದ ಪ್ರಗತಿ ಸಾಧಿಸಲಾಗಿದೆ. ಡಿಸೆಂಬರ್ 2017ರವರೆಗೆ 47,000 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಬಾಕಿ 1700 ಕಾಮಗಾರಿಗಳನ್ನು ಹೊರತುಪಡಿಸಿ 2019ರವರೆಗೆ ಮುಗಿಸಲು ಉದ್ದೇಶಿಸಲಾಗಿತ್ತು. ಒಡಿಶಾ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಅಂದರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಪ್ರಗತಿ ಸ್ವಲ್ಪ ಕುಂಠಿತವಾಗಿದೆ. ಈ ಯೋಜನೆಯಲ್ಲಿ ಮೊದಲು 2004ರಿಂದ 2014ರವರೆಗೆ ಪ್ರಾರಂಭಿಸಿದಾಗ ಪ್ರತಿದಿನ 98.5 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲು ಯೋಜಿಸಲಾಗಿತ್ತು. ನಂತರ 2014ರಿಂದ 2017ರವರೆಗಿನ ಅವಧಿಯಲ್ಲಿ ಅದನ್ನು ಪ್ರತಿದಿನಕ್ಕೆ 130 ಕಿಲೋಮೀಟರ್ಗೆ ಹೆಚ್ಚಿಸಲಾಯಿತು. ಕೇಂದ್ರ ಹಣಕಾಸು ಸಮಿತಿಯ ಶಿಫಾರಸಿನಂತೆ ನೆರವು ನೀಡುವ ಅನುದಾನವನ್ನು ಸೆಪ್ಟೆಂಬರ್ 2022ರವರೆಗೆ ವಿಸ್ತರಿಸಲಾಯಿತು. ಯೋಜನೆಯ ಪರಿಣಾಮಗಳು. ಈ ಯೋಜನೆ ಜಾರಿ ಆಗಿರುವುದರಿಂದ ಅನೇಕ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಿದೆ ಮತ್ತು ಯೋಜನೆಯ ಉದ್ದೇಶ ಅಂದರೆ ರಸ್ತೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು ಮತ್ತು ಪ್ರಸ್ತುತ ಇರುವ ರಸ್ತೆಗಳನ್ನು ಮೇಲ್ದರ್ಜೆಗೆ ಹೆಚ್ಚಿಸುವುದು. ಇನ್ನೊಂದು ಬಹಳ ಮುಖ್ಯ ಉದ್ದೇಶವೆಂದರೆ ಇವೆಲ್ಲವನ್ನೂ ಸಾರ್ವಕಾಲಿಕ ರಸ್ತೆ ಅಂದರೆ ಆಲ್ ವೆದರ್ ರಸ್ತೆಗಳಾಗಿರಬೇಕು. ಇದರಿಂದ ವರ್ಷ ಪೂರ್ತಿ ಎಲ್ಲ ಋತುಗಳಲ್ಲಿಯೂ ಯಾವುದೇ ಸಂಪರ್ಕಕ್ಕೆ ತೊಂದರೆಯಾಗುವುದಿಲ್ಲ. ಅಶರ್ ಮತ್ತು ನವೋಸಸ್ ಎನ್ನುವ ಲೇಖಕರು 2020ರಲ್ಲಿ ಅವರೊಂದು ಪೇಪರ್ ಅನ್ನು ಪ್ರೆಸೆಂಟ್ ಮಾಡಿದಾಗ ಈ ರಸ್ತೆ ನಿರ್ಮಾಣ ಮಾಡುವುದರಿಂದ ಆಗುವ ಪರಿಣಾಮಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ರಸ್ತೆ ನಿರ್ಮಾಣವಾಗಿ 4 ವರ್ಷಗಳ ನಂತರ ಈ ಗ್ರಾಮೀಣ ಸಂಪರ್ಕ ರಸ್ತೆಗಳು ಬಹುಮುಖ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ನಿರತ ಕಾರ್ಮಿಕರಿಗೆ ಸಂಚಾರ ಸುಲಭವಾಗುವಂತೆ ಮಾಡುತ್ತವೆ. ಇದರಿಂದ ಕೃಷಿ ವಲಯಕ್ಕೆ ಹೆಚ್ಚೇನೂ ಲಾಭವಾಗದಿದ್ದರೂ ಗ್ರಾಮೀಣ ಪ್ರದೇಶದ ಯುವಕರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶ ದೊರೆಯುತ್ತವೆ ಮತ್ತು ಮಾರುಕಟ್ಟೆಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಈವರೆಗಿನ ಪ್ರಗತಿ. ಇದುವರೆಗೆ 771,641 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. 172,821 ವಸತಿ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ. PMGSY 4ನೇ ಹಂತದಲ್ಲಿ ಸಂಪರ್ಕವೇ ಇಲ್ಲದ 25,000 ವಸತಿ ಪ್ರದೇಶಗಳಿಗೆ ರಸ್ತೆ ನಿರ್ಮಿಸಿ ಅವಶ್ಯವಿದ್ದಲ್ಲಿ ಮೇಲ್ದರ್ಜೆಗೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ. ಈ ಯೋಜನೆ ಇತ್ತೀಚಿನ ತಾಂತ್ರಿಕ ಬೆಳವಣಿಗೆಗಳು ಅಂದರೆ ವೇಸ್ಟ್ ಪ್ಲಾಸ್ಟಿಕ್ ಬಳಕೆ, ಕೋಲ್ಡ್ ಮಿಕ್ಸ್ ಬಳಕೆ ಮತ್ತು ರೀಸೈಕ್ಲಿಂಗ್ ಮಟೀರಿಯಲ್ಗಳನ್ನು ಬಳಸುವ ಮತ್ತು ಖರ್ಚು ಕಡಿಮೆ ಮಾಡುವ ಇತ್ಯಾದಿ ತಂತ್ರಜ್ಞಾನವನ್ನು ಉಪಯೋಗಿಸುತ್ತಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆ MOU ಮಾಡಿಕೊಂಡು PMGSY ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆಗಳ ನಿರ್ವಹಣೆ ಜವಾಬ್ದಾರಿ ರಾಜ್ಯಗಳಿಗೆ ವಹಿಸಲಾಗಿದೆ. ಕೊನೆಯದಾಗಿ, PMGSY ಯೋಜನೆಯು PMರ ಗತಿಶಕ್ತಿ ಯೋಜನೆಯ ದತ್ತಾಂಶದಿಂದ ಮಾಹಿತಿಯನ್ನು ಪಡೆದು ಈ ಯೋಜನೆಯನ್ನು ಇನ್ನೂ ಪರಿಣಾಮಕಾರಿಯಾಗಿ ರೂಪಿಸಲು ಸಹಾಯವಾಗುತ್ತದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆಯ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ಅಶೋಕ್ ಜೋಶಿ.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7ರಂದು ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ

ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂಧೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜುಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಳೆದ 12 ವರ್ಷಗಳಲ್ಲಿ ಬಡವರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಪಯಣ ಮತ್ತು ಸಾಧನೆಗಳನ್ನು ಸ್ಮರಿಸುವ ಅವರು, ಭಾರತವು ಈ ಅವಧಿಯಲ್ಲಿ ಹಲವು ಐತಿಹಾಸಿಕ ಬದಲಾವಣೆಗಳಿಗೆ ಸಾಕ್ಷಿಯಾಗಿರುವ ಈ ಎಲ್ಲಾ ಪರಿವರ್ತನೆಗಳ ಕೇಂದ್ರ ಬಿಂದು ಬಡವರು ಮತ್ತು ಶೋಷಿತರ ಕಲ್ಯಾಣವೇ ಆಗಿದೆ ಎಂದು ತಿಳಿಸಿದ್ದಾರೆ. ತಮ್ಮ ಸರ್ಕಾರ ಇಂದಿಗೂ ಅಂತ್ಯೋದಯ ತತ್ವದಿಂದ ಪ್ರೇರಿತವಾಗಿದ್ದು, ದಶಕಗಳಿಂದ ಅಭಿವೃದ್ಧಿಯಿಂದ ವಂಚಿತರಾಗಿದ್ದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ತಲುಪುವಂತೆ ಮಾಡುವುದೇ ಇದರ ಮೂಲ ಉದ್ದೇಶವಾಗಿದೆ ಎಂದಿದ್ದಾರೆ. ಜನ್ಧನ್ ಖಾತೆಗಳು, ನೇರ ನಗದು ವರ್ಗಾವಣೆ, ಸ್ವಚ್ಛ ಭಾರತ್ ಅಭಿಯಾನ, ಜಲಜೀವನ್ ಮಿಷನ್ ಮತ್ತು ಆಯುಷ್ಮಾನ್ ಭಾರತದಂತಹ ಸರ್ಕಾರದ ಪ್ರತಿಯೊಂದು ಉಪಕ್ರಮಗಳು ನಾಗರಿಕರಿಗೆ ಘನತೆ ಮತ್ತು ಸಮಾನ ಅವಕಾಶಗಳನ್ನು ಖಾತರಿಪಡಿಸುವ ಉದ್ದೇಶದಿಂದ ಅನುಷ್ಠಾನಗೊಂಡಿವೆ ಎಂದಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಾಳೆಯಿಂದ ಇದೇ 13ರವರೆಗೆ ಮಧ್ಯಪ್ರದೇಶದ ಇಂಧೋರ್ನಲ್ಲಿ ಬ್ರಿಕ್ಸ್ ಕೃಷಿ ಕಾರ್ಯಕಾರಿ ಗುಂಪು ಮತ್ತು ಬ್ರಿಕ್ಸ್ ಕೃಷಿ ಸಚಿವರ ಪ್ರಮುಖ ಸಭೆಗಳು ಜರುಗಲಿವೆ. ಈ ಕುರಿತು ಇಂದು ಭೋಪಾಲ್ನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಬ್ರಿಕ್ಸ್ ಇಂದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಶಕ್ತಿಶಾಲಿ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ವಿಶ್ವದ ಒಟ್ಟು ಕೃಷಿ ಭೂಮಿಯ 42% ಭಾಗವನ್ನು ಬ್ರಿಕ್ಸ್ ಒಕ್ಕೂಟದ ದೇಶಗಳೇ ಹೊಂದಿದ್ದು, ಜಾಗತಿಕ ಆಹಾರ ಉತ್ಪಾದನೆಯಲ್ಲಿ 45% ಪಾಲನ್ನು ಹೊಂದಿವೆ. ಮುಂಬರುವ ಈ ಉನ್ನತ ಮಟ್ಟದ ಸಭೆಯು ಬ್ರಿಕ್ಸ್ ರಾಷ್ಟಗಳ ನಡುವಿನ ಕೃಷಿ ಸಹಕಾರಕ್ಕೆ ಹೊಸ ದಿಕ್ಕನ್ನು ನೀಡಲಿದೆ ಎಂಬ ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಮಹತ್ವದ ಸಭೆಯಲ್ಲಿ ಮುಖ್ಯವಾಗಿ ರೈತರ ಆದಾಯ, ಉದ್ಯೋಗ ಸೃಷ್ಟಿ, ಜೀವನೋಪಾಯ, ಕೃಷಿ ಸಾಲ ಸೌಲಭ್ಯ ಮತ್ತು ಮಾರುಕಟ್ಟೆ ಪ್ರವೇಶದ ಕುರಿತು ಸುದೀರ್ಘ ಚರ್ಚೆಗಳು ನಡೆಯಲಿವೆ. ಆಕಾಶವಾಣಿ ಇಂದು ತನ್ನ 90 ವರ್ಷಗಳನ್ನು ಆಚರಿಸುತ್ತಿದೆ. ಜೂನ್ 8, 1936 ಈ ದಿನದಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಐಆರ್ ಎಂದು ಮರುನಾಮಕರಣ ಮಾಡಲಾಯಿತು. ಈ ದಿನವು ದೇಶದ ಸಾಂಸ್ಕೃತಿಕ ಮಾಹಿತಿ ಮತ್ತು ಪ್ರಸಾರ ಇತಿಹಾಸದಲ್ಲಿ ಒಂದು ವಿಶೇಷ ಕ್ಷಣವನ್ನು ಗುರುತಿಸುತ್ತದೆ. ಸ್ವಾತಂತ್ರ್ಯದ ನಂತರ ಈ ಪ್ರಸಾರ ಸೇವೆಯು ವೇಗವಾಗಿ ವಿಸ್ತರಿಸುತ್ತಾ 1956ರಲ್ಲಿ ಆಕಾಶವಾಣಿ ಎಂಬ ಹೆಸರನ್ನು ಪಡೆದುಕೊಂಡಿತು. ಇಂದು ಆಕಾಶವಾಣಿ 591 ಕೇಂದ್ರಗಳನ್ನು ನಿರ್ವಹಿಸಿದೆ. ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ ಹಾಗೂ 23 ಭಾಷೆಗಳು ಮತ್ತು 146 ಉಪಭಾಷೆಗಳಲ್ಲಿ ಪ್ರಸಾರ ಮಾಡುತ್ತಿದೆ. ಆಕಾಶವಾಣಿಯ ಬಾಹ್ಯ ಸೇವೆಗಳ ವಿಭಾಗವು 100ಕ್ಕೂ ಹೆಚ್ಚು ದೇಶಗಳಿಗೆ ಪ್ರಸಾರ ಮಾಡುತ್ತಿದೆ. ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಆದರ್ಶಗಳನ್ನು ಪಾಲಿಸುತ್ತಾ ಆಕಾಶವಾಣಿಯ ಸುದ್ದಿ ಸೇವೆ ವಿಭಾಗ

0: ಈ ವಿಶಾಲ ದೇಶದ ಪ್ರತಿಯೊಬ್ಬ ನಿವಾಸಿಗೂ ವಿವಿಧ ಭೂಪ್ರದೇಶಗಳಲ್ಲಿ ದಿನದ 24 ಗಂಟೆಯೂ ಎಲ್ಲಾ ಪ್ರಮುಖ ಭಾಷೆಗಳು ಮತ್ತು ಉಪಭಾಷೆಗಳಲ್ಲಿ ಸುದ್ದಿ ಮತ್ತು ಕಾರ್ಯಕ್ರಮಗಳನ್ನು ಒದಗಿಸಲು ಶ್ರಮಿಸುತ್ತಿದೆ. ಈ ಕುರಿತು ವಿಡಿಯೋ ಸಂದೇಶದ ಮೂಲಕ ಶ್ಲಾಘನೆ ವ್ಯಕ್ತಪಡಿಸಿರುವ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಇಂದು ಇಡೀ ದೇಶ ಆಕಾಶವಾಣಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ದೇಶದ ಮೂಲೆ ಮೂಲೆಗೆ ತಲುಪುತ್ತಿರುವ ಆಕಾಶವಾಣಿಯ ಕಾರ್ಯಕ್ರಮಗಳ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ ಪರಿಕಲ್ಪನೆಯ ದೇಶಾದ್ಯಂತ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದಿದ್ದಾರೆ.
1: ಬಹುತ್ ಖುಷಿ ಸಾಥ್ ಪೂರೆ ಆಕಾಶವಾಣಿ ಪರಿವಾರ ಬಧಾಯಿ ದೇತಾ ಹೂ. 90 ಸಾಲ ಆಪನೆ ಪೂರಾ ಕಿಯಾ ಹೈ. 90 ಸಾಲ ಪೂರಾ ಹೋನೆ ಪರ್ ಮೇರೆ ಶುಭಕಾಮನಾ ಹೈ. ಪೂರಾ ದೇಶ ಆಕಾಶವಾಣಿ ಕೆ ಸಾಥ್ ಜುಡಾ ಹುವಾ ಹೈ. ಆಕಾಶವಾಣಿ ಕೆ ಮಾಧ್ಯಮ ಸೆ ಹಮಾರಾ ಭಾರತ್ ಏಕ್ ಭಾರತ್ ಶ್ರೇಷ್ಠ ಭಾರತ್ ರಹೆ ಮೇರಾ ಯೇ ಶುಭಕಾಮನಾ.
0: ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 4 ಕೋಟಿಗೂ ಹೆಚ್ಚು ಮನೆಗಳನ್ನು ನಿರ್ಮಿಸಿದ್ದು ಶೌಚಾಲಯ, ಎಲ್ಪಿಜಿ ಮತ್ತು ನಲ್ಲಿ ನೀರು ಸಂಪರ್ಕಗಳಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಹೇಳಿದ್ದಾರೆ. ಇದು ದೇಶದ ವಸತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಪರಿಕಲ್ಪನೆ ಎಂದು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಬಣ್ಣಿಸಿದ್ದಾರೆ. ಇದು ಲಕ್ಷಾಂತರ ಕುಟುಂಬಗಳ ಜೀವನದಲ್ಲಿ ಭದ್ರತೆ ಮತ್ತು ಹೊಸ ಭರವಸೆ ನೀಡಲು ಸಹಾಯ ಮಾಡಿದ್ದು ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಸಮಗ್ರ ಅಭಿವೃದ್ದಿ ಹೊಸ ವೇಗಗಳನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದ್ದಾರೆ. ಹಾಗೂ ಗರೀಬ್ ಕಲ್ಯಾಣ್ ಮಾದರಿಯನ್ನು ಜಗತ್ತಿಗೆ ಸ್ಫೂರ್ತಿದಾಯಕ ಉದಾಹರಣೆಯನ್ನಾಗಿ ಮಾಡಿದೆ ಎಂದು ಕೇಂದ್ರ ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ಪ್ರದೇಶದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ 7.8 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಕನಿಷ್ಠ 5 ಮಂದಿ ಮೃತಪಟ್ಟಿದ್ದಾರೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದ್ದು ಈ ನೈಸರ್ಗಿಕ ವಿಕೋಪದಲ್ಲಿ 200 ಜನರು ಗಾಯಗೊಂಡಿದ್ದಾರೆ. ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟದ ಸಂಪೂರ್ಣ ವಿವರಗಳನ್ನು ಸ್ಥಳೀಯ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲಿಸುತ್ತಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯ ಪ್ರಕಾರ ಈ ಭೂಕಂಪವು ಬೆಳಗ್ಗೆ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದ್ದು ಇದರ ಕೇಂದ್ರಬಿಂದು ಸುಮಾರು 7 ಲಕ್ಷ ಜನಸಂಖ್ಯೆ ಹೊಂದಿರುವ ಜನರಲ್ ಸ್ಯಾಂಟೋಸ್ ನಗರಕ್ಕೆ ಹತ್ತಿರದಲ್ಲಿದೆ. ನೆರೆ ದೇಶವಾದ ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲುಕು ಪ್ರಾಂತ್ಯಗಳಲ್ಲಿಯೂ ಜನರಿಗೆ ಕಂಪನದ ಅನುಭವವಾಗಿದೆ. ಪೆಸಿಫಿಕ್ ಮಹಾಸಾಗರದ ಸುತ್ತಮುತ್ತಲಿನ ಭೂಕಂಪ ದೋಷಗಳ ಜಾಲವಾಗಿರುವ ರಿಂಗ್ ಆಫ್ ಫೈರ್ ವಲಯದಲ್ಲಿ ಫಿಲಿಪೈನ್ಸ್ ನೆಲೆಗೊಂಡಿರುವುದರಿಂದ ಇದು ವಿಶ್ವದಲ್ಲೇ ಅತಿ ಹೆಚ್ಚು ಭೂಕಂಪ ಮತ್ತು ಜ್ವಾಲಾಮುಖಿ ಸ್ಫೋಟಗಳಿಗೆ ಒಳಗಾಗುವ ಅಪಾಯಕಾರಿ ದೇಶಗಳಲ್ಲಿ ಒಂದಾಗಿದೆ. ರಾಂಚಿಯ ಬಡಗಾಯಿ ಪ್ರದೇಶದಲ್ಲಿರುವ 8.86 ಎಕರೆ ಭೂಮಿಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಮ್ಮನ್ನು ದೋಷಮುಕ್ತಗೊಳಿಸಬೇಕೆಂದು ಕೋರಿ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸಲ್ಲಿಸಿದ್ದ ಅರ್ಜಿಯನ್ನು ವಿಶೇಷ ಪಿಎಂಎಲ್ಎ ನ್ಯಾಯಾಲಯವು ವಜಾಗೊಳಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಭಯ ಪಕ್ಷಗಳ ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಾಲಯವು ಈ ಹಿಂದೆ ತನ್ನ ತೀರ್ಪನ್ನು ಕಾಯ್ದಿರಿಸಿತ್ತು. ಇಂದು ತನ್ನ ತೀರ್ಪು ಪ್ರಕಟಿಸಿರುವ ವಿಶೇಷ ನ್ಯಾಯಾಲಯವು ಪ್ರಕರಣದ ವಿಚಾರಣೆಯನ್ನು ಮುಂದುವರಿಸಲು ದಾಖಲೆಗಳಲ್ಲಿ ಸಾಕಷ್ಟು ಆಧಾರಗಳು ಮತ್ತು ಪೂರಕ ವಸ್ತುಗಳು ಲಭ್ಯ ಇವೆ ಎಂದು ಸ್ಪಷ್ಟಪಡಿಸಿವೆ. ಈ ಹಂತದಲ್ಲಿ ಆರೋಪಿಯನ್ನು ಪ್ರಕರಣದಿಂದ ಮುಕ್ತಗೊಳಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿರುವ ನ್ಯಾಯಾಲಯವು ಸುರೇನ್ ಅವರ ಅರ್ಜಿಯನ್ನು ತಿರಸ್ಕರಿಸಿದೆ. ಭಾರತೀಯ ದೂರಸಂಪರ್ಕ ನಿಯಂತ್ರಣಾ ಪ್ರಾಧಿಕಾರವು ಗ್ರಾಹಕರ ಕೆವೈಸಿ ಪ್ರಕ್ರಿಯೆಯನ್ನು ಅಮಾನತುಗೊಳಿಸಿರುವ ಕುರಿತು ಮತ್ತು ಮುಂದಿನ 24 ಗಂಟೆಗಳಲ್ಲಿ ಸಿಮ್ ಕಾರ್ಡ್ ಬ್ಲಾಕ್ ಆಗಲಿದೆ ಎಂದು ಬಿಎಸ್ಎನ್ಎಲ್ ಹೆಸರಿನಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಕೇಂದ್ರ ಸರ್ಕಾರವು ನಿರಾಕರಿಸಿದೆ. ಈ ಕುರಿತು ಪಿಐಬಿಯ ಸತ್ಯಶೋಧನಾ ಘಟಕ ಎಚ್ಚರಿಕೆ ನೀಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಈ ಮಾಹಿತಿ ಸಂಪೂರ್ಣ ಸುಳ್ಳು ಮತ್ತು ನಕಲಿ ಎಂದು ಸ್ಪಷ್ಟಪಡಿಸಿದೆ. ನವಚಂಡೀಗಢದ ಮುಲಾನ್ಪುರದಲ್ಲಿ ನಡೆಯುತ್ತಿರುವ ಭಾರತ ಆಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಮೂರನೇ ದಿನವಾದ ಇಂದು ತನ್ನ ಮೊದಲನೇ ಇನ್ನಿಂಗ್ಸ್ ಅಲ್ಲಿ ಆಫ್ಘಾನಿಸ್ತಾನ ತಂಡ ನೂರ

0: ಐವತ್ತೆರಡು ರನ್ ಗಳಿಸಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇನ್ನು 400ಕ್ಕಿಂತಲೂ ಹೆಚ್ಚು ರನ್ಗಳ ಹಿನ್ನಡೆಯಲ್ಲಿದ್ದ ಹಿನ್ನೆಲೆ ಆಫ್ಘಾನಿಸ್ತಾನ ತಂಡದ ಮೇಲೆ ಫಾಲೋ ಆನ್ ಹೇರಲಾಯಿತು. ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಆರಂಭಿಸಿರುವ ಆಫ್ಘಾನಿಸ್ತಾನ ಇತ್ತೀಚಿನ ವರದಿ ಬಂದಾಗ ಒಂದು ವಿಕೆಟ್ ನಷ್ಟಕ್ಕೆ 56 ರನ್ ಗಳಿಸಿ ಆಡುತ್ತಿದೆ. ಇದಕ್ಕೂ ಮುನ್ನ ಮೊದಲಿಗೆ ಬ್ಯಾಟಿಂಗ್ ಮಾಡಿದ ಭಾರತ 8 ವಿಕೆಟ್ ನಷ್ಟಕ್ಕೆ 564 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂಧೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಆಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಂಗಳೂರು ಸ್ವರಮಾಧುರ್ಯ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ

0: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
4: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಜಯಶ್ರೀ ರಂಗನಾಥ್ ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಗೋಪಾಲದಾಸರ ರಚನೆ ನಡೆದು ಬಾರಯ್ಯ.

0: ಜಯಶ್ರೀ ರಂಗನಾಥ್ ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸಿದೆವು. ಇಲ್ಲಿಗೆ ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ಮಂಗಳೂರು.

ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅಣ್ಣಪ್ಪ ಪೂಜಾರಿ ಅಂತ. ನಾನು ಉಡುಪಿ ಜಿಲ್ಲೆಯ ಬೈಂದೂರಿನಿಂದ ಬಂದಿದ್ದು. ಈ ನನ್ನ ರಾಗತಾನ ಪಲ್ಲವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿದ್ದೇನೆ. ಪ್ರತಿ ಸೋಮವಾರ ಮಧ್ಯಾಹ್ನ 1:30 ಸ್ಟಾರ್ಟ್ ಆಗುತ್ತೆ 2 ಗಂಟೆವರೆಗೆ. ಅದು ತುಂಬ ಚೆನ್ನಾಗಿ ಬರ್ತಾ ಇದೆ.

0: ಹಾಗಾದ್ರೆ ತಡಬೇಕೆ, ಬನ್ನಿ ಕೇಳೋಣ ಅಣ್ಣಪ್ಪ ಪೂಜಾರಿ ಬೈಂದೂರು ಅವರ ಭಾವಲಹರಿಯನ್ನು.
1: ನಾನು ಸುಮಾರು 84ನೇ ಇಸ್ವಿಯಿಂದ ರೇಡಿಯೋ ಕೇಳ್ತಾ ಇದ್ದೇನೆ. ಅಂದರೆ ಈಗ 2026. ನಾನು 13 ವರ್ಷ ಇರುವಾಗ ಕೇಳ್ತಾ ಇದ್ದೆ ಮಂಗಳೂರು ಆಕಾಶವಾಣಿಯನ್ನು. ನಾನು ಚಿಕ್ಕವಿದ್ದ ನಮ್ಮ ಅಣ್ಣ ಒಂದು ಫಿಲಿಪ್ಸ್ ರೇಡಿಯೋ ತಂದಿದ್ದೆ ಕುಂದಾಪುರದಿಂದ. ಅದರಲ್ಲಿ ಕೇಳಿ ಕೇಳಿ ಅದು ಅಭ್ಯಾಸ ಆಗಿದೆ. ಈಗ ತುಂಬ ಇಷ್ಟವಾಗ್ತಾ ಇದೆ ನನಗೆ. ಚಿತ್ರಗೀತೆ ಮತ್ತು ಆರೋಗ್ಯದ ಬಗ್ಗೆ ಎಲ್ಲ ಬರ್ತದೆ, ನಾಟಕ ವಾರ್ತಾ ಪ್ರಸಾರ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ನನ್ನ ಇಷ್ಟದ ಹಾಡುಗಳು ಯಾವುದೆಂದರೆ ಅಯ್ಯಪ್ಪ ಸ್ವಾಮಿ ಭಕ್ತಿಗೀತೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಶಬರಿಮಲೆಯಪ್ಪ ಚಿತ್ರದಿಂದ ಕೆ ಜಿ ಯೇಸುದಾಸ್ ಅವರು ಹಾಡಿರುವ, ವಿಜಯ್ ನರಸಿಂಹ ಅವರ ರಚನೆ, ಸಂಗೀತ ಕೆ ವಿ ಮಹಾದೇವನ್, ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಹಾಡು ಭಕ್ತಿಗೀತೆ. ಈ ಹಾಡು ಯಾಕೆ ಇಷ್ಟ ಅಂದರೆ ನಾನು ಅಯ್ಯಪ್ಪ ಸ್ವಾಮಿ ಯಾವಾಗೂ ನಾನು ನೆನೆಸ್ತಾ ಇರ್ತೇನೆ. ನಾನು ಒಂದು ಸಲ ಮಾಲೆ ಹಾಕಿ ಮಕರ ಸಂಕ್ರಮಣಕ್ಕೆ ಹೋಗಿದ್ದೇನೆ. ಅಯ್ಯಪ್ಪ ಸ್ವಾಮಿ ತುಂಬ ಇಷ್ಟ, ಅದಕ್ಕೋಸ್ಕರ ಈ ಹಾಡನ್ನು ಹೇಳ್ತಾ ಇದ್ದೇನೆ.

ನನ್ನ ಮುಂದಿನ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಚಲಿಸೋ ಮೋಡಗಳ ಚಿತ್ರ, ಜೇನಿನ ಹೊಳೆಯು ಹಾಲಿನ ಮಳೆಯು. ರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡು ತುಂಬ ಚೆನ್ನಾಗಿ ಹಾಡ್ತಾರೆ, ಅದಕ್ಕೋಸ್ಕರ ನನಗೆ ಇಷ್ಟ, ತುಂಬ ಇಷ್ಟ. ಒಳ್ಳೊಳ್ಳೆ ಸಿನಿಮಾದಲ್ಲಿ ನಟಿಸಿದ್ದಾರೆ, ಅವರು ಹಾಡಿರೋ ಹಾಡು ತುಂಬ ಚೆನ್ನಾಗಿರ್ತದೆ, ಅದರಲ್ಲೂ ಈ ಹಾಡು ತುಂಬ ಇಷ್ಟ ಆಗಿದೆ. ಈ ಹಾಡನ್ನು ನೀವು ಕೇಳಿ ಆನಂದಿಸಿ.

ನನ್ನ ಮುಂದಿನ ಹಾಡು ಅಂತ ಚಿತ್ರದಿಂದ ಎಸ್ ಜಾನಕಿ ಅವರು ಹಾಡಿರುವ, ರಚನೆ ಚಿ ಉದಯ್ ಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್. ಎಸ್ ಜಾನಕಿ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಅದು ಹಾಡು ಚಿತ್ರನೂ ತುಂಬಾ ಚೆನ್ನಾಗಿದೆ. ಅಂಬರೀಶ್ ಮತ್ತು ಲಕ್ಷ್ಮಿ ಅವರಿದೆ, ತುಂಬಾ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ. ಅಂಬರೀಶ್ ಅವರು ತುಂಬಾ ಆಕ್ಟಿಂಗ್ ಒಳ್ಳೆ ಮಾಡಿದ್ದಾರೆ. ರೆಬೆಲ್ ಸ್ಟಾರ್ ನ ಹೆಸರು ಅವರು ಇದ್ರಲ್ಲೇ ಬಂದಿದ್ದು. ನಾನು ತುಂಬಾ ಸಲ ನೋಡಿದೆ ಈ ಚಿತ್ರ, ಹಾಡು ತುಂಬಾ ಸಲ ಕೇಳಿದ್ದೇನೆ. ಈ ಹಾಡು ತುಂಬಾ ಇಷ್ಟ. ಪ್ರೇಮವಿದೆ ನಗುತ್ತಾ ನಲಿವಾ ಹೂವಾಗಿ ನೀ ಬಂದ

ಮುಂದಿನ ಹಾಡು ತಾಯಿಯ ಹೊಣೆ ಚಿತ್ರದಿಂದ. ಸಿನಿಮಾ ಕಥೆನು ತುಂಬಾ ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ. ಅಶೋಕ್ ಮತ್ತು ಸುಮಲತಾ ಮತ್ತೆ ಚರಣ್ ರಾಜ್ ಅವರು ಅಭಿನಯಿಸಿದ್ದಾರೆ. ನಾನು ನೋಡಿದ ಚಿತ್ರ ತುಂಬಾ ಚೆನ್ನಾಗಿದೆ, ಕತೆ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಅಬ್ಬಯ್ಯ ನಾಯ್ಡು ಅವರ ಚಿತ್ರ, ಸಾಂಸಾರಿಕ ಚಿತ್ರ. ಸತ್ಯಂ ಅವರ ಸಂಗೀತ, ರಚನೆ ಚಿ ಉದಯಶಂಕರ್, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು. ಈ ಹಾಡು ತುಂಬಾ ಇಷ್ಟ. ಮೂಗಿ ಇಲ್ಲ.

ನನ್ನ ಮುಂದಿನ ಇಷ್ಟದ ಹಾಡು ಭಾವಗೀತೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ, ನನಗೆದೆ ಕೋಟಿ ರೂಪಾಯಿ. ಈ ಹಾಡು ತುಂಬ ಚೆನ್ನಾಗಿದೆ, ಭಾವಗೀತೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ, ನನಗದೆ ಕೋಟಿ ರೂಪಾಯಿ.

ಮುಂದಿನ ಇಷ್ಟದ ಹಾಡು ರಥಸಪ್ತಮಿ ಚಿತ್ರದಿಂದ. ಶಿವರಾಜ್ ಕುಮಾರ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮತ್ತು ಇದರಲ್ಲಿ ಅವರು ಆಶಾರಾಣಿ ಎಂದು ಒಬ್ಬ ಹೊಸ ನಟಿಸಿದ್ದಾರೆ, ಹಳೆ ಕಲಾವಿದ ರಾಜೇಶ್ ಅವರ ಪುತ್ರಿ. ಈ ಸಿನಿಮಾ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ನನಗೆ ಇಷ್ಟವಾಗಿದೆ. 4-5 ಸಲ ನೋಡಿದ್ದೇನೆ. ರಚನೆ ಚಿ ಉದಯ ಶಂಕರ್, ಸಂಗೀತ ಉಪೇಂದ್ರ ಕುಮಾರ್, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ. ಸೆಲೆಗಳು ಸಂಗೀತವ ಹಾಡಿದೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಸೆಲೆಗಳು

ಆತ್ಮೀಯ ಕೇಳುಗರೆ, ನನ್ನ ನೆಚ್ಚಿನ ಹಾಡುಗಳನ್ನು ನೀವೆಲ್ಲರೂ ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇನೆ. ಇಂಥ ಸ್ಮರಣೀಯ ಅವಕಾಶವನ್ನು ನೀಡಿದ್ದಕ್ಕಾಗಿ ಆಕಾಶವಾಣಿಗೆ ಮತ್ತೊಮ್ಮೆ ನನ್ನ ಧನ್ಯವಾದ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನ ರಾಗತಾನ ಪಲ್ಲವಿಯಲ್ಲಿ ನಾನು ಅಣ್ಣಪ್ಪ ಪೂಜಾರಿ. ಧನ್ಯವಾದಗಳು.

ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದ ಮುಂದಿನ ಚರಣದಲ್ಲಿ ಮತ್ತೊಬ್ಬರು ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಪ್ರಿಯ ಕೇಳುಗರೇ, ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ನೆಚ್ಚಿನ 6 ಹಾಡುಗಳು ಮತ್ತು ಅದರ ಸುತ್ತ ಹೆಣೆದಿರುವ ನಿಮ್ಮ ನೆನಪುಗಳು ಅಥವಾ ಭಾವನೆಗಳನ್ನು ಬರೆದು ನಮಗೆ ಕಳುಹಿಸಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ನನ್ನ ರಾಗತಾನ ಪಲ್ಲವಿ ವಿಭಾಗ, ಆಕಾಶವಾಣಿ ಮಂಗಳೂರು, 575-004.

0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆಕಾಶವಾಣಿ ಮಂಗಳೂರು, ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

0: 12 years. West Bengal set to implement Ayushman Bharat Pradhan Mantri Jan Arogya Yojana today, marking full coverage of the scheme in the country. Delhi High Court issues notices to the Centre and CBSE on alleged discrepancies in board's on-screen marking system. Israel and Iran trade fresh missile attacks on each other, escalating West Asia conflict. Akashvani celebrates completion of 90 years of trust and public service. And in cricket, India enforce follow-on after bundling out Afghanistan for 152 in their first innings in the one-off test at New Chandigarh. With that, we end the midday news.
1: ನಮಸ್ಕಾರ.
2: ಆಕಾಶವಾಣಿ ಮಂಗಳೂರು ಹಿಂದಿ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಹಾಡಿರುವ ಸಾಗರ್ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ನಿರ್ದೇಶನ ಆರ್ ಡಿ ಬರ್ಮನ್.

ಆನಂದ್ ಬಕ್ಷಿ ರಚನೆಯ, ಆರ್ ಡಿ ಬರ್ಮನ್ ಸಂಗೀತ ನೀಡಿರುವ ಗೀತೆ ಶೋಲೆ ಚಿತ್ರದ್ದು. ಹಾಡಿದವರು ಮನ್ನಾದೆ ಹಾಗೂ ಕಿಶೋರ್ ಕುಮಾರ್.

ಸಾಧನಾ ಸರಗಂ ಹಾಡಿರುವ ವಿಶ್ವಾತ್ಮ ಚಿತ್ರದ ಗೀತೆ ಇದೀಗ. ಗೀತೆಗೆ ಸಾಹಿತ್ಯ ಆನಂದ್ ಬಕ್ಷಿ, ಸಂಗೀತ ನಿರ್ದೇಶನ ವಿಜು ಶಾ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ, ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ, ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ, ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕರ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಎಂ ನಾಗರಾಜು ಅವರನ್ನು ನಾಮನಿರ್ದೇಶನ ಮಾಡಿದೆ. ಇದರಿಂದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಮರು ಆಯ್ಕೆ ಸಾಧ್ಯತೆ ಕ್ಷೀಣಿಸಿದೆ. ಇದೇ ವೇಳೆ ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಗಳನ್ನಾಗಿ ಘೋಷಿಸಿದೆ. ಈ ನಡುವೆ ಐದನೇ ಅಭ್ಯರ್ಥಿಯ ಅವಿರೋಧ ಆಯ್ಕೆಯ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ಗೆ ಬಿಜೆಪಿ ನಿರಾಸೆ ಉಂಟುಮಾಡಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಮೂರನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನು ಕಣಕ್ಕಿಳಿಸಿದೆ. ಪರಿಷತ್ ಚುನಾವಣೆಯಲ್ಲಿ ಪ್ರತಿ ಅಭ್ಯರ್ಥಿಯ ಗೆಲುವಿಗೆ 28 ಶಾಸಕರ ಮತಗಳ ಅಗತ್ಯವಿದೆ. ಎನ್ಡಿಎ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ 4-5 ಹೆಚ್ಚುವರಿ ಮತಗಳ ಕೊರತೆ ಎದುರಾಗಲಿದೆ. ಪಕ್ಷೇತರ ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಉಚ್ಚಾರ್ಪಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮತಗಳ ಕುತೂಹಲ ಉಂಟಾಗಿದೆ. ಈ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಅಭ್ಯರ್ಥಿ ಗೋವಿಂದರಾಜು ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಇದೇ 18ರಂದು ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ಗೆ ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ, ನಾಗರಿಕರಿಗೆ ಒದಗಿಸಲಾಗುತ್ತಿರುವ ಮೂಲಭೂತ ಸೌಲಭ್ಯಗಳು, ಬಾಕಿ ಉಳಿದಿರುವ ಯೋಜನೆಗಳ ಸ್ಥಿತಿ ಹಾಗೂ ಭವಿಷ್ಯದ ಕಾರ್ಯಯೋಜನೆಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಯೋಜನೆಗಳ ಅನುಷ್ಠಾನದಲ್ಲಿ ಗುಣಮಟ್ಟ ಮತ್ತು ಪಾರದರ್ಶಕತೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಾರ್ವಜನಿಕರಿಗೆ ಶೀಘ್ರ ಮತ್ತು ಪರಿಣಾಮಕಾರಿ ಸೇವೆಗಳನ್ನು ಒದಗಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರ ಬೇಡಿಕೆಯಂತೆ ಆಧುನಿಕ ಸೌಲಭ್ಯಗಳ ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಜನರ ಸೇವೆಗೆ ಮುಕ್ತವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲಾಸ್ಪತ್ರೆ ಕಟ್ಟಡವನ್ನು ತೆರವುಗೊಳಿಸುವ ಕಾಮಗಾರಿಗೆ ಇಂದು ಚಾಲನೆ ನೀಡಿ ಮಾತನಾಡಿದ ಅವರು, 131 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗಲಿದ್ದು ಮುಂದಿನ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ತಡರಾತ್ರಿ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣಕ್ಕೆ ಆಗಮಿಸಿದ ಎರಡು ಕಾಡಾನೆಗಳು ಪಟ್ಟಣದ ಸರ್ಕಾರಿ ಕಾಲೇಜಿನಲ್ಲಿ ಬೀಡು ಬಿಟ್ಟಿದ್ದವು. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆಗಳನ್ನು ಅರಣ್ಯಕ್ಕೆ ಹಿಮ್ಮೆಟ್ಟಿಸಿದ್ದಾರೆ. ಇಂದು ಹಳಸೆ ಗ್ರಾಮದ ಕಾಫಿ ತೋಟದಲ್ಲಿ 3 ಕಾಡಾನೆಗಳು ಕಂಡುಬಂದಿವೆ. ಕಾಡಾನೆಗಳು ಆಲ್ದೂರು, ಬನ್ನೂರು, ಮೂಡಿಗೆರೆ ತಾಲೂಕಿನ ಹಳಸೆ, ದುಂಡುಗ, ಜಾಗರಮನೆ ಸುತ್ತಮುತ್ತಲ ಗ್ರಾಮಗಳ ಬಳಿ ಸಂಚರಿಸುತ್ತಿದ್ದು, ಈ ಭಾಗದಲ್ಲಿ ಜನರು ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮಗಳಲ್ಲಿ ಜನವಸತಿ ಪ್ರದೇಶಗಳಲ್ಲಿ

0: ಈ ಕಾಡಾನೆಗಳು ಕಂಡುಬಂದರೆ ಆನೆ ಕಾರ್ಯಪಡೆ ನಿಯಂತ್ರಣ ಕೊಠಡಿ ದೂರವಾಣಿ ಸಂಖ್ಯೆ 7204004261 ಈ ಸಂಖ್ಯೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿದ್ದ ಸೂರಜ್ ಹೆಗಡೆ ಹೃದಯಾಘಾತದಿಂದ ನಿನ್ನೆ ನಿಧನ ಹೊಂದಿದ್ದಾರೆ. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಸಚಿವ ಆರ್ವಿ ದೇಶಪಾಂಡೆ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಅವರ ನಿವಾಸಕ್ಕೆ ತೆರಳಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸೂರಜ್ ಹೆಗಡೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ಮೊಮ್ಮಗನಾಗಿದ್ದು ಎಐಸಿಸಿ ಕಾರ್ಯದರ್ಶಿಯಾಗಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ದಾವಣಗೆರೆಯನ್ನು ತಂಬಾಕು ಮುಕ್ತವಾಗಿಸುವ ನಿಟ್ಟನಲ್ಲಿ ಜಿಲ್ಲೆಯ 7 ಗ್ರಾಮಗಳನ್ನು ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ. ಓಬಣ್ಣನಹಳ್ಳಿ, ಒಂಟಿಹಾಳ, ಉಳುಪಿನಕಟ್ಟೆ, ಸುಲ್ತಾನಿಪುರ, ತಿಮ್ಲಾಪುರ, ಹಟ್ಟಿಹಾಳ ಮತ್ತು ನರಗನಹಳ್ಳಿಗಳನ್ನು ಸಂಪೂರ್ಣ ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ವಿಠಲ ಮಾಧವರಾವ್ ತಿಳಿಸಿದ್ದಾರೆ. ತಂಬಾಕು ಸೇವನೆಯೇ ಕ್ಯಾನ್ಸರ್ ರೋಗಕ್ಕೆ ಪ್ರಮುಖ ಕಾರಣವಾಗಿದ್ದು ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ತಂಬಾಕು ಸೇವನೆಯನ್ನು ತ್ಯಜಿಸಿದಾಗ ಆರೋಗ್ಯವನ್ನು ಬಲಪಡಿಸಿಕೊಳ್ಳಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ರೈತರು ಅತಿ ಹೆಚ್ಚು ಇಳುವರಿ ಪಡೆಯುವ ಆಸೆಯಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುತ್ತಿರುವುದರಿಂದ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳಲು ಆರಂಭಿಸಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕಲ್ಯಾಣ ಕರ್ನಾಟಕದ ರೈತರಿಗೆ ವಿವಿಧ ರೂಪದ ತರಬೇತಿ ನೀಡಲು ಮುಂದಾಗಿದ್ದಾರೆ. ರಾಸಾಯನಿಕ ಗೊಬ್ಬರಗಳ ಬಳಕೆ ಅಧಿಕವಾಗುತ್ತಿರುವ ಕಾರಣ ಮಣ್ಣು ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಿದೆ. ಹೀಗಾಗಿ ಕೃಷಿ ವಿಶ್ವವಿದ್ಯಾಲಯವು ವಿಸ್ತರಣಾ ನಿರ್ದೇಶನಾಲಯದ ಮುಂದಾಳತ್ವದಲ್ಲಿ ರೈತರಿಗೆ ಮುಂಗಾರು ಹಂಗಾಮಿಗೆ ಸಮತೋಲನ ಪೋಷಕಾಂಶಗಳನ್ನು ಬಳಕೆ ಮಾಡುವ ವಿಧಾನವನ್ನು ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಲು ನಿರ್ಧರಿಸಿದೆ. ಹಸಿರೆಲೆ ಗೊಬ್ಬರ, ಬೆಳೆಗಳ ಉಳುವಿಕೆಗಳು, ಹಸಿರೆಲೆ ಮತ್ತು ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸಿರುವುದರಿಂದ ಭೂಮಿಯ ಫಲವತ್ತತೆಯ ಜೊತೆಗೆ ಆಹಾರ ಮತ್ತು ಉತ್ಪಾದನಾ ವೆಚ್ಚ ಕಡಿಮೆಯಾಗಲಿದೆ ಎಂದು ಸಲಹೆ ನೀಡಿದೆ. 2026-27 ಸಾಲಿನ ಮುಂಗಾರು ಹಂಗಾಮಿನಿಂದ ಯೂರಿಯಾ ರಸಗೊಬ್ಬರವನ್ನು ಮಿತವಾಗಿ ಬಳಸಲು ಕೃಷಿ ಇಲಾಖೆಯು ಹೊಸ ಮಾರ್ಗಸೂಚಿ ಜಾರಿಗೊಳಿಸಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಹೊಸ ಮಾರ್ಗಸೂಚಿಯ ಅನ್ವಯ ಪ್ರತಿ ಎಕರೆಗೆ ತಿಂಗಳಿಗೆ ಬೆಳೆ ಆಧಾರಿತ ಶಿಫಾರಸಿನಂತೆ 1 ಚೀಲ ಯೂರಿಯಾ ರಸಗೊಬ್ಬರವನ್ನು ಮಾತ್ರ ವಿತರಿಸಲಾಗುತ್ತಿದೆ. ಬೆಳೆ ಬೆಳೆಯುವ ಮುನ್ನ ಕಡ್ಡಾಯವಾಗಿ ಮಣ್ಣಿನ ಪರೀಕ್ಷೆ ಮಾಡಿಸಿ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಬಳಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟಕ್ಕೆ ಕಡಿವಾಣ ಹಾಕಲಾಗುವುದು ಎಂದು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಇದೇ 21ರಂದು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ದಿನಾಚರಣೆಯನ್ನು ಆಚರಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಗವನ್ನು ಯೋಗ ದಿನಕ್ಕೆ ಮಾತ್ರ ಮೀಸಲಿಡದೆ ಪ್ರತಿದಿನ ಅಳವಡಿಸಿಕೊಳ್ಳಬೇಕು. ಜಿಲ್ಲೆಯ ವಿವಿಧ ಯೋಗ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಯೋಗ ದಿನದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಇಂದು ಮತ್ತು ನಾಳೆ ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ. ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು, ಕನ್ನಡ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಸಂಗಡಿಗರೊಂದಿಗೆ ಕಾರ್ತಿಕ್ ಹಾಡಿರುವ ಜಾಲಿ ಡೇಸ್ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಕವಿರಾಜ್, ಸಂಗೀತ ನಿರ್ದೇಶನ ಮೆಕ್ಕಿ ಜೆ ಮೇಯರ್.

ಸಂಗಡಿಗರೊಂದಿಗೆ ಕಪಿಲ್ ನಾಯರ್ ಹಾಡಿರುವ ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಎ ಚಿತ್ರದ ಗೀತೆ ಇದೀಗ. ಗೀತೆಗೆ ಸಾಹಿತ್ಯ ಧನಂಜಯ್ ರಂಜನ್, ಗೀತೆಗೆ ಸಂಗೀತ ನೀಡಿದವರು ಚರಣ್ ರಾಜ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಿಪಾಯಿ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಮುಂದಿನ ಗೀತೆ ಮುಗುಳು ನಗೆ ಚಿತ್ರದ್ದು. ಹಾಡಿದವರು ಶ್ರೇಯಾ ಘೋಷಾಲ್, ಗೀತೆಗೆ ಸಾಹಿತ್ಯ ಯೋಗರಾಜ ಭಟ್, ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ.

ಕಾರ್ಯಕ್ರಮದ ಕೊನೆಯಲ್ಲಿ ಪಿವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಹಾಡಿರುವ ಬಂಗಾರದ ಹೂವು ಚಿತ್ರದ ಗೀತೆಗೆ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಮಂಗಳೂರು. ಇದೊಂದು ಪ್ರಕಟಣೆ. ಕಾಣೆಯಾದವರ ಚೆಹರೆ ಈ ರೀತಿಯಲ್ಲಿದೆ. ಹೆಸರು ಸೌಂದರ್ಯ ಎಚ್ಎ, ವಯಸ್ಸು 20 ವರ್ಷ, 4 ಅಡಿ ಎತ್ತರ, ಕಪ್ಪು ತಲೆಕೂದಲು, ಸಾಧಾರಣ ಶರೀರ, ಗೋಧಿ ಮೈಬಣ್ಣ ಹೊಂದಿರುತ್ತಾರೆ. ತಿಳಿ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್, ನೀಲಿ ಬಣ್ಣದ ಕುರ್ತಾ ಟಾಪ್ ಧರಿಸಿರುತ್ತಾರೆ. ಕನ್ನಡ, ತುಳು, ಇಂಗ್ಲಿಷ್ ಭಾಷೆಯನ್ನು ಬಲ್ಲವರಾಗಿರುತ್ತಾರೆ. ಇಂತಹವರ ಸುಳಿವು ದೊರೆತಲ್ಲಿ ಉಡುಪಿ ನಗರ ಪೊಲೀಸ್ ಠಾಣಾ ಲ್ಯಾಂಡ್ಲೈನ್ ನಂಬರ್ 08020250444 ಇದಕ್ಕೆ ತಿಳಿಸಬೇಕಾಗಿ ಸೂಚಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
0: ಕೇಳುಗರೆ ಗಮನಿಸಿ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಪ್ರಸಾರವಿರುತ್ತದೆ. 5:30 ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮದಲ್ಲಿ ಗುರುಗಳು ವಂದನಾ ಜದಾತ್, ವಿದ್ಯಾರ್ಥಿಗಳು ಅನಿಷ್ಕಾ ಸಿನ್ಹಾ ಮತ್ತು ನಿಶಾ ಪಾಣಿಗ್ರಹಿ. 5:45 ಹಿಂದಿ ಚಿತ್ರಗೀತೆಗಳ ಪ್ರಸಾರವಿರುತ್ತದೆ. ಆರು ಗಂಟೆ 10 ನಿಮಿಷಕ್ಕೆ ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪಶುಗಳಲ್ಲಿ ವೈಜ್ಞಾನಿಕ ಆಹಾರ ನಿರ್ವಹಣೆ ಕುರಿತು ಕಡಬ ತಾಲೂಕು ಕೊಯ್ಲದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಸಂಕೀರ್ಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಶ್ಮಿ ಕೆಎಂ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಈ ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು, 8 ಗಂಟೆಗೆ ಕನ್ನಡ ಯುವವಾಣಿ ಕಾರ್ಯಕ್ರಮದಲ್ಲಿ ಅಮ್ಮನ ನೆರಳು ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಸುಪ್ರೀತಾ ಗಟ್ಟಿ ಸೂರಂಬೈಲು. 8:30 ತುಳು ಕಾರ್ಯಕ್ರಮ, ಅಕ್ಷತಾ ಶೇಖರ್ ಅವರಿಂದ ಸ್ವರಚಿತ ಕವನ ವಾಚನ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕನ್ನಡ ಚಿತ್ರಗೀತೆಗಳು. 10 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಕೆಸಿ ನಟರಾಜನ್ ಮತ್ತು ಬಳಗದವರಿಂದ ಕ್ಲಾರಿಯೋನೇಟ್ ವಾದನವನ್ನು ಆಲಿಸುವಿರಿ.

0: ಇಂದು ರಾತ್ರಿ 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರವನ್ನು ಆಲಿಸಲಿರುವಿರಿ. ಈ ಇಂದಿನ ವಿಷಯ ಕಿಸಾನ್ ಸಶಕ್ತೀಕರಣ್. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ

0: ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
3: ಆಕಾಶವಾಣಿ ಮಂಗಳೂರು, ಈಗ ಸಮಯ ಸರಿಯಾಗಿ 3:05:25. ನಿಲಯದ ಈ ಹೊತ್ತಿನ ಪ್ರಸಾರ ಇಲ್ಲಿಗೆ ಮುಗಿಯಿತು. ಮುಂದಿನ ಪ್ರಸಾರ ಇಂದು ಸಾಯಂಕಾಲ 5:00 ಆರಂಭ. ನಿಲಯದ ಸಮಸ್ತರ ಪರವಾಗಿ ಶ್ರೋತೃ ಬಾಂಧವರಿಗೆಲ್ಲ ಸ್ನೇಹ ಭಟ್ ಮಾಡುವ ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ಮೀಡಿಯಂ ವೇವ್ ತರಂಗಾಂತರ 275.5 ಮೀಟರ್ಸ್, 1089 ಕಿಲೋಹರ್ಟ್ಸ್. ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಸಂಜೆಯ ಪ್ರಸಾರಕ್ಕೆ ಸ್ವಾಗತ. ಶ್ರೋತೃಗಳೇ, ನಿಮ್ಮ ಜೊತೆ ನಾನು ಗಾಯತ್ರಿ ನಾನಿಲ್. ಇದೀಗ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಪುರುಷೋತ್ತಮ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ಹಂಸಲೇಖ ಅವರ ಗೀತೆ.

ಪುರುಷೋತ್ತಮ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮುಂದಿನ ಗೀತೆ ಅಪ್ಪು ಚಿತ್ರದಿಂದ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ.

ಪ್ರಿಯ ಶ್ರೋತೃಗಳೇ, ಗಮನಿಸಿ, ಮಂಗಳೂರು ಆಕಾಶವಾಣಿಯಿಂದ ಪ್ರಸಾರವಾಗುತ್ತಿರುವ 100.3 ಎಫ್ಎಂ ಟೆಲಿಕ್ವಿಜ್ ಈ ವಾರದ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಜೂನ್ 9 ಮಂಗಳವಾರ, ಅಂದರೆ ನಾಳೆ ಬೆಳಗ್ಗೆ 11:30 ದಿಂದ 12:30 ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ನಮ್ಮ STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ನೀವು ಕರೆ ಮಾಡಬೇಕಾದ ದಿನ ನಾಳೆ ಬೆಳಗ್ಗೆ 11:30 ದಿಂದ 12:30

ಉದಿತ್ ನಾರಾಯಣ್ ಹಾಗೂ ಚಿತ್ರ ಹಾಡಿದ ಮಿಲನ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತರಚನೆ ಜಯಂತ್ ಕಾಯ್ಕಿಣಿಯವರದು, ಸಂಗೀತ ಮನೋಮೂರ್ತಿ. ಮುಂದಿನ ಗೀತೆ ಪ್ರೀತ್ಸೋ ತಪ್ಪ ಚಿತ್ರದಿಂದ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ಪ್ರೀತ್ಸೋ ತಪ್ಪ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಸೋನು ನಿಗಮ್ ಹಾಡಿರುವ ಮಳೆಯಲಿ ಜೊತೆಯಲಿ ಚಿತ್ರದ ಗೀತೆ, ಗೀತರಚನೆ ಜಯಂತ್ ಕಾಯ್ಕಿಣಿಯವರದು, ಸಂಗೀತ ವಿ ಹರಿಕೃಷ್ಣ.

0: ಬೊಂಬಾಟ್ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿದ ಜಯಂತ್ ಕಾಯ್ಕಿಣಿಯವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಮನೋಮೂರ್ತಿ. ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ಮತ್ತೆ 5:45 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತಿದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಇದೀಗ ಕೇಳಿ ರಾಷ್ಟ್ರ ಭಾಷಾ ಭಾರತಿ ಹಿಂದಿ ಪಾಠ.
4: ಈಗ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮ.

0: ಇಂದಿನ ಹಿಂದಿ ಪಾಠವನ್ನು ನಡೆಸಿಕೊಡುವವರು
1: ವಂದನಾ ಜಢಾಲ್,
0: ಭಾಗವಹಿಸುವವರು
1: ಅಂಶಿಕಾ ಸಿನ್ಹಾ ಹಾಗೂ ನಿಷ್ಠಾ ಪಾಣಿಗ್ರಹಿ. ನಮಸ್ಕಾರ ಶ್ರೋತಾಓ, ಮೈ ಹೂ ಅಂಜಲಿ ಪಾಟಣ್ಕರ್ ಔರ್ ಆಪ್ ಸುನ್ ರಹೇ ಹೇ ಹಿಂದಿ ಪಾಠ. ಶ್ರೋತಾಓ, ದೋಸ್ತಿ ಕಿಸೆ ಕಹತೆ ಹೇ ಜೊ ಬಿನಾ ಸ್ವಾರ್ಥ ಕೆ ಸಾಥ್ ದೇ, ಜೊ ಗಿರ್ನೆ ಪರ್ ಉಠಾಯೆ, ಜೊ ಅಂಧೇರೆ ಮೇ ರಾಸ್ತಾ ದಿಖಾಯೆ, ಔರ್ ಜೊ ಕಭಿ ಭಿ ಧೋಕಾ ನ ದೇ. ಐಸಾ ದೋಸ್ತ್ ಅಗರ್ ಮಿಲ್ ಜಾಯೆ ತೊ ಜೀವನ್ ಸವರ್ ಜಾಯೆ. ಅಬ್ ಆಪ್ ಕಹೆಂಗೆ, ಬಾತ್ ತೋ ಸಹಿ ಹೇ, ಲೇಕಿನ್ ಆಜ್ಕಲ್ ಕೆ ಜಮಾನೆ ಮೇ ಐಸಾ ನಿಸ್ವಾರ್ಥ ಸಚ್ಚಾ ದೋಸ್ತ್ ಮಿಲ್ನಾ ಬಹುತ್ ಹೀ ದುರ್ಲಭ ಬಾತ್ ಹೇ. ಲೇಕಿನ್ ಸಚ್ ಮೇ ಐಸಾ ದೋಸ್ತ್ ಹಮ್ ಸಬ್ಕೋ ಮಿಲ್ ಸಕ್ತಾ ಹೇ, ವೋ ಹಮಾರೆ ಆಸ್ ಪಾಸ್ ಹೀ ಹೇ, ವೋ ಹೇ ಪುಸ್ತಕ್. ಪುಸ್ತಕ್ ವೋ ಸಾಥಿ ಹೇ ಜೊ ಹರ್ ಹಾಲಾತ್ ಮೇ ಹಮಾರಾ ಸಾಥ್ ದೇತಾ ಹೇ. ಉದಾಸ್ ಹೋ ತೊ ಹಸಾತಾ ಹೇ, ಭಟ್ಕೋ ತೊ ರಾಹ ದಿಖಾತಾ ಹೇ, ನ ಕೋಯಿ ಶರ್ತ್ ನ ಕೋಯಿ ಶಿಕಾಯತ್, ಬಸ್ ಖುಲ್ ಕರ್ ಜ್ಞಾನ ಬಾಟ್ತಾ ಹೇ. ಆಜ್ ಕೆ ಇಸ್ ಕಾರ್ಯಕ್ರಮ ಮೇ ಹಮ್ ಬಾತ್ ಕರೆಂಗೆ, ಕ್ಯೋ ಕಿತಾಬೆ ಹಮಾರಿ ಸಬ್ಸೆ ಭರೋಸೆಮಂದ ಮಿತ್ರ ಹೇ, ಕೈಸೆ ಏಕ್ ಅಚ್ಚಿ ಕಿತಾಬ್ ಹಮಾರಿ ಪೂರಿ ಜಿಂದಗಿ ಬದಲ್ ಸಕ್ತಿ ಹೇ, ಔರ್ ಆಪ್ ಭಿ ಕೈಸೆ ಕಿತಾಬೋ ಸೆ ಅಪ್ನಿ ಸಚ್ಚಿ ದೋಸ್ತಿ ಶುರು ಕರ್ ಸಕ್ತೆ ಹೇ. ಇಸ್ ಪಾಠ ಕಾ ಲೇಖನ್ ಕಿಯಾ ಹೇ ಅಧ್ಯಾಪಿಕಾ ವಂದನಾ ಜಢಾಲ್ ಜೀ ನೇ, ಔರ್ ಉನ್ಕೆ ಸಾಥ್ ಸಹಭಾಗಿ ಹೇ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಮೆಂಗ್ಳೂರ್ ಕಿ ಛಾತ್ರಾಯೆ ಅಂಶಿಕಾ ಸಿನ್ಹಾ ಔರ್ ನಿಷ್ಠಾ ಪಾಣಿಗ್ರಹಿ.
2: ಕಿತಾಬೆ ಝಾಕ್ತಿ ಹೇ ಬಂದ್ ಅಲ್ಮಾರಿ ಕೆ ಶೀಶೋ ಸೆ, ಬಡಿ ಹಸರತ್ ಸೆ ತಾಕ್ತಿ ಹೇ, ಮಹೀನೋ ಅಬ್ ಮುಲಾಕಾತೆ ನಹೀ ಹೋತಿ, ಜೋ ಶಾಮೆ ಉನ್ಕೆ ಸೊಹಬತ್ ಮೇ ಕಟಾ ಕರ್ತಿ ಥೀ, ಅಬ್ ಅಕ್ಸರ್ ಗುಜರ್ ಜಾತಿ ಹೇ ಕಂಪ್ಯೂಟರ್ ಕೆ ಪರ್ದೋ ಪರ್, ಬಡಿ ಬೇಚೈನ್ ರಹತಿ ಹೇ ಕಿತಾಬೆ.
3: ಅರೆ ವಾ ಅಧ್ಯಾಪಿಕಾ ಜೀ, ಆಪ್ ಆಜ್ ಶಾಯರಿ ಕ್ಯೂ ಪಡ್ ರಹಿ ಹೇ, ವೋ ಭಿ ಕಿತಾಬೋ ಪರ್.
2: ಅರೆ ವಾ, ಆಜ್ ಯೇ ಶಾಯರಿ ಯೂ ಹೀ ನಹೀ ಸುನಾಯಿ ಗಯಿ ಹೇ, ಇಸ್ಕಿ ಪಂಕ್ತಿಯೋ ಮೇ ಏಕ್ ಖಾಸ್ ಸಂದೇಶ ಛುಪಾ ಹೇ, ಬತೈ ತೋ ಜರಾ, ಜೋ ಜ್ಞಾನ ಶಬ್ದೋ ಔರ್ ಸೀಖನೆ ಕಿ ದುನಿಯಾ ಸೆ ಕ್ಯೂ ಜುಡಾ ಹೇ.
3: ಕ್ಯಾ ಮೈ ಇಸ್ಕಾ ಉತ್ತರ ದೇ ಸಕ್ತಿ ಹೂ?
2: ಹಾಂ ಬೋಲೋ ಅಂಶಿಕಾ.
3: ಆಪ್ ಜರೂರ್ ಪುಸ್ತಕ್ ಕೆ ಬಾರೆ ಮೇ ಬಾತ್ ಕರ್ ರಹಿ ಹೇ.
2: ಸಹಿ ಕಹಾ ಗುಲ್ಜಾರ್ ಜಿ ಕಿ ಯೇ ಪಂಕ್ತಿಯಾ ಆಜ್ ಕೆ ದೌರ್ ಮೇ ಭಿ ಉತ್ನಿ ಹಿ ಸಟೀಕ್ ಲಗ್ತಿ ಹೇ. ಡಿಜಿಟಲ್ ಕ್ರಾಂತಿ ನೇ ಹಮಾರಿ ಜೇಬ್ ಮೇ ಪೂರಿ ದುನಿಯಾ ತೋ ದೇ ದಿ, ಲೇಕಿನ್ ಕಹೀ ನಾ ಕಹೀ ವೋ ಸುಕೂನ್ ಛೀನ್ ಲಿಯಾ ಜೊ ಪುಸ್ತಕಾಲಯ ಕಿ ಖಾಮೋಶಿ ಮೇ ಮಿಲಾ ಕರ್ತಾ ಥಾ. ಭಲೆ ಹಿ ಆಜ್ ಮೊಬೈಲ್ ಔರ್ ಸ್ಕ್ರೀನ್ ಕಾ ದೌರ್ ಹೋ, ಲೇಕಿನ್ ಬುಕ್ ಕ್ಯಾಫೆ ಕಾ ಬಢ್ತಾ ಚಲನ್ ಯಹ ಬತಾತಾ ಹೇ ಕಿ ಲೋಕ್ ಆಜ್ ಭಿ ಕಿತಾಬೋ ಸೆ ದೂರ್ ನಹೀ ಹುಯೇ ಹೇ. ಯಹ ಇಸ್ ಬಾತ್ ಕಾ ಪ್ರಮಾಣ ಹೇ ಕಿ ತಕ್ನಿಕ್ ಚಾಹೆ ಕಿತ್ನೆ ಭಿ ಬದಲ್ ಜಾಯೆ ಪರ್ ಪನ್ನೋ ಕೆ ಪಲಟ್ನೆ ಕಾ ಅಹ್ಸಾಸ್ ಕಭಿ ಪುರಾನಾ ನಹೀ ಹೋತಾ.
3: ಪರ್ ಅಧ್ಯಾಪಿಕಾ ಜೀ, ಆಜ್ ಕೆ ಡಿಜಿಟಲ್ ಯುಗ್ ಮೇ ಭಿ ಪುಸ್ತಕೋ ಕೋ ಇತ್ನಾ ವಿಶೇಷ ಕ್ಯೂ ಮಾನಾ ಜಾತಾ ಹೇ?
2: ಕ್ಯೋಂಕಿ ಕಿತಾಬೆ ಹಮೇ ಯಾದ್ ದಿಲಾತಿ ಹೇ ಕಿ ಭಲೆ ಹಿ ದುನಿಯಾ ಅತ್ಯಧಿಕ ಡಿಜಿಟಲ್ ಹೋ ಗಯಿ ಹೋ, ಲೇಕಿನ್ ಪನ್ನೋ ಕಿ ಮಹಕ್ ಔರ್ ಶಬ್ದೋ ಕಾ ಜಾದೂ ಆಜ್ ಭಿ ಫೀಕಾ ನಹೀ ಪಡಾ ಹೇ. ಬಾತ್ ಹಮೇ ಸೋಚನೆ ಕಾ ಅವಸರ ದೇತಿ ಹೇ ಕಿ ಕ್ಯಾ ಕಿತಾಬೆ ಅಪ್ನಾ ಅಸ್ತಿತ್ವ ಖೋ ರಹಿ ಹೇ, ಯಾ ಫಿರ್ ಈ ಶೋರ್ ಶರಾಬೆ ವಾಲಿ ದುನಿಯಾ ಮೇ ಕಿತಾಬೆ ಹಿ ಹಮಾರಾ ಅಸ್ತಿತ್ವ ಖೋಜ್ ರಹಿ ಹೇ. ಆಜ್ ಹಮ್ ಇಸ್ ವಿಷಯ ಪರ್ ಸಂವಾದ್ ಕರೆಂಗೆ.
3: ಹಮ್ನೆ ಫ್ರೆಂಡ್ಶಿಪ್ಸ್ ಡೇ, ಮದರ್ಸ್ ಡೇ, ಫಾದರ್ಸ್ ಡೇ ಔರ್ ಯೋಗಾ ಡೇ ಕೆ ಬಾರೆ ಮೇ ಸುನಾ ಹೇ, ಪರ್ ಯಹ ಪುಸ್ತಕ್ ದಿವಸ್ ಕ್ಯಾ ಹೇ? ಇಸೆ ಕಬ್ ಔರ್ ಕ್ಯೂ ಮನಾಯಾ ಜಾತಾ ಹೇ? ಯಹ 23 ಅಪ್ರಿಲ್ ಕೋ ಹಿ ಕ್ಯೂ ಮನಾಯಾ ಜಾತಾ ಹೇ? ಕ್ಯಾ ಇಸ್ಕೆ ಪೀಚೆ ಕೋ ಇತಿಹಾಸ್ ಹೇ?
2: ಬಹುತ್ ಸುಂದರ್ ಪ್ರಶ್ನ ಪೂಛಾ ಹೇ ನಿಷ್ಠಾ ಆಪ್ನೇ. 23 ಅಪ್ರಿಲ್ ವಿಶ್ವ ಸಾಹಿತ್ಯ ಮೇ ಏಕ್ ಅತ್ಯಂತ ಮಹತ್ವಪೂರ್ಣ ತಿಥಿ ಹೇ. ಇಸ್ ದಿನ 1616 ಮೇ ಮಹಾನ್ ಸಾಹಿತ್ಯಕಾರ ವಿಲಿಯಂ ಶೇಕ್ಸ್ಪಿಯರ್, ಮಿಗೇಲ್ ತೋ ಸರ್ವತೇಸ್ ಔರ್ ಇಂಕಾ ಗಾರ್ಸಿಲಾಸೋ ದೆ ಲಾ ವೇಗಾ ಕಾ ನಿಧನ್ ಹುವಾ ಥಾ. ಯಹ ತಿಥಿ ಅನ್ಯ ಪ್ರಸಿದ್ಧ ಲೇಖಕೋ ಕಿ ಜನ್ಮ ಯಾ ಪುಣ್ಯತಿಥಿ ಸೆ ಭಿ ಜುಡಿ ಹೇ. ಇನ್ಹಿ ಕಾರಣೋ ಸೆ ಯುನೆಸ್ಕೋ ನೇ 1995 ಮೇ 23 ಅಪ್ರಿಲ್ ಕೋ ವಿಶ್ವ ಪುಸ್ತಕ್ ದಿವಸ್ ಔರ್ ಕಾಪಿರೈಟ್ ದಿವಸ್ ಘೋಷಿತ್ ಕಿಯಾ.
3: ಅಧ್ಯಾಪಿಕಾ ಜೀ, ಇಸ್ಕಾ ಉದ್ದೇಶ್ಯ ಕ್ಯಾ ಹೇ?
2: ಇಸ್ಕಾ ಉದ್ದೇಶ್ಯ ಪಡ್ನೆ ಕಿ ಆದತ್ ಕೋ ಬಢಾವಾ ದೇನಾ, ಪ್ರಕಾಶನ್ ಜಗತ್ ಕೋ ಸಮ್ಮಾನ್ ದೇನಾ ಔರ್ ಲೇಖಕೋ ಕೆ ಕಾಪಿರೈಟ್ ಕಿ ರಕ್ಷಾ ಕೆ ಪ್ರತಿ ಜಾಗರೂಕತಾ ಫೈಲಾನಾ ಹೇ. ಯಹ ದಿನ

0: पढ़िए बढ़िए और ज्ञान का प्रकाश फैलाइए।
1: ಇದುವರೆಗೆ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ. ನಡೆಸಿಕೊಟ್ಟವರು
2: ವಂದನಾ ಜಢಾಲ್,
1: ಭಾಗವಹಿಸಿದವರು
2: ಅಂಶಿಕಾ ಸಿನ್ಹಾ ಹಾಗೂ ನಿಷ್ಠಾ ಪಾಣಿಗ್ರಹಿ.

0: ಆಕಾಶವಾಣಿ ಮಂಗಳೂರು.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇದೀಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಹಮ್ ಆಪ್ಕೆ ದಿಲ್ ಮೇ ರಹತೆ ಹೇ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿರುವ ಸಮೀರ್ ಅವರ ಗೀತೆ, ಸಂಗೀತ ಅನು ಮಲೀಕ್.

ಹಮ್ ಆಪ್ಕೆ ದಿಲ್ ಮೇ ರೇತೆ ಹೇ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಕೇಳಿ ಹಮ್ ಆಪ್ಕೆ ಹೇ ಕೌನ್ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್. ರಚನೆ ದೇವ್ ಕೊಯ್ಲಿಯವರದು. ಸಂಗೀತ ರಾಮ್ ಲಕ್ಷ್ಮಣ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಮತ್ತೆ ರಾತ್ರಿ 7:45 ಇನ್ನಷ್ಟು ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು: ಇನ್ನು ಮುಂದೆ 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾ ಪತ್ರ, 6:50 ಕೃಷಿರಂಗ, ಪಶುಗಳಲ್ಲಿ ವೈಜ್ಞಾನಿಕ ಆಹಾರ ನಿರ್ವಹಣೆಯ ಕುರಿತು ಕಡಬ ತಾಲೂಕು ಕೊಯ್ಲದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಸಂಕೀರ್ಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಶ್ಮಿ ಕೆಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಗಾಯತ್ರಿ ಎಂ. ನಂತರ ಕೃಷಿ ಮಾಹಿತಿ ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಯುವವಾಣಿ ಅಮ್ಮನ ನೆರಳು ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಸುಪ್ರೀತಾ ಗಟ್ಟಿ ಸೂರಂಬೈಲು. 8:30 ತುಳು ಕಾರ್ಯಕ್ರಮ, ಅಕ್ಷತಾ ಶೇಖರ್ ಅವರಿಂದ ಸ್ವರಚಿತ ಕವನಗಳ ವಾಚನ. 9:15 ಸ್ಪಾಟ್ ಲೈಟ್. 9:30 ಕನ್ನಡ ಚಿತ್ರಗೀತೆಗಳು, 10:00 ಶಾಸ್ತ್ರೀಯ ಸಂಗೀತ, ಎಕೆಸಿ ನಟರಾಜನ್ ಮತ್ತು ಬಳಗದವರಿಂದ ಕ್ಲಾರಿಯೋನೇಟ್ ವಾದನ. ರಾತ್ರಿ 10:30 ಕೇಂದ್ರ ಸರ್ಕಾರ 12 ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ವಿಷಯ ಕಿಸಾನ್ ಸಶಕ್ತೀಕರಣ್. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ನಾಳೆ 9 ಮಂಗಳವಾರ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಸುಧಾ ನಾಗೇಶ್ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಶ್ರಾವ್ಯ, 6:50 ರೈತರಿಗೆ ಸಲಹೆ, 7:15 ಜಂಡು ಆಯುರ್ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ,

0: ವಿಷಯ ಚರ್ಮದ ಫಂಗಲ್ ಸೋಂಕು. ಸಂದರ್ಶಿಸುವವರು ಡಾಕ್ಟರ್ ಚೈತ್ರ ಹೆಬ್ಬಾರ್, ಎಸ್ಡಿಎಂ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ ಉಡುಪಿ. ಇವರೊಂದಿಗೆ ಸಂದರ್ಶನ 7:45 ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 9:20 ಹಿಂದಿ ಚಿತ್ರಗೀತೆಗಳು, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯ ರಾಗ. ಶ್ರೋತೃಗಳ ಕೋರಿಕೆಯನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 11:30 ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ, ಕೀರ್ತನ್ ಹೊಳ್ಳ ಅವರ ಗಾಯನದಲ್ಲಿ ರಾಗ್ ಲಲಿತ್. 12:05 ವನಿತಾ ವಿಹಾರ, ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದ ಸದಸ್ಯೆಯರು. 12:35 ಆರೋಗ್ಯ ಸಂಚಿಕೆ, ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು, ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ವಿಜಯ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಮಂಜುಳಾ ಪುರಾಣಿ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುಗಳ ಆರೈಕೆ, ಈ ಕುರಿತು ಡಾಕ್ಟರ್ ಶಾಂತಲಾ ಹರ್ಲೇಕರ್ ಅವರ ಜೊತೆ ಮಾತುಕತೆ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಪಿಎಂ ಕಲಾ ಉತ್ಸವ ಯೋಜನೆಯ ಕುರಿತು ಮಾಹಿತಿ ಕೇಳುವಿರಿ. 1:20 ಸ್ವರಮಾಧುರ್ಯ, ಗಣಪತಿ ಭಟ್ ಹಾಸಣಗಿ ಅವರು ಹಾಡಿರುವ ಭಕ್ತಿಗೀತೆಗಳು, 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳು, 2:40 ಅನೂಪ್ ಜಲೋಟ ಹಾಡಿರುವ ಗಜಲ್ಗಳು. ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5:00 ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ. ಗುರುಗಳು ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ, ವಿದ್ಯಾರ್ಥಿಗಳು ನಿಷ್ಕಲ್ ರಾವ್ ಹಾಗೂ ಮೇಘನಾ. 5:45 ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಅವಲೋಕನ, 6:50 ಕಿಸಾನ್ ವಾಣಿ. ಖೇತ್ ಬಚಾವೋ ಅಭಿಯಾನ್ ಸರಣಿ ಕಾರ್ಯಕ್ರಮದಲ್ಲಿ, ಖೇತ್ ಬಚಾವೋ ಅಭಿಯಾನದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಪಾತ್ರದ ಕುರಿತು ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಟಿಜೆ ರಮೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ರಜನಿ ಭಟ್. ಬಳಿಕ ಗೇರುಹಣ್ಣಿನ ಮೌಲ್ಯವರ್ಧನೆಯ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿ ಡಾಕ್ಟರ್ ವೀಣಾ ಜಿಎಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಸ್ನೇಹಾ ಭಟ್. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರಾತ್ರಿ 8:30 ಕಾವ್ಯಧಾರೆ, ಸುಮಂಗಲಾ ಕೃಷ್ಣಾಪುರ ಇವರಿಂದ ಸ್ವರಚಿತ ಕವನಗಳ ವಾಚನ. 9:30 100.3 ಆಕಾಶವಾಣಿ ಟೆಲಿಕ್ವಿಜ್ ಸಂಚಿಕೆ 4, ಕ್ವಿಜ್ ಮಾಸ್ಟರ್ ಡಾಕ್ಟರ್ ವಿಶ್ವಾಸ್ ಪೈ, ನಿರೂಪಣೆ ಸಾವಿತ್ರಿ ಪೂರ್ಣಚಂದ್ರ, ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. ಇವು ನಮ್ಮ ನಿಲಯದಿಂದ ಈ ಸಾಯಂಕಾಲ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಸಮಯ 6:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ವೀರ್ ಚಕ್ರ ಮರಣೋಪರಾಂತ್ ಪ್ರದಾನ್ ಕಿಯೇ ಜಾಯೆಂಗೆ. ಉಪನಿರೀಕ್ಷಕ್ ಮೊಹಮ್ಮದ್ ಇಮ್ತಿಯಾಜ್ ಸೀಮಾ ಸುರಕ್ಷಾ ಬಲ್ ಮರಣೋಪರಾಂತ್, ಕಾನ್ಸ್ಟೇಬಲ್ ದೀಪಕ್ ಚಿಂಗಾಖಮ್ ಸೀಮಾ ಸುರಕ್ಷಾ ಬಲ್ ಮರಣೋಪರಾಂತ್.
2: ಉಪನಿರೀಕ್ಷಕ್ ಮೊಹಮ್ಮದ್ ಇಮ್ತಿಯಾಜ್ ಅವರು ಕಾನ್ಸ್ಟೇಬಲ್ ದೀಪಕ್ ಚಿಂಗಾಖಮ್ ಕಿ ಪರಿವಾರ ಕೆ ಸದಸ್ಯ ಮರಣೋಪರಾಂತ್ ವೀರ್ ಚಕ್ರ ಲೇನೆ ಕೆ ಲಿಯೆ ಇಸ್ ವಕ್ತ್ ಮಾನ್ಯ ರಾಷ್ಟ್ರಪತಿ ಕೆ ಸಾಮ್ನೆ.
1: ಉಪನಿರೀಕ್ಷಕ್ ಮೊಹಮ್ಮದ್ ಇಮ್ತಿಯಾಜ್ ತಥಾ ಕಾನ್ಸ್ಟೇಬಲ್ ದೀಪಕ್ ಚೆಂಗಖಮ್ ಸೀಮಾ ಸುರಕ್ಷಾ ಬಲ್ ಕಿ 7ವೀ ಬಟಾಲಿಯನ್ ಕಿ ದಲ್ ಕೆ ಸಾಥ್ ಜಮ್ಮೂ ಕ್ಷೇತ್ರ ಮೇ ಬಾರ್ಡರ್ ಔಟ್ ಪೋಸ್ಟ್ ಪರ್ ತೈನಾತ್ ಥೆ. 7 May 2025 ಕಿ ಪೂರಿ ರಾತ್ ಸೀಮಾ ಪಾರ್ ಸೆ ಮೋಟರ್ ದ್ವಾರಾ ಕಿ ಜಾ ರಹಿ ಅಂಧಾಧುಂಧ ಗೋಲಿಬಾರಿ ಕೆ ಬೀಚ್ ಉಪನಿರೀಕ್ಷಕ್ ಇಮ್ತಿಯಾಜ್ ನೆ ಅಪ್ನಿ ವ್ಯಕ್ತಿಗತ ಸುರಕ್ಷಾ ಕಿ ಚಿಂತಾ ನಾ ಕರ್ತೆ ಹುಯೆ ಬಂಕರ್ ಸೆ ಬಾಹರ್ ಆಕರ್ ಖತ್ರೆ ಕಾ ಜಾಯಜಾ ಲಿಯಾ ಔರ್ ಅಪ್ನೆ ಸಾಥಿ ಕಾನ್ಸ್ಟೇಬಲ್ ದೀಪಕ್ ಚಿಂಗಾಖಮ್ ಕೆ ಸಾಥ್ ಮಿಲ್ಕರ್ ಅಪ್ನಿ ದೋನೋ ಲೈಟ್ ಮಶೀನ್ ಗನ್ಸ್ ಕೆ ಪ್ರಭಾವಿ ಫೈರ್ ದ್ವಾರಾ ಇಸ್ಕಾ ಸಟೀಕ್ ಜವಾಬ್ ದಿಯಾ. ಮೋಟರ್ ಕಾ ಏಕ್ ಗೋಲಾ ಫಟ್ನೆ ಸೆ ಶರೀರ ಕಾ ಲಗಭಗ ಹರ್ ಹಿಸ್ಸಾ ಜಖ್ಮಿ ಹೋನೆ ಕೆ ಬಾವಜೂದ್ ಅಪ್ ದೋನೋ ನೆ ಆಖರಿ ಸಾಂಸ್ ತಕ್ ಮೋರ್ಚೆ ಪರ್ ಡಟೆ ರಹಕರ್ ಅಪ್ನೆ ದಲ್ ಕಾ ನಿರಂತರ ಮನೋಬಲ್ ಬಢಾಯಾ ಜಿಸ್ಸೆ ಶತ್ರು ಕೆ ಮನ್ಸೂಬೋ ಕೋ ವಿಫಲ್ ಕಿಯಾ ಜಾ ಸಕಾ. ಉತ್ಕೃಷ್ಟ ನೇತೃತ್ವ ಕ್ಷಮತಾ ಅಸಾಧಾರಣ ಸಾಹಸ ತಥಾ ಸರ್ವೋಚ್ಚ ಬಲಿದಾನ್ ಕೆ ಲಿಯೆ ಉಪನಿರೀಕ್ಷಕ್ ಮೊಹಮ್ಮದ್ ಇಮ್ತಿಯಾಜ್

ವಿದ್ಯಾಭೂಷಣ ಅವರು ಹಾಡಿದ ಗುರು ಮಹಿಪತಿದಾಸರ ಕೀರ್ತನೆಯನ್ನು ಕೇಳಿದಿರಿ. ಇದೀಗ ಪುರಂದರದಾಸರ ಕೀರ್ತನೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಸಕಲ ಗ್ರಹ ಬಲನೇನೆ ಸರಸಿಜಾಕ್ಷ.

ಭಕ್ತಿಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ಸಾಧನಾ ಶರ್ಮಾ. ಇದಾನಿಂ ಮುಖ್ಯಾ ವಾರ್ತಾ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉಕ್ತಂ ಯತ್ ಅಂತ್ಯೋದಯಸ್ಯ ಭಾವನೆಯಾ ಪ್ರೇರಿತಾಣಾಂ ನಿರ್ಧನ ಜನಾನಾಂ ಕಲ್ಯಾಣಂ ಏವ ಗತ ದ್ವಾದಶ ವರ್ಷೇಷು ಶಾಸನಸ್ಯ ನೀತಿ ನಿರ್ಮಾಣಸ್ಯ ಆಧಾರಃ. ಪಶ್ಚಿಮ ಬಂಗಾಳ ರಾಜ್ಯ ಆಯುಷ್ಮಾನ್ ಪ್ರಧಾನಮಂತ್ರಿ ಭಾರತ ಜನ ಆರೋಗ್ಯ ಯೋಜನಾ ಪ್ರವರ್ತಿಷ್ಯತೆ. ದಿಲ್ಲಿ ಉಚ್ಚ ನ್ಯಾಯಾಲಯೇನ ಸಿಬಿಎಸ್ಇ ಬೋರ್ಡ್ ಇತ್ಯಸ್ಯ ದ್ವಾದಶ ಕಕ್ಷಾಯಾಃ ಉತ್ತರ ಪುಸ್ತಿಕಾನಾಂ ಆಂಕಿಕ ಮೂಲ್ಯಾಂಕನ ಪ್ರಣಾಳಿ ವಿಷಯೆ ಅನಿಯಮಿತತಾ ಸಂದರ್ಭೆ ಕೇಂದ್ರ ಸರ್ವಕಾರಾಯ ತಥಾ ಸಿಬಿಎಸ್ಇ ಬೋರ್ಡ್ ಇತ್ಯಸ್ಮೈ ಸೂಚನಾ ಪತ್ರಂ ಪ್ರದತ್ತಂ. ಭಾರತೇನ ಪಶ್ಚಿಮ ಏಷ್ಯಾ ಕ್ಷೇತ್ರೆ ಪುನಃ ಪ್ರವೃತ್ತಾನಾಂ ಆಕ್ರಮಣಾನಾಂ ವಿಷಯೆ ಗಭೀರಾ ಚಿಂತಾ ಪ್ರಕಟಿತಾ. ಆಕಾಶವಾಣಿ ಸೇವಾಯಾಃ 90 ವರ್ಷ ಪ್ರಪೂರಣಂ. ಅಪಿ ಚ ಕ್ರಿಕೆಟ್ ಕ್ರೀಡಾಯಾಂ ಭಾರತದಲಂ ಅಫ್ಘಾನಿಸ್ತಾನದಲಂ ಏಕೇನ ವಾರೇಣೈವ 300 ಧಾವನಾಂಕೈ ಪರಾಜಿತ್ಯ ಸ್ವಸ್ಯ ಬೃಹತ್ತಮಂ ಪಂಚದಿವಸೀಯ ವಿಜಯಂ ಅಭಿಲೇಖಿತವತ್. ಇದಾನೀಂ ವಾರ್ತಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅವದತ್ ಯತ್ ಅಂತ್ಯೋದಯಸ್ಯ ಭಾವನೆಯ ಪ್ರೇರಿತಾನಾಂ ದರಿದ್ರಜನಾನಾಂ ಕಲ್ಯಾಣಂ ಈ

0: ಕ್ಷೇತ್ರ ವರ್ತಮಾನ ತನಾವಪೂರ್ಣ ಸ್ಥಿತೇ ಕಾರಣ ಭಾರತೀಯ ನಾಗರಿಕೇಭ್ಯ ಇರಾನ್ ಯಾತ್ರಾಂ ಪರಿಹರ್ತುಂ ಪರಾಮರ್ಶ ಪ್ರದತ್ತಃ. ತತ್ರ ವರ್ತಮಾನಾಃ ಭಾರತೀಯ ನಾಗರಿಕಾಃ ಉಪಲಬ್ಧ ಯಾನ ಸಾಧನೈಃ ದೇಶತ್ಯಾಗಂ ಕರ್ತುಂ ಅಪಿ ಸೂಚಿತಾಃ. ಆಕಾಶವಾಣಿ ಸೇವಾಯಾಃ 90 ವರ್ಷ ಪ್ರಪೂರಣಂ. ಪ್ರಸಾರಯತಿ ಭಾರತಸ್ಯ ಸ್ವರಂ ವಿಶ್ವಸ್ಮಿನ್. ಆಕಾಶವಾಣಿ ಅದ್ಯ ಸ್ವಸ್ಯ ಸ್ಥಾಪನಾಯಾಃ 90 ವರ್ಷ ಪೂರ್ತಿಂ ಉತ್ಸಾಹೇನ ಆಚರತಿ. ಷಡ್ ತ್ರಿಂಶತ್ ಉತ್ತರ ಏಕೋನವಿಂಶತಿ ಶತತಮಸ್ಯ ವರ್ಷಸ್ಯ ಜೂನ್ ಮಾಸಸ್ಯ ಅಷ್ಟಮೇ ದಿನೆ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಇತ್ಯಸ್ಯ ನಾಮ ಪರಿವರ್ತನಂ ಕೃತ್ವಾ ಆಲ್ ಇಂಡಿಯಾ ರೇಡಿಯೋ ಇತಿ ನಾಮ ಸ್ಥಾಪಿತಂ. ಸ್ವಾತಂತ್ರ್ಯೋತ್ತರ ಕಾಲೇ ಷಟ್ ಪಂಚಾಶತ್ ಉತ್ತರ ಏಕೋನವಿಂಶತಿ ಶತತಮೇ ವರ್ಷೆ ಅಸ್ಯಾಃ ನಾಮ ಆಕಾಶವಾಣಿ ಇತಿ ಅಭವತ್. ಇದಾನೀಂ ಆಕಾಶವಾಣಿ ಕೇಂದ್ರಾಣಿ ಬಹುನಿ ಸಂತಿ ಯೇ ಭಾರತಸ್ಯ 98% ಜನಸಂಖ್ಯಾಂ ಯಾವತ್ ಪ್ರಸಾರಣಂ ಕುರ್ವಂತಿ. ಸಿಪಿಎ ಭಾರತ ಕ್ಷೇತ್ರೀಯ ಸಮ್ಮೇಳನಸ್ಯ ಉದ್ಘಾಟನಂ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಹೋದಯ ಅದ್ಯ ಚಂಡೀಗಢಸ್ಥೆ ಹರಿಯಾಣ ವಿಧಾನಸಭಾಭವನೆ ಸಿಪಿಎ ಇಂಡಿಯಾ ರೀಜನ್ ಝೋನ್ ದ್ವಿತೀಯ ಸಮ್ಮೇಳನಸ್ಯ ಉದ್ಘಾಟನಂ ಅಕರೋತ್. ಸಮ್ಮೇಳನಸ್ಯ ವಿಷಯಾಃ ರಾಷ್ಟ್ರ ನಿರ್ಮಾಣೆ ವಿಧಾಯಕಾನಾಂ ಭೂಮಿಕಾ ವಿಕಸಿತ ಭಾರತ ಷಟ್ಚತ್ವಾರಿಂಶತ್ ಸಪ್ತಚತ್ವಾರಿಂಶತ್ ಉತ್ತರ ದ್ವಿಸಹಸ್ರಂ ತಥಾ ಕೃತ್ರಿಮ ಬುದ್ಧೇಃ ಉಪಯೋಗ ಇತಿ ಅಸ್ತಿ. ಶ್ವಃ ಪ್ರಭೃತಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಸ್ಯ ದಶವರ್ಷ ಪ್ರಪೂರ್ತ್ಯವಸರೆ ರಾಷ್ಟ್ರವ್ಯಾಪಿನಃ ಕಾರ್ಯಕ್ರಮಃ ಆಯೋಜ್ಯಂತೆ. ಏಷ ಅಭಿಯಾನಃ 9 ಜೂನ್ 16th-2000 ವರ್ಷೆ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಪ್ರಾರಬ್ಧಃ. ಅಸ್ಯ ಉದ್ದೇಶ್ಯಂ ಗರ್ಭವತೀನಾಂ ಮಹಿಳಾನಾಂ ಕೃತೆ ನಿಶುಲ್ಕಂ ಗುಣವತ್ತಾಯುಕ್ತಂ ತಥಾ ಪ್ರಸವ ಪೂರ್ವ ಸ್ವಾಸ್ಥ್ಯ ಸೇವಾನಾಂ ಪ್ರದಾನಂ ಅಸ್ತಿ. ಅಸ್ಮಿನ್ ಅವಸರೆ ಕೇಂದ್ರೀಯ ಸ್ವಾಸ್ಥ್ಯ ಮಂತ್ರಿ ಜೆಪಿ ನಡ್ಡಾ 75 rupees ಸ್ಮಾರಕ ಮುದ್ರಾಂ 5 rupees ಡಾಕಪತ್ರಂ ಚ ಪ್ರಸಾರಯಿಷ್ಯತಿ. ವಿಶ್ವ ಮಹಾಸಾಗರ ದಿವಸಸ್ಯ ಅವಸರೆ ಪರ್ಯಾವರಣ ರಾಜ್ಯ ಮಂತ್ರಿ ಕೀರ್ತಿವರ್ಧನ ಸಿಂಗಃ ಜನಾನ್ ಮಹಾಸಾಗರ ಸಂರಕ್ಷಣಸ್ಯ ಸಮುದ್ರೀ ಜೀವರಕ್ಷಣಸ್ಯ ಚ ಸಂಕಲ್ಪಂ ಕರ್ತುಂ ಆಹೂತವಾನ್. ಸಹ ಅವದತ್ ಯತ್ ಮಹಾಸಾಗರಾಃ ವಿಶ್ವಸ್ಯ ರಾಷ್ಟ್ರಾಣಿ ಪರಂಪರಾಶ್ಚ ಪರಸ್ಪರಂ ಸಂಯೋಜಯಂತಿ. ಭಾವಿ ಪರಂಪರಾಣಾಂ ಕೃತೆ ಸ್ವಚ್ಛ ಜಲಸ್ಯ ಸ್ವಸ್ಥ ಪರ್ಯಾವರಣಸ್ಯ ಚ ಸಂರಕ್ಷಣಾರ್ಥಂ ಸರ್ವೈಃ ಸಹಕಾರ್ಯಂ ಕರಣೀಯಂ ಇತಿ ತೇನ ಉಕ್ತಂ. ಕ್ರಿಕೆಟ್ ಕ್ರೀಡಾಯಾಂ ಭಾರತಸ್ಯ ಐತಿಹಾಸಿಕಃ ವಿಜಯಃ. ಕ್ರಿಕೆಟ್ ಕ್ರೀಡಾಯಾಂ ಭಾರತದಲಂ ಅಫ್ಘಾನಿಸ್ತಾನದಲಂ ಏಕಯಾ ಏವ ಪರ್ಯಾಯಯಾ 300+ ಧಾವನಾಂಕೈಃ ಪರಾಜಿತ್ಯ ಸ್ವಸ್ಯ ಬೃಹತ್ತಮಂ ಪಂಚದಿವಸೀಯ ವಿಜಯಂ ಅಭಿಲೇಖಿತವತ್ ಇತಿ ವಾರ್ತಾಃ.
1: ಆಕಾಶವಾಣಿ ಧಾರವಾಡ.
2: ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಉಪಕ್ರಮದ ಭಾಗವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಸ್ವಿಮ್ಮಿಂಗ್ ಕ್ಲಬ್ ಸಹಯೋಗದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜು ಸ್ಪರ್ಧೆ ಜರುಗಿತು. ಕೊಪ್ಪಳದ ಆರಕ್ಷಕ ವೃತ್ತ ನಿರೀಕ್ಷಕ ಸುರೇಶ್ ಈಜು ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿ, ಯುವಜನರ ದೈಹಿಕ ಹಾಗೂ ಮಾನಸಿಕ ಸುದೃಢತೆಗೆ ಕ್ರೀಡೆಗಳು ಸಹಕಾರಿ, ಪಠ್ಯದಷ್ಟೇ ಪಠ್ಯೇತರ ಚಟುವಟಿಕೆಗಳು ಮುಖ್ಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಠಲ್ ಜಾಬ್ಗೌಡರ್ ಮಾತನಾಡಿ, ಈಜು ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟುಗಳಾದ ಅಸ್ಮಿತಾ ಚಂದ್ರು ಹಾಗೂ ವೃತ್ತಿ ಅಗರ್ವಾಲ್ ಉತ್ತಮ ಸಾಧನೆ ಮಾಡಿದ್ದಾರೆ, ಇತರೆ ಯುವ ಈಜುಪಟುಗಳಿಗೆ ಅವರು ಮಾದರಿ ಎಂದರು. ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆ ಅಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಕರ್ಷಣೆಯ ಮುಖವಾಡ ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನದಿಂದ ದೂರವಿರುವುದು ಎಂಬ ಧ್ಯೇಯದೊಂದಿಗೆ ಆಯೋಜಿಸಿದ್ದ ವಿಶ್ವ ತಂಬಾಕು ಮುಕ್ತ ದಿನಾಚರಣೆಗೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಂತೇಶ್ ದರ್ಗದ್ ಚಾಲನೆ ನೀಡಿದರು. ದದೇಗಲ್ ರಾಜೀವ್ ಗಾಂಧಿ ಗ್ರಾಮೀಣ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಯುವಜನ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ತಂಬಾಕು ಸೇವನೆ ಹಾಗೂ ಧೂಮಪಾನ ಆರೋಗ್ಯ ಮತ್ತು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ತಂಬಾಕು ವ್ಯಸನಮುಕ್ತ

0: ಸಮಾಜ ನಿರ್ಮಾಣಕ್ಕೆ ಯುವ ಜನತೆ ಬದ್ಧರಾಗಬೇಕು ಎಂದರು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಎಚ್ ನಂದಕುಮಾರ್ ಮಾತನಾಡಿ, ವಿಶ್ವ ಆರೋಗ್ಯ ಸಂಸ್ಥೆಯ ಆಶಯದಂತೆ ತಂಬಾಕು ಹಾಗೂ ನಿಕೋಟಿನ್ ಉದ್ಯಮ ಯುವಜನರನ್ನು ಆಕರ್ಷಿಸಲು ಉತ್ಪನ್ನಗಳನ್ನು ಸುವಾಸನೆ ಭರಿತ ವರ್ಣರಂಜಿತ ಪ್ಯಾಕೇಜಿಂಗ್ ಮತ್ತು ಸಾಮಾಜಿಕ ಮಾಧ್ಯಮವನ್ನು ಪ್ರಚಾರಕ್ಕಾಗಿ ಹೇಗೆ ಬಳಸುತ್ತದೆ ಎಂಬುದನ್ನು ಬಹಿರಂಗಪಡಿಸಲು 2026 ಆಚರಣೆಯ ಧ್ಯೇಯ ನಿಗದಿಯಾಗಿದೆ ಎಂದು ನುಡಿದರು. ತಂಬಾಕು ಸೇವನೆಯಿಂದ ಮತ್ತು ಧೂಮಪಾನದಿಂದ ಬಾಯಿಯ ಕ್ಯಾನ್ಸರ್, ಹೃದಯ ಸಂಬಂಧಿ ಮತ್ತು ಶ್ವಾಸಕೋಶ ಕಾಯಿಲೆಯಿಂದ ಬಾಧಿತರಾಗುತ್ತೇವೆ ಎಂದು ಅವರು ತಿಳಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ವ್ಯಾಪ್ತಿಯ 2ನೇ ಆವೃತ್ತಿಯಲ್ಲಿ ಕೊಪ್ಪಳ ನಗರದಲ್ಲಿ ವಾಸವಾಗಿರುವ ಸ್ವಂತ ಮನೆ ಹಾಗೂ ನಿವೇಶನರಹಿತ ಕುಟುಂಬಗಳಿಗೆ ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ಅವಕಾಶ ಕಲ್ಪಿಸಲಾಗಿದೆ. ಫಲಾನುಭವಿಗಳ ಸಮೀಕ್ಷೆ ಮತ್ತು ಅರ್ಜಿ ಸಲ್ಲಿಕೆ ಅವಧಿಯನ್ನು ಈ ತಿಂಗಳ 30ರವರೆಗೆ ವಿಸ್ತರಿಸಲಾಗಿದೆ. ಅರ್ಹ ಫಲಾನುಭವಿಗಳು ರಾಜೀವ್ ಗಾಂಧಿ ವಸತಿ ನಿಗಮದ ಆನ್ಲೈನ್ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಿ ಸ್ವೀಕೃತಿ ಪತ್ರದೊಂದಿಗೆ ಅಗತ್ಯ ದಾಖಲಾತಿಗಳನ್ನು ಸಂಬಂಧಿತ ಕಚೇರಿಗೆ ಸಲ್ಲಿಸುವಂತೆ ಕೊಪ್ಪಳ ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ರೈತರು ಡಿಎಪಿ ಬದಲಿಗೆ ಸಂಯುಕ್ತ ರಸಗೊಬ್ಬರ ಬಳಕೆ ಮಾಡುವಂತೆ ಜಂಟಿ ಕೃಷಿ ನಿರ್ದೇಶಕ ಜಿಡಿ ಕೃಷ್ಣಮೂರ್ತಿ ಸಲಹೆ ನೀಡಿದ್ದಾರೆ. ಆಧುನಿಕ ಕೃಷಿಯಲ್ಲಿ ರೈತರು ಸಾವಯವ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಕೃತಕ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಪ್ರಮಾಣಕ್ಕಿಂತ ಹೆಚ್ಚಾಗಿ ಬಳಸುತ್ತಿರುವುದು ಕೃಷಿ ಉತ್ಪಾದನೆ ಹಾಗೂ ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ. ಇದು ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯ ಎಂದರು. ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಿದ್ದು ಕೃಷಿ ಚಟುವಟಿಕೆಗಳು ಹಾಗೂ ಬಿತ್ತನೆ ಕಾರ್ಯ ಭರದಿಂದ ಸಾಗಿದೆ. ರೈತರ ಅನುಕೂಲಕ್ಕಾಗಿ ಅಗತ್ಯ ಪ್ರಮಾಣದ ರಸಗೊಬ್ಬರಗಳನ್ನು ವಿವಿಧ ದಾಸ್ತಾನು ಮಳಿಗೆಗಳಲ್ಲಿ ದಾಸ್ತಾನು ಮಾಡಲಾಗಿದ್ದು, ರೈತರು ಒಂದೇ ಬಗೆಯ ರಸಗೊಬ್ಬರಕ್ಕೆ ಅಥವಾ ಒಂದೇ ಸಂಸ್ಥೆಯ ಉತ್ಪನ್ನಗಳಿಗೆ ಆದ್ಯತೆ ನೀಡದೆ ಪರ್ಯಾಯ ಗೊಬ್ಬರಗಳನ್ನು ಬಳಕೆ ಮಾಡಲು ಅವರು ಸಲಹೆ ನೀಡಿದರು. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ರಸಗೊಬ್ಬರ ವಿತರಣೆಯಲ್ಲಿ ಪಾರದರ್ಶಕತೆ ತರಲು ನೈಜ ರೈತರಿಗೆ ಮಾತ್ರ ಸಬ್ಸಿಡಿ ಸಹಿತ ರಸಗೊಬ್ಬರ ತಲುಪಿಸಲು ರೈತರ ಎಫ್ಐಡಿ ಕಡ್ಡಾಯವಾಗಿರುತ್ತದೆ. ಕೃಷಿ ಇಲಾಖೆ ಅಭಿವೃದ್ಧಿಪಡಿಸಿರುವ ಕೆ ಕಿಸಾನ್ ಹೊಸ ತಂತ್ರಾಂಶದ ಮೂಲಕವೇ ಇನ್ನು ಮುಂದೆ ರಸಗೊಬ್ಬರ ವಿತರಣೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ಮುಂಗಾರು ಬೀಜೋತ್ಸವ ಕಾರ್ಯಕ್ರಮ ನಡೆಯಿತು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾ ಎಆರ್ ಕುರುಬರ್ ಮತ್ತು ವ್ಯವಸ್ಥಾಪನಾ ಮಂಡಳಿ ಸದಸ್ಯ ತಿಮ್ಮಣ್ಣ ಚವಡಿ ಹಾಗೂ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಸ್ತರಣಾ ಮುಂದಾಳು ಡಾ ಪಿಆರ್ ಬದರಿ ಪ್ರಸಾದ್ ನೇತೃತ್ವದಲ್ಲಿ ಬೀಜೋತ್ಸವ ಜರುಗಿತು. ಕುಕನೂರು ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕ ಪ್ರಕಾಶ್ ಮೇಟಿ, ಪ್ರಗತಿಪರ ರೈತರಾದ ಮುದುಕಪ್ಪ ದೇವರ್, ಜೀವಂತಗೌಡ, ಗವಿಸಿದ್ದಪ್ಪ, ಶರಣೇಗೌಡ ಹಾಗೂ ಹನುಮಂತಪ್ಪ ಪಾಲ್ಗೊಂಡಿದ್ದರು. ಇದುವರೆಗೆ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ರಾಜಾಸಾಹಬ್ ಮುಲ್ಲಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಂಗಳೂರು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಪ್ರಿಯ ಶ್ರೋತೃಗಳೇ, ಗಮನಿಸಿ, ಮಂಗಳೂರು ಆಕಾಶವಾಣಿಯಿಂದ ಪ್ರಸಾರವಾಗುತ್ತಿರುವ 100.3 ಎಫ್ಎಂ ಟೆಲಿಕ್ವಿಜ್ ಈ ವಾರದ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ನಾಳೆ, ಅಂದರೆ ಜೂನ್ 9 ಮಂಗಳವಾರ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611. ನಮ್ಮ ಎಸ್ಟಿಡಿ ಕೋಡ್ 0824. ಮೊಬೈಲ್ ಸಂಖ್ಯೆ 8277-0300. ಕರೆ ಮಾಡಬೇಕಾದದ್ದು ನಾಳೆ ಬೆಳಗ್ಗೆ 11:30 12:30. 100.3 ಎಫ್ಎಂ ಟೆಲಿಕ್ವಿಸ್ ಕರೆ ಮಾಡಬೇಕಾದ ದಿನಾಂಕ ನಾಳೆ ಬೆಳಗ್ಗೆ 11:30 12:30.

0: ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
3: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
4: ಸೇವಿಂಗ್ ಮಾಡೋ ವಯಸ್ಸು ಕೂಡ.
5: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
6: ನನ್ಗೆ ಗೊತ್ತಲ್ವಾ,
5: RBI ಹೇಳುತ್ತೆ,
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
9: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ಧಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಷ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ದಿನ ಭಾರೀ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಆಯುಷ್ಮಾನ್ ಸೇರಿದಂತೆ ಸರ್ಕಾರಿ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಜನಸಾಮಾನ್ಯರಿಗೆ ನೀಡಿರುವ ಸೌಕರ್ಯಗಳನ್ನು ನೀಡದೆ ನಿಯಮ ಉಲ್ಲಂಘಿಸಿದರೆ ಅನುಮತಿ ರದ್ದುಪಡಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ಹೊಂದಿರುವ ರೋಗಿಗಳಿಂದ ಖಾಸಗಿ ಆಸ್ಪತ್ರೆಗಳು ಹಣ ಪಡೆಯಬಾರದು. ಒಂದು ವೇಳೆ ಹೆಚ್ಚುವರಿ ಶುಲ್ಕ ಪಡೆದರೆ ಆರೋಗ್ಯ ಮಿತ್ರರು ಈ ಬಗ್ಗೆ ಗಮನಹರಿಸಿ ಮೇಲಿನ ಅಧಿಕಾರಿಗಳ ಮೂಲಕ ಉಚಿತ ಚಿಕಿತ್ಸೆಗೆ ಕ್ರಮ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ವೈದ್ಯರ ಕೊರತೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದ್ದು, ವೈದ್ಯರನ್ನು ಸರ್ಕಾರಿ

0: ಸೇವೆಯತ್ತ ಆಕರ್ಷಿಸಲು ಹೊಸ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಹಳ್ಳಿ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ವೈದ್ಯರ ವೇತನವನ್ನು ಹೆಚ್ಚಿಸಲು ಇಲಾಖೆ ನಿರ್ಧರಿಸಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಹಾಗೂ ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆಸಿದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದಾಗಿ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು, ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ, ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಾಗಲಕೋಟೆ ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇಂದು ನಡೆದ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ಧ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047 ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದ್ದು, ಯುವಜನತೆ ರಾಷ್ಟ್ರದ ಅಭಿವೃದ್ಧಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.
1: But in spite of the Middle East problem, in spite of the Iran, US, Ukraine, Russia, India's economy is going fast and nobody is, no petrol outlet is right one in spite of these problems and there are many countries which are happening. So friends, I would like to end, I would like to tell, you can record my words, 21st century is India century, that century belongs to India.
0: 2028 ವಿಧಾನಸಭಾ ಚುನಾವಣೆ ಗೆಲ್ಲುವುದು ನಿಮ್ಮ ಗುರಿಯಾಗಿರಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಮಾಜಿ ಶಾಸಕ ಮಂಜುನಾಥ್ ಹಾಗೂ ಮೈಸೂರು ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಅವರ ನೇತೃತ್ವದಲ್ಲಿ ಹುಣಸೂರು ಕಾಂಗ್ರೆಸ್ ಮುಖಂಡರು ಕುಮಾರ ಪಾರ್ಕ್ ಸರ್ಕಾರಿ ಅತಿಥಿಗೃಹದಲ್ಲಿ ಅಭಿನಂದಿಸಿದ ಸಂದರ್ಭದಲ್ಲಿ ಶಿವಕುಮಾರ್ ಈ ವಿಷಯ ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೈ ಮರೆಯದಂತೆ ಕಾರ್ಯಕರ್ತರಿಗೆ ಸಲಹೆ ನೀಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಎಚ್ಚರಿಕೆಯಿಂದ ಇದ್ದು ಮತಗಳನ್ನು ಕಾಪಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ ಸಮರ್ಥ ಅಭ್ಯರ್ಥಿಗಳನ್ನೇ ಪಕ್ಷದ ವರಿಷ್ಠರು ಆಯ್ಕೆ ಮಾಡಿದ್ದು ಕಾರ್ಯಕರ್ತರಿಗೆ ಸಂತಸ ತಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಲತಾ ಅಂಬರೀಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಹೆಸರನ್ನು ಪ್ರಸ್ತಾಪ ಮಾಡದಿರುವ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಬಿವೈ ವಿಜಯೇಂದ್ರ, ದೇವೇಗೌಡರ ಬಗ್ಗೆ ಅಪಾರ ಗೌರವವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಖಾತೆ ಹಂಚಿಕೆ ಸವಾಲಾಗಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡದಿರುವ ಕುರಿತು ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಬಗ್ಗೆ ಮಾತನಾಡುವ ಮೊದಲು ಕಾಂಗ್ರೆಸ್ನ ಹಿಂದಿನ ಕಾರ್ಯಗಳನ್ನು ನೆನಪಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರ್ನಾಟಕವನ್ನು ಎಟಿಎಂ ಆಗಿ ಪರಿವರ್ತಿಸಿದ್ದಾರೆ ಎಂದು ದೂರಿದ್ದಾರೆ. ಚುನಾವಣಾ ಲಾಭಕ್ಕಾಗಿ ದೇವೇಗೌಡರ ಹೆಸರನ್ನು ರಾಜಕೀಯಗೊಳಿಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮೊದಲ ಹಂತದ ನೂತನ 13 ಸಚಿವರಿಗೆ ಕೊಠಡಿಗಳನ್ನು

ಹಂಚಿಕೆ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ. ಕುಮಾರಕೃಪಾ ಅತಿಥಿ ಗೃಹ ಇನ್ನು ಮುಂದೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಾಗಿರಲಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ 4 ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಹಿಂದೆ ಉಪ ಮುಖ್ಯಮಂತ್ರಿಯಾಗಿದ್ದಾಗ ಡಿಕೆ ಶಿವಕುಮಾರ್ ಅವರಿಗೆ ನೀಡಲಾಗಿದ್ದ ಕೊಠಡಿಯನ್ನೇ ನೀಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಮುಂದಿನ 6 ದಿನಗಳ ಕಾಲ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ.

0: ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಧಾರವಾಡದ ಎಂ ನಾಗರಾಜ್ ಅವರ ಹೆಸರನ್ನು ಸೂಚಿಸಿರುವ ಪಕ್ಷದ ನಿರ್ಧಾರವನ್ನು ಮುಕ್ತವಾಗಿ ಸ್ವಾಗತಿಸುವುದಾಗಿ ಸಂಸದ ಈರಣ್ಣ ಕಡಾಡಿ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ವಿಶೇಷ ಘಟಕ ಯೋಜನೆ ಎಸ್ಸಿಪಿ ಹಾಗೂ ಗಿರಿಜನ ಉಪಯೋಜನೆ ಟಿಎಸ್ಪಿಯಡಿಯಲ್ಲಿ ಮಂಜೂರಾಗಿರುವ ಅನುದಾನವನ್ನು ಶೇಕಡ 100% ಬಳಸುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಉಡುಪಿ ಜಿಲ್ಲಾ ಕೃಷಿ ಇಲಾಖೆ ಶಿಫಾರಸು ಮಾಡಿದೆ. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಜುಲೈ 11 ರಾಷ್ಟೀಯ ಲೋಕ ಅದಾಲತ್ ಜರುಗಲಿದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ಶೈಲಜಾ ಎಚ್ವಿ ತಿಳಿಸಿದ್ದಾರೆ. ಪರಿಸರವನ್ನು ಸಂರಕ್ಷಿಸುವುದು ಮತ್ತು ಸ್ವಚ್ಛವಾಗಿಡುವುದು ಕೇವಲ ಒಂದು ದಿನದ ಕೆಲಸವಲ್ಲ, ಅದು ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತೆ ಬಿಫೌಜಿಯಾ ತರನ್ನುಂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತಿಳಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ 2026 ನಿಯಮಗಳನ್ನು ಸಂಪೂರ್ಣವಾಗಿ ಅರಿತು ಜಿಲ್ಲೆಯಲ್ಲಿನ ಘನತ್ಯಾಜ್ಯ ಸಮಸ್ಯೆಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಪತ್ರಿಕಾ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಕಳೆದ 25 ನಿರಂತರ ಸೇವೆ ಸಲ್ಲಿಸುತ್ತಿರುವ ಬೆಳಗಾವಿಯ ಹಿರಿಯ ಪತ್ರಿಕಾ ಛಾಯಾಗ್ರಾಹಕ ಪಿಕೆ ಬಡಿಗೇರ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ಧಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಷ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ಭಾರೀ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಮಂಗಳೂರು, ಸಮಯ 6:50:10. ಇದೀಗ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ.

0: ಆತ್ಮೀಯ ರೈತ ಬಾಂಧವರಿಗೆ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಪಶುಗಳಲ್ಲಿ ವೈಜ್ಞಾನಿಕ ಆಹಾರ ನಿರ್ವಹಣೆಯ ಕುರಿತು ಕಡಬ ತಾಲೂಕು ಕೊಯಿಲದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಸಂಕೀರ್ಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಶ್ಮಿ ಕೆಎಂ ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿ, ಪೇಟೆ ಧಾರಣೆ ಹಾಗೂ ಭಕ್ತಿಗೀತೆಗಳನ್ನು ಕೇಳುವಿರಿ.
1: ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ.

0: ಬೆಳವಣಿಗೆ ಹಾಗೂ ಗುಣಮಟ್ಟದ ಹಾಲು ಉತ್ಪಾದನೆಯಲ್ಲಿ ಅವುಗಳ ಆಹಾರ ನಿರ್ವಹಣೆಯು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಪಶುಗಳಲ್ಲಿ ವೈಜ್ಞಾನಿಕ ಆಹಾರ ನಿರ್ವಹಣೆ ಯಾವ ರೀತಿ ಮಾಡಬಹುದು ಅಂತ ರೈತರಿಗೆ ತಿಳಿಸಿಕೊಡ್ಲಿಕ್ಕೆ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ ಕಡಬ ತಾಲೂಕು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಸಂಕೀರ್ಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಶ್ಮಿ ಕೆಎಂ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ನಮಸ್ಕಾರ ಮ್ಯಾಮ್.
1: ನಮಸ್ಕಾರ.
0: ಈಗ ಮೊದಲನೇದಾಗಿ ಈ ಸಮತೋಲನ ಆಹಾರ ಎಂದರೆ ಏನು, ಇದರ ಪ್ರಮುಖ ಪ್ರಯೋಜನಗಳೇನು ಅಂತ ಹೇಳ್ಬೋದಾ?
1: ಹೈನುಗಾರಿಕೆಯ ಉದ್ಯಮದಲ್ಲಿ ಹಾಲು ಉತ್ಪಾದನೆಯು ಪ್ರಮುಖ ಜೀವಾಳವಾಗಿದೆ. ಉತ್ತಮ ಆದಾಯಕ್ಕೆ ಪ್ರತಿಯೊಬ್ಬ ರೈತರು ಹೆಚ್ಚಿನ ಹಾಲಿನ ಇಳುವರಿಯೊಂದಿಗೆ ಉತ್ತಮ ಜಿಡಿನಾಂಶ SNF ಬಯಸುತ್ತಾರೆ. ನಮ್ಮ ದೇಶ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶವಾಗಿದ್ದರೂ ಪ್ರತಿ ಹಸುವಿನ ಹಾಲಿನ ಇಳುವರಿ ಇನ್ನೂ ಕಡಿಮೆ ಇದೆ. ಇದಕ್ಕೆ ಮುಖ್ಯ ಕಾರಣ ಎಂದರೆ ಹಸುವಿಗೆ ಅವಶ್ಯಕತೆ ಇರುವಂತೆ ಸಮತೋಲನ ಆಹಾರ ಸಿಗದೇ ಇರುವುದು. ಹೈನುಗಾರಿಕೆಯ ಒಟ್ಟು ವೆಚ್ಚದಲ್ಲಿ ಶೇಕಡಾ 60-70% ಹಣ ಆಹಾರಕ್ಕಾಗಿ ಖರ್ಚಾಗುವುದರಿಂದ ವೈಜ್ಞಾನಿಕ ಆಹಾರ ನಿರ್ವಹಣೆ ಬಹಳ ಮುಖ್ಯವಾಗಿದೆ. ಆದ್ದರಿಂದ ಹಾಲಿನ ಇಳುವರಿ, ಗುಣಮಟ್ಟ, ಹಸುಗಳ ಆರೋಗ್ಯ, ರೈತರ ಆದಾಯ ಹೆಚ್ಚಿಸುವ ಸಮತೋಲನ ಆಹಾರ ಹಾಗೂ ಸರಿಯಾದ ಮೇವಿನ ಯೋಜನೆ ಅಗತ್ಯ. ಸೊ ಸಮತೋಲನ ಆಹಾರ ಎಂದರೇನು ತಿಳ್ಕೊಳ್ಳೋಣ. ಒಂದು ಹಸುವಿಗೆ ಒಂದು ದಿನಕ್ಕೆ ಅಗತ್ಯವಿರುವ ಎಲ್ಲ ಪೌಷ್ಟಿಕಾಂಶಗಳು ಸರಿಯಾದ ಪ್ರಮಾಣ ಮತ್ತು ಅನುಪಾತದಲ್ಲಿ ಒದಗಿಸುವ ಆಹಾರವನ್ನೇ ಸಮತೋಲನ ಪಶುಹಾರ ಎಂದು ಕರೆಯುತ್ತೇವೆ. ಈ ಸಮತೋಲನ ಪಶುಹಾರದಲ್ಲಿ ಇರಬೇಕಾದ ಮುಖ್ಯ ಪೌಷ್ಟಿಕಾಂಶಗಳೆಂದರೆ ಪಿಷ್ಟ, ಸಸಾರಜನಕ, ನಾರಿನಾಂಶ, ಖನಿಜಾಂಶಗಳು, ಜೀವಸತ್ವಗಳು ಮತ್ತು ನೀರು. ಸೊ ಸಮತೋಲನ ಆಹಾರ ಕೊಡುವುದರಿಂದ ಹಾಲಿನ ಇಳುವರಿ ಹೆಚ್ಚಾಗುತ್ತದೆ, ಫ್ಯಾಟ್ ಮತ್ತು SNF ಸುಧಾರಿಸುತ್ತದೆ, ರಾಸುಗಳು ಸಕಾಲದಲ್ಲಿ ಗರ್ಭಧರಿಸುತ್ತವೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತು ಆಹಾರದ ವೆಚ್ಚ ಕಡಿಮೆಯಾಗಿ ಹೈನುಗಾರಿಕೆ ಲಾಭದಾಯಕವಾಗುತ್ತದೆ.
0: ಈಗ ನೀವು ಹೇಳಿದ ಶಕ್ತಿ, ಪ್ರೋಟೀನ್ ಮತ್ತು ನಾರಿನಂಶದಂತಹ ಪ್ರಮುಖ ಪೋಷಕಾಂಶಗಳು ನಮ್ಮ ಪಶುಗಳಿಗೆ ಯಾವೆಲ್ಲ ಆಹಾರ ಪದಾರ್ಥಗಳಿಂದ ದೊರೀತದೆ ಅಂತ ಹೇಳ್ಬೋದು?
1: ಮೊದಲನೇದಾಗಿ ಹೇಳಿದ್ರದ್ದು ಪಿಷ್ಟ. ಇದು ಶಕ್ತಿದಾಯಕ. ಇದು ಸಿಗುವುದು ಜೋಳ ಧಾನ್ಯಗಳು, ಹೆಚ್ಚಾಗಿ ಧಾನ್ಯ ಮತ್ತು ಹಸಿರು ಮೇವಲ್ಲಿ. ಧಾನ್ಯಗಳಂದರೆ ಜೋಳ, ಮೆಕ್ಕೆಜೋಳ, ರಾಗಿ, ಗೋಧಿ, ಅಕ್ಕಿದೌಡು ಅದೆಲ್ಲ ಬರುತ್ತೆ. ಒಂದು ಹಸುವಿಗೆ ದೈನಂದಿನ ಚಟುವಟಿಕೆ ಮತ್ತು ಹಾಲು ಉತ್ಪಾದನೆಗೆ ಇದು ಪಿಷ್ಟ ಪೌಷ್ಟಿಕಾಂಶ ತುಂಬ ಅಗತ್ಯ ಇದೆ. ಸೊ ಎರಡನೇದಾಗಿ ಸಸಾರಜನಕ. ಇದು ದೇಹದ ಬೆಳವಣಿಗೆಗೆ ಮತ್ತು ಮಾಂಸಖಂಡ ರಚನೆಗೆ ಮತ್ತು ಹಾಲಿನ ಪ್ರೋಟೀನ್ ಉತ್ಪಾದನೆಗೆ ಅಗತ್ಯವಿದೆ. ಇದು ಸಿಗುವುದು ಹಿಂಡಿಗಳಲ್ಲಿ, ಶೇಂಗಾ ಹಿಂಡಿ, ಸೋಯಾ ಹಿಂಡಿ, ಹತ್ತಿ ಹಿಂಡಿ ಮತ್ತು ಅಲ್ಸಂಡೆ ಲೂಸನ್ ಎನ್ನುವ ದ್ವಿದಳ ಮೇವಿನಲ್ಲಿ ಸಿಗುತ್ತದೆ. ಮೂರನೇದಾಗಿ ನಾರಿನಾಂಶ. ಇದು ಬಹಳ ಮುಖ್ಯ ಹಸುಗಳಲ್ಲಿ, ಏಕೆಂದರೆ ಅದು ಜೀರ್ಣಕ್ರಿಯೆಗೆ ಸರಿಯಾಗಲು ಮತ್ತು ಹಾಲಿನ ಫ್ಯಾಟ್ ಉತ್ತಮವಾಗಿ ಬರುವುದಲ್ಲ. ಇದು ಸಿಗುವುದು ಒಣಹುಲ್ಲು, ಭತ್ತದ ಹುಲ್ಲು, ರಾಗಿ ಹುಲ್ಲು ಇತ್ಯಾದಿಗಳು. ನಾಲ್ಕನೆಯದು ಖನಿಜಾಂಶಗಳು. ಇದು ಸಿಗುವುದು ಖನಿಜ ಮಿಶ್ರಣದಲ್ಲಿ ಮತ್ತು ಉಪ್ಪಿನಿಂದ. ಇದು ಮೂಳೆ ಬಲವಾಗಲು, ಸಂತಾನೋತ್ಪತ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಅಗತ್ಯ. ಜೀವಸತ್ವಗಳು ಅಂದರೆ ವಿಟಮಿನ್ಸ್ ಅಂತ. ಇದು ದೇಹದ ಚಟುವಟಿಕೆಗೆ ಮತ್ತು ರೋಗ ನಿರೋಧಕ ಶಕ್ತಿಗೆ ಮುಖ್ಯವಾಗಿದೆ. ಇದು ಸಿಗುವುದು ತಾಜಾ ಹಸಿರು ಮತ್ತು ಸೈಲೇಜಿಂದ. ಕೊನೆಯದಾಗಿ ನೀರು ಅತ್ಯಂತ ಮುಖ್ಯ. ಹಾಲು ಉತ್ಪಾದನೆಗೆ ತುಂಬ ಮುಖ್ಯವಾಗಿದೆ. ಸೊ 1 ಲೀಟರ್ ಹಾಲಿಗೆ ಸುಮಾರು 4 ಲೀಟರ್ ನೀರು ಬೇಕೇ ಬೇಕು.
0: ಈಗ ಸಾಮಾನ್ಯವಾಗಿ ದಿನನಿತ್ಯ ನೀಡುವ ಪಶು ಆಹಾರದಲ್ಲಿ ಮುಖ್ಯವಾಗಿ ಯಾವೆಲ್ಲ ಭಾಗಗಳು ಇರಬೇಕು ಅಂತ ಹೇಳ್ಬೋದು?
1: ಮೇಡಮ್, ಪಶು ಆಹಾರದಲ್ಲಿ ಮುಖ್ಯವಾಗಿ ಹಸಿರು ಮೇವು, ಒಣಮೇವು, ದಾಣಿ ಮಿಶ್ರಣ ಮತ್ತು ನೀರು ಇರಬೇಕು.
0: ಈಗ ಬಹಳಷ್ಟು ರೈತರು ಕೇವಲ ಹಸಿರು ಮೇವಿನಿಂದಲೇ ಹಸುಗಳನ್ನು ಸಾಕಬಹುದು ಅಂತ ಭಾವಿಸ್ತಾರೆ. ಬರೀ ಹಸಿರು ಮೇವು ಸಾಕ ಅಥವಾ ಒಣಮೇವು ಅಂದ್ರೆ ಈ ಹಿಂಡಿ, ಬೈಹುಲ್ಲು ಆ ತರದ್ದು ಏನಾದರೂ ನೀಡುವುದು ಕಡ್ಡಾಯವಾ, ಅಥವಾ ಇದನ್ನು ನೀಡಲಿಕ್ಕೆ ಯಾವ್ದಾದ್ರೂ ಸರಳ ಸೂತ್ರ ಇದೆಯಾ, ಏನು ಇದೆ?
1: ಬರೀ ಹಸಿರು ಮೇವಿನಲ್ಲಿ ನಾವು ಹಾಲು ಉತ್ಪಾದನೆ ಸಾಧ್ಯವಿಲ್ಲ. ಏಕೆಂದರೆ ಹೆಚ್ಚು ಹಾಲು ಕೊಡುವ ರಾಸುಗಳಿಗೆ ಹೆಚ್ಚು ಶಕ್ತಿ, ಸಸಾರಜನಕ, ಖನಿಜಾಂಶಗಳು ಮತ್ತು ಜೀವಸತ್ವಗಳು ಅಗತ್ಯವಿರುತ್ತದೆ. ಸೊ ಅದರಿಂದ ಹೆಚ್ಚು ಶಕ್ತಿ, ಸಸಾರಜನಕ ಹೊಂದಿರುವ ದಾಣಿ ಮಿಶ್ರಣ ನೀಡುವುದು ಕಡ್ಡಾಯವಾಗಿದೆ. ಸೊ ಇದಕ್ಕೆ ಎಷ್ಟು ಕೊಡಬೇಕು ಅನ್ನೋದು ಬಂದಾಗ ಒಂದು ಸರಳ ಸೂತ್ರ ಇದೆ. ಅದು ಮೊದಲನೇದಾಗಿ ಹಸುವಿನ ಶಾರೀರಿಕ ನಿರ್ವಹಣೆಗೆ 1.5-2 kgಯಷ್ಟು ದಾಣಿ ಮಿಶ್ರಣ ನೀಡಬೇಕು. ಎರಡನೇದಾಗಿ ಹಾಲಿನ ಉತ್ಪಾದನೆಗೆ ಅನುಗುಣವಾಗಿ 1 ಲೀಟರ್ಗೆ 400 ಗ್ರಾಂ ದಾಣಿ ಮಿಶ್ರಣವನ್ನು ನೀಡಬೇಕು. ಸೊ ಒಂದು ಉದಾಹರಣೆ ತಗೊಳ್ಳೋಣ. 10 ಲೀಟರ್ ಹಾಲು ಕೊಡುವ ಹಸು ಇದ್ದರೆ ಅದರ ದೇಹದ ನಿರ್ವಹಣೆಗೆ 2 kg ದಾಣಿ ಮಿಶ್ರಣ ಹಾಗೂ 10 ಲೀಟರ್ ಹಾಲಿಗೆ 4 kgಯಷ್ಟು ದಾಣಿ ಮಿಶ್ರಣ, ಒಟ್ಟಾಗಿ 6 kgಯಷ್ಟು ದಾಣಿ ಮಿಶ್ರಣ ಒಂದು ಹಸುವಿಗೆ ಕೊಡಬೇಕಾಗತ್ತೆ.
0: ಈ ದಾಣಿ ಮಿಶ್ರಣ ಅಂತ ಹೇಳಿದ್ರಲ್ಲ, ಏನದು
1: ಮ್ಯಾಮ್? ದಾಣಿ ಮಿಶ್ರಣ ಅಂದರೆ ಅದು ಧಾನ್ಯಗಳು ಅಂದರೆ ಅಕ್ಕಿ, ಜೋಳ.

0: ಜೋಳ, ರಾಗಿ ಮತ್ತು ತೌಡು ಮತ್ತು ಹಿಂಡಿ, ಶೇಂಗಾ ಹಿಂಡಿ, ಸೋಯಾ ಹಿಂಡಿ ಮತ್ತು ಖನಿಜ ಮಿಶ್ರಣಗಳು ಮತ್ತು ಉಪ್ಪು ಇದೆಲ್ಲ ಇರೋದನ್ನ ನಾವು ದಾಣಿ ಮಿಶ್ರಣ ಅಂತ ಕರೆಯುತ್ತೇವೆ. ಹಿಂಡಿ ಕೊಡೋದು ಅಂತ ಹೇಳ್ತೀವಿ, ಹಿಂಡಿ ಮಿಶ್ರಿತ ಅಂತ. ಸೊ ಇದು ಜಾಸ್ತಿ ಶಕ್ತಿದಾಯಕ ಇರುತ್ತೆ ಮತ್ತು ಸಸಾರಜನಕ ಇರುತ್ತೆ, ಖನಿಜಾಂಶಗಳ ಮುಖ್ಯ ಗಣಿಯಾಗಿರುತ್ತೆ ಇದರಲ್ಲಿ.
1: ಈಗ ರೈತರು ಮಾರುಕಟ್ಟೆಯಲ್ಲಿ ಈ ದುಬಾರಿ ಬೆಲೆಯ ಈ ಮಿಶ್ರಣವನ್ನು ಕೊಳ್ಳುವ ಬದಲು ತಾವೇ ಮನೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಸಮತೋಲಿತ ದಾಣಿ ಮಿಶ್ರಣವನ್ನು ಹೇಗೆ ಸಿದ್ಧಪಡಿಸ್ಕೊಳ್ಬೋದು ಅಂತ ಹೇಳ್ಬೋದು.
0: ಹಾಂ ಹೌದು ಮ್ಯಾಮ್, ಮನೆಯಲ್ಲೇ ರೈತರು ಮಾಡುವುದರಿಂದ ಅವ್ರಿಗೆ ಖರ್ಚು ಕಮ್ಮಿ ಆಗುತ್ತೆ ಫಸ್ಟು. ಸೊ ರೈತರು ಮನೆಯಲ್ಲೇ ಸಿಗುವ ಅಕ್ಕಿ ತೌಡು, ಗೋಧಿ ತೌಡು, ಅಕ್ಕಿ ನುಚ್ಚು, ತೆಂಗಿನ ಹಿಂಡಿ ಇದೆಲ್ಲ ಉಪಯೋಗಿಸ್ಕೊಂಡು ಅವರು ಸುಲಭವಾಗಿ ಮನೆಯಲ್ಲೇ ದಾಣಿ ಮಿಶ್ರಣ ಮಾಡ್ಬೋದು. ಈಗ ಉದಾಹರಣೆಗೆ 100 ಕೆಜಿ ಸಮತೋಲನ ದಾಣಿ ಮಿಶ್ರಣ ಮಾಡ್ಬೇಕಂದ್ರೆ ಧಾನ್ಯಗಳು ಅದರಲ್ಲಿ 35 ಕೆಜಿ ಇರಬೇಕು. ಅದು ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮೆಕ್ಕೆಜೋಳ ಪುಡಿ ಆಗಿರ್ಬೋದು, ಮುಂದೆ ತೌಡು, ಅಕ್ಕಿ ತೌಡು ಆಗಿರ್ಬೋದು, ಗೋಧಿ ತೌಡು ಇದೆಲ್ಲ ಸೇರಿಸಿ 30 ಕೆಜಿ, ಹಿಂಡಿಗಳು ಶೇಂಗಾ, ಸೋಯಾ, ಅತ್ತಿ ಹಿಂಡಿ 32 ಕೆಜಿ, ಖನಿಜ ಮಿಶ್ರಣ 2 ಕೆಜಿ, ಉಪ್ಪು 1 ಕೆಜಿ. ಸೊ ಈ ಎಲ್ಲ ಪದಾರ್ಥ ಬೆರೆಸಿ ನುಚ್ಚಿನ ರೂಪವರೆಗೂ ಪುಡಿ ಮಾಡಿ ನಂತರ ಅದನ್ನ ನೀಡಬೇಕು. ಮತ್ತೆ ಇದನ್ನ ಸಂಗ್ರಹಿಸುವಾಗ ತೇವಾಂಶ ಇಲ್ಲದ ಜಾಗದಲ್ಲಿ ನಾವು ಸಂಗ್ರಹಿಸಬೇಕು, ಏಕೆಂದ್ರೆ ಮುಂದಿನ ಮಳೆಗಾಲದಲ್ಲಿ ಎಲ್ಲ ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ.
1: ಈಗ ಎಷ್ಟು ಸಮಯದವರೆಗೆ ಅದನ್ನು ಕಾಪಿಟ್ಕೊಳ್ಬಹುದು ಅಂದ್ರೆ ತೇವಾಂಶ
0: ಇಲ್ಲದಿದ್ರೆ
1: ಕ್ರಮವಾಗಿ ನಾವು ಸಂಗ್ರಹಿಸಿ ಇಡುವುದಾದ್ರೆ?
0: ಈಗ ಹತ್ತಿಕಾಳು ಮತ್ತೆ ತೆಂಗಿನ ಹಿಂಡಿಯಲ್ಲಿ ಹೆಚ್ಚಿನ ಎಣ್ಣೆಯ ಅಂಶ ಇರುವುದರಿಂದ 15 ದಿನದವರೆಗೂ ಇಟ್ಕೋಬಹುದು. ಯಾವಾಗ ಎಣ್ಣೆ ಅಂಶ ಕಮ್ಮಿ ಇದೆ ಅಂದ್ರೆ ಅದನ್ನ 1 ತಿಂಗಳವರೆಗೂ ಇಟ್ಕೋಬಹುದು. ಸೊ ಅದರಿಂದ ನಾವು ಮನೆಯಲ್ಲೇ ಮಾಡುವುದರಿಂದ ಮತ್ತೆ ತೆಂಗಿನ ಹಿಂಡಿ ನಮ್ಮ ಮನೆಯಲ್ಲೇ ಕೊಬ್ಬರಿ ಎಣ್ಣೆಗೆ ಉಪಯೋಗಿಸಿದ ತೆಂಗಿನ ಹಿಂಡಿ ಉಪ ಪದಾರ್ಥ ಆಗಿದ್ದರಿಂದ ಸೊ ಅದರಲ್ಲಿ ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ 15 ದಿನಕ್ಕೆ ತಯಾರಿಸಿ ಉಪಯೋಗಿಸಬಹುದು.
1: ಹಾಗಾದ್ರೆ ನಾವು ಒಂದು ತಿಂಗಳಿಗೊಮ್ಮೆ ಅದನ್ನು ಮಾಡ್ತಾ ಇರುವಂತದ್ದು ಉತ್ತಮ
0: ಉತ್ತಮ ಉತ್ತಮ.
1: ಈಗ ಹಸುಗಳಿಗೆ ನೀಡುವ ಹಸಿರು ಮೇವು, ಒಣ ಮೇವು ಮತ್ತು ದಾಣಿ ಮಿಶ್ರಣ ಅಂದರೆ ಕಾನ್ಸಂಟ್ರೇಟ್ ಫೀಡ್, ಇದರ ಸರಿಯಾದ ಅನುಪಾತ ಎಷ್ಟಿರಬೇಕು ಹಾಗೂ ಮೇವನ್ನು ನೀಡುವ ಅತ್ಯುತ್ತಮ ವೈಜ್ಞಾನಿಕ ವಿಧಾನ ಯಾವುದು ಅಂತ ಹೇಳ್ಬೋದು?
0: ಒಟ್ಟು ಪಶು ಆಹಾರದಲ್ಲಿ 60%-70% ಮೇವಿರಬೇಕು ಹಾಗೂ 30%-40% ದಾಣಿ ಮಿಶ್ರಣ ಅಂದ್ರೆ ಕಾನ್ಸಂಟ್ರೇಟ್ ಮಿಕ್ಸ್ಚರ್ ಇರಬೇಕು. ಅಂದ್ರೆ 1 ದಿನ ಕಸುವಿಗೆ ಎಷ್ಟು ಕೊಡಬೇಕು ಅಂತ ಬಂದ್ರೆ ಹಸಿರು ಮೇವು 15-25 ಕೆಜಿ ಅಷ್ಟು, ಒಣ ಮೇವು 3-4 ಕೆಜಿ ಅಷ್ಟು, ದಾಣಿ ಮಿಶ್ರಣ 4-6 ಕೆಜಿ ಅಷ್ಟು. ಇದು ಹಾಲಿನ ಪ್ರಮಾಣಕ್ಕೆ ಅನುಗುಣವಾಗಿ ದಾಣಿ ಮಿಶ್ರಣ ಬರುತ್ತೆ. ಮತ್ತು ಹಸಿರು ಮೇವಿನಲ್ಲಿ ನೀಡುವಾಗ 1 ಭಾಗ ದ್ವಿದಳ ಧಾನ್ಯದ ಮೇವಾಗಿರ್ಬೇಕು ಮತ್ತು 2ನೇ ಭಾಗ ಏಕದಳದ ಮೇವನ್ನು ಅನುಪಾತದಲ್ಲಿ ನೀಡಬೇಕು. ಈ ಎಲ್ಲ ಪಶುಹಾರವನ್ನು ಕೊಡುವ ಉತ್ತಮ ವಿಧಾನವೆಂದರೆ ಫಸ್ಟು ಹಸಿರು ಮೇವು ಒಣ ಮೇವನ್ನು 2-3 ಸೆಂಟಿಮೀಟರ್ ಗಾತ್ರದಲ್ಲಿ ಕತ್ತರಿಸಿ ನಂತರ ದಾಣಿ ಮಿಶ್ರಣ ಜೊತೆ ಬೆರೆಸಿ ಅದನ್ನ ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಕರಿತೇವೆ. ಅದನ್ನ ಈ ತರ ಮಾಡಿ ಕೊಡುವುದರಿಂದ ಅದಕ್ಕೆ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ ಮತ್ತೆ ಹಸುವಿನ ಹಾಲಿನಲ್ಲಿ ಫ್ಯಾಟ್ ಉತ್ತಮವಾಗಿ ಬರುತ್ತದೆ.
1: ಈಗ ಹೈನುಗಾರಿಕೆಯಲ್ಲಿ ಖನಿಜ ಮಿಶ್ರಣ ಅಂದ್ರೆ ಮಿನರಲ್ ಮಿಕ್ಸ್ಚರ್ ಅಂದ್ರೆ ಏನು? ಈ ಹಸುಗಳು ಸಕಾಲಕ್ಕೆ ಬೆದೆಗೆ ಬಂದು ಪ್ರತಿ ವರ್ಷ 1 ಕರು ಹಾಕುವಲ್ಲಿ ಖನಿಜ ಮಿಶ್ರಣದ ಪಾತ್ರ ಎಷ್ಟು ಮುಖ್ಯ ಅಂತ ಹೇಳ್ಬೋದು?
0: ಮೇಡಮ್, ನಾವು ಈಗ ಕೊಡುವ ಮೇವಿನಲ್ಲಿ ಹಸುಗಳಿಗೆ ಅಗತ್ಯವಿರುವ ಖನಿಜಾಂಶಗಳು ಸಿಗುವುದಿಲ್ಲ. ಸೊ ಅದಕ್ಕಾಗಿ ನಾವು ಖನಿಜ ಮಿಶ್ರಣವನ್ನು ಕೊಡ್ತೀವಿ. ಈ ಖನಿಜ ಮಿಶ್ರಣದಲ್ಲಿ ಅಗತ್ಯವಿರುವ ಲವಣಾಂಶ ಮತ್ತೆ ಸೂಕ್ಷ್ಮ ಖನಿಜಾಂಶಗಳು ಇರುತ್ತದೆ. ಸೊ ಈ ಖನಿಜ ಮಿಶ್ರಣವನ್ನು ನೀಡುವುದರಿಂದ ಮೂಳೆ ಮತ್ತು ಎಲುಬುಗಳು ಬಲವಾಗುತ್ತದೆ, ಹಾಲಿನ ಫ್ಯಾಟ್ ಮತ್ತು SNF ಹೆಚ್ಚಾಗುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಹಸುಗಳು ಸಕಾಲದಲ್ಲಿ ಗರ್ಭಧರಿಸುತ್ತದೆ. ಇದರಿಂದ ಪ್ರತಿ ವರ್ಷ 1 ಕರು ಒಬ್ಬ ರೈತ ಪಡೆಯುತ್ತಾನೆ. ಸೊ ಇದರಿಂದ ರೈತರಿಗೆ ಹೆಚ್ಚು ಲಾಭ ಆಗುತ್ತೆ. ಯಾತರ ಅಂದರೆ ಹಸುಗಳು ಸಕಾಲಕ್ಕೆ ಗರ್ಭಧರಿಸದಿದ್ದರೆ ಹಾಲಿನ ಇಳುವರಿ ಕಡಿಮೆಯಾಗಿ ಮತ್ತು ಆಹಾರದ ವೆಚ್ಚ ಇನ್ನಷ್ಟು ರೈತನಿಗೆ ನಷ್ಟ ಉಂಟು ಮಾಡುತ್ತದೆ. ಆದ್ದರಿಂದ ಖನಿಜ ಮಿಶ್ರಣವನ್ನು 50-100 ಗ್ರಾಂ ಅಷ್ಟು 1 ದಿನಕ್ಕೆ 1 ಹಸುವಿಗೆ ನೀಡುವುದರಿಂದ ರಾಸುಗಳು ಸಕಾಲಕ್ಕೆ ಬೇದೆಗೆ ಬಂದು ಗರ್ಭಧರಿಸುತ್ತವೆ.
1: ಈಗ ಹೈನುಗಾರಿಕೆಯಲ್ಲಿ ವರ್ಷಪೂರ್ತಿ ಹಸಿರು ಮೇವು ಸಿಗುವಂತೆ ಮಾಡಲಿಕ್ಕೆ ರೈತರು ಋತುಮಾನಕ್ಕೆ ತಕ್ಕಂತೆ ಯಾವ ರೀತಿ ಮೇವಿನ ಯೋಜನೆಗಳನ್ನು ರೂಪಿಸಿಕೊಳ್ಬೇಕು?
0: ವರ್ಷಪೂರ್ತಿ ನಮಗೆ ಹಾಲಿನ ಇಳುವರಿ ಉತ್ತಮವಾಗಿರಬೇಕಂದ್ರೆ ಹಸಿರು ಮೇವು ಅಗತ್ಯ. ಇದಕ್ಕೆ ರೈತರು ಒಂದೇ ಕಾಲಕ್ಕೆ ಅವಲಂಬಿತ ಆಗಬಾರದು,
1: ಅಂದ್ರೆ ಬೇಸಿಗೆಯಲ್ಲಿ ಹಸಿರು ಮೇವಿನ ಪ್ರಮಾಣ ಸಿಗುವಂತದ್ದು ಕಡಿಮೆ ಇರುತ್ತೆ. ಮಳೆಗಾಲಕ್ಕೆ ಆಗುವಾಗ ಮಳೆಯಲ್ಲಿ

0: ಅವರು
1: ಜಾಸ್ತಿ ಸಿಗುತ್ತೆ.
0: ಜಾಸ್ತಿ ಸಿಗುತ್ತೆ, ಜೋರು ಮಳೆ ಬಂದರೆ ಅವರಿಗೆ ಅದನ್ನು ತಗೊಂಡು ಬರುವಂಥದ್ದು ಕಷ್ಟಕರವಾಗಿರ್ತದೆ ಕೆಲವೊಮ್ಮೆ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಏನು ಮಾಡ್ಕೊಳ್ಬಹುದು ಅಂತ.
1: ಸೊ ಒಂದು ಕಾಲಕ್ಕೆ ಅವಲಂಬಿತವಾಗದೆ ಅವರು ಪ್ರತಿ ಹವಾಮಾನಕ್ಕೆ ತಕ್ಕಂತೆ ಬೆಳೆಯಬೇಕಾದ ವಿವಿಧ ಬೆಳೆಗಳನ್ನು ಯೋಚಿಸಿ ಆ ಬೆಳೆಗಳನ್ನು ತಮ್ಮ ಜಮೀನಿನಲ್ಲಿ ಬೆಳೆಯುವುದರಿಂದ ವರ್ಷ ಪೂರ್ತಿ ಅವರ ಮೇವಿನನ್ನು ಸಂಗ್ರಹಿಸಬಹುದು, ಹಸಿರು ಮೇವು ಸಿಗುತ್ತೆ. ಈ ತರ ಮುಂಗಾರಿನ ಬೆಳೆಗಳು ಯಾವ್ಯಾವ ಅಂದ್ರೆ ಏಕದಳ ಮೇವಿನ ಬೆಳೆಗಳು ಹೈಬ್ರಿಡ್ ನೇಪಿಯರ್, ಮೆಕ್ಕೆಜೋಳ, ಕಿನಿಹುಲ್ಲು ಮತ್ತೆ ಪ್ಯಾರಾಗ್ರಾಸ್. ದ್ವಿದಳ ಮೇವಿನಲ್ಲಿ ಅಲ್ಸಂದೆ, ಲೂಸನ್ ಇವನ್ನೆಲ್ಲ ನಾವು ಮುಂಗಾರಿನಲ್ಲಿ ಬೆಳೆಯಬಹುದು. ಚಳಿಗಾಲದಲ್ಲಿ ತೇವಾಂಶಕ್ಕೆ ತಕ್ಕಂತೆ ಹವಾಮಾನಕ್ಕೆ ಸೂಕ್ತವಾದ ಬೆಳೆಗಳಾದ ಓಟ್ಸ್, ಬರ್ಸಿಮ್, ಲೂಸನ್ ಅನ್ನು ಬೆಳೆಯಬಹುದು. ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕಮ್ಮಿ ಇರುತ್ತದೆ, ಇದಕ್ಕೆ ತಕ್ಕಂತೆ ಹೆಚ್ಚು ಇಳುವರಿ ಕೊಡುವ ದೀರ್ಘಾವಧಿ ತಳಿಗಳನ್ನು ಆಯ್ಕೆ ಮಾಡಬೇಕು. ಇವೆಲ್ಲ KOFS 29 ಮಲ್ಟಿಕಟ್ ಜೋಳ ಮತ್ತು ಕಿನಿಹುಲ್ಲು ಬರುತ್ತೆ. ಮತ್ತೆ ತೋಟದ ಪ್ರದೇಶದಲ್ಲಿ ತೋಟ ಇರುತ್ತೆ, ಸ್ವಲ್ಪ ಖಾಲಿ ಜಾಗ ಇರುತ್ತೆ, ಆ ಜಾಗದಲ್ಲೆಲ್ಲ ನಾವು ಉಪಯೋಗಿಸಿ ಅಲ್ಲೆಲ್ಲ ನಾವು ಮೇವನ್ನು ಬೆಳ್ಕೋಬಹುದು. ಉದಾಹರಣೆಗೆ ಅಡಿಕೆ ತೋಟದಲ್ಲಿ ಕಿನಿಹುಲ್ ಬೆಳ್ಕೋಬಹುದು. ಅಲ್ಲಿ ಕಡಿಮೆ ಸೂರ್ಯನ ಬೆಳಕು ಬೀಳೋದ್ರಿಂದ ಕಿನಿಹುಲ್ಲು ತುಂಬಾ ಉತ್ತಮ ಬೆಳೆಯೋದಕ್ಕೆ. ತೆಂಗಿನ ತೋಟದಲ್ಲಿ ನೇಪಿಯರ್ ಮತ್ತೆ ಅಲ್ಸಂದೆಯನ್ನು ಅಂತರ್ ಬೆಳೆಯಾಗಿ ನಾವು ಬೆಳೆಯಬಹುದು.
0: ಅಂದ್ರೆ ಈಗ ಮುಂಗಾರಿನಲ್ಲೆಲ್ಲ ಜಾಸ್ತಿ ಹುಲ್ಲು ಬೆಳೀತಾ ಇರುವಂತದ್ದು, ಅವಾಗ ಬೇಸಿಗೆಯಲ್ಲಿ ಈ ಹುಲ್ಲಿನ ಕೊರತೆಯನ್ನು ನೀಗಿಸ್ಲಿಕ್ಕೆ ನಾವು ಅದನ್ನು ಯಾವ ರೀತಿ ರಕ್ಷಿಸಿಕೊಳ್ಬಹುದಾ, ಹೇಗೆ ಅದು?
1: ಹಾ, ಖಂಡಿತ. ಮಳೆಗಾಲದಲ್ಲಿ ಹೆಚ್ಚು ಮೇವು ದೊರೆಯುತ್ತದೆ, ಅದನ್ನು ವ್ಯರ್ಥ ಮಾಡುತ್ತೆ. ಬೇಸಿಗೆಯ ಕೊರತೆಯನ್ನು ನೀಗಿಸಲು ನಾವು ಸೈಲೇಜ್ ಮತ್ತು ಎ ರೂಪದಲ್ಲಿ ಸಂರಕ್ಷಿಸಬಹುದು. ಸೈಲೇಜ್ ಮಾಡುವುದಕ್ಕೆ ಮೆಕ್ಕೆಜೋಳ ಒಂದು ಸೂಕ್ತ ಮೇವು. ಇದು ಮೆಕ್ಕೆಜೋಳವನ್ನು ಯಾವಾಗ ಕಟ್ ಆಫ್ ಮಾಡ್ಬೇಕಂದ್ರೆ ಕಾಳುಗಳಲ್ಲಿ ಹಾಲು ತುಂಬಿದ ಹಂತಗಳು ಬರುತ್ತೆ, ಆ ಟೈಮಲ್ಲಿ ಕಟ್ ಆಫ್ ಮಾಡಿ ಸಣ್ಣದಾಗಿ ಕತ್ತರಿಸಿ 2-3 cm ಅಷ್ಟು ಕತ್ತರಿಸಿ ಖಾಲಿ ಆಡದಂತೆ ತುಂಬಿ 45 ದಿನಗಳ ನಂತರ ಉಪಯೋಗಿಸೋದನ್ನ ಸೈಲೇಜ್ ಅಂತೇವೆ. ಎ ತಯಾರಿಕೆ, ಇದು ಹೂ ಬಿಡುವ ಹಂತದಲ್ಲಿ ಮೇವನ್ನು ಕಟ್ ಆಫ್ ಮಾಡಿ ನೆರಳಿನಲ್ಲಿ ಒಣಗಿಸಿ ತೇವಾಂಶ 15%ಕ್ಕಿಂತ ಕಡಿಮೆ ಆಗಬೇಕು ಆಗುವವರೆಗೂ ಒಣಗಿಸಿ ನಂತರ ಸಂಗ್ರಹಿಸಬೇಕು.
0: ಈಗ ಹಸುಗಳ ವಿವಿಧ ಹಂತಗಳಲ್ಲಿ ಅಂದರೆ ಹುಟ್ಟಿದ ಕರುವಿನಿಂದ ಹಿಡಿದು ಗರ್ಭಿಣಿ ಮತ್ತು ಹೆಚ್ಚು ಹಾಲು ಕೊಡುವ ಹಸುಗಳವರೆಗೆ ಆಹಾರದ ಅವಶ್ಯಕತೆ ಹೇಗೆ ಬದಲಾಗ್ತದೆ ಮತ್ತು ಅದನ್ನು ನಿರ್ವಹಣೆ ಹೇಗಿರಬೇಕು ಅಂತ ಹೇಳ್ತೀರಿ?
1: ಹುಟ್ಟಿದ ಕರುಗಳಿಗೆ 1 ಗಂಟೆಯೊಳಗೆ ಗಿಡ್ನಾಲ್ ಕೊಡಲೇಬೇಕು, ಇದರಿಂದ ಅದಕ್ಕೆ ಉತ್ತಮ ರೋಗ ನಿರೋಧಕ ಶಕ್ತಿ ದೊರೆಯುತ್ತದೆ. ಎಷ್ಟು ಕೊಡಬೇಕು ಅಂತ ಬಂದಾಗ ಕರುವಿನ ದೇಹದ ತೂಕದಕ್ಕೆ 10% ಅಂದರೆ ಅಂದಾಜು 2-3 ಲೀಟರ್ ಒಂದು ದಿನಕ್ಕೆ ಬರುತ್ತೆ. ಇದನ್ನ ನಾವು 3 ಭಾಗವಾಗಿ ವಿಂಗಡಿಸಿ 3 ಸರಿ ಕೊಡಬೇಕು ಒಂದು ದಿನ. ನಂತರ ಇದು 1-4 ದಿನದವರೆಗೂ ನಾವು ಗಿಡ್ನಲ್ಲಿ ಕೊಡ್ತೀವಿ. 4ನೇ ದಿನದಿಂದ 15 ದಿನದವರೆಗೂ ನೆಕ್ಸ್ಟ್ ಹಾಲು ಕೊಡ್ತೀವಿ. ಅದು ಅಷ್ಟೇ, ದೇಹದ ತೂಕದ 10% ನಾವು ಕೊಡಬೇಕು. ಆಮೇಲೆ ಅದನ್ನ 2 ಬಾರಿ ದಿನಕ್ಕೆ ವಿಂಗಡಿಸಿ ಕೊಡಬೇಕು. ನೆಕ್ಸ್ಟ್ 2 ವಾರದ ನಂತರ ಹಾಲಿನ ಜೊತೆಗೆ ನಾವು ಕಾಫ್ ಸ್ಟಾರ್ಟರ್ ಅಂದ್ರೆ ಕರುವಿನ ಮೇವು ಅಂತ ಬರುತ್ತೆ, ದಾನಿ ಮಿಶ್ರಣ ಕರುವಿನ ಫೀಡ್ ಬರುತ್ತೆ, ಅದನ್ನ ಕಾಫ್ ಸ್ಟಾರ್ಟರ್ ಅಂತ ಕರಿತೇವೆ. ಮೊದಲಿನದಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀಡಬೇಕು, ನಂತರ ಅದರ ಪ್ರಮಾಣವನ್ನು ಅದರ ಬೆಳವಣಿಗೆ ತಕ್ಕಂತೆ ಹೆಚ್ಚಿಸ್ತಾ ಹೋಗ್ಬೇಕು. ಕಾಫ್ ಸ್ಟಾರ್ಟರ್ ಜೊತೆಗೆ ಎಳೆಯ ಹಸಿರು ಹುಲ್ಲು ಮತ್ತೆ ಎಯನ್ನು ಕೊಡಬೇಕು. ನೆಕ್ಸ್ಟ್ ಬೆಳೆಯುವ ಹೆಣ್ಣು ಹಸುಗಳು ಅಂದ್ರೆ 3 ತಿಂಗಳ ಮೇಲೆ ಅದಕ್ಕೆ ಸಾಕಷ್ಟು ಹಸಿರು ಮೇವು ಮತ್ತು 1-2 kg ದಾನಿ ಮಿಶ್ರಣ, 50 g ಖನಿಜ ಮಿಶ್ರಣವನ್ನು ಕೊಡಬೇಕು. ಗರ್ಭಿಣಿ ಹಸುಗಳಿಗೆ ಬಂದರೆ ಕೊನೆ 2 ತಿಂಗಳು ಕರುವಿನ ಬೆಳವಣಿಗೆ ತುಂಬ ಹೆಚ್ಚಿರುತ್ತೆ. ಸೊ ಅದಕ್ಕಾಗಿ ಹೆಚ್ಚಿನ ಪೌಷ್ಟಿಕಾಂಶಗಳು ಬೇಕೇ ಬೇಕು. ಅದಕ್ಕಾಗಿ ನಾವು 1-1.5 kg ಹೆಚ್ಚು ದಾನಿ ಮಿಶ್ರಣವನ್ನು ಅಥವಾ ಕಾನ್ಸಂಟ್ರೇಟ್ ಮಿಶ್ರಣವನ್ನು ನೀಡಬೇಕು. ನಾರಿನ ಆಹಾರದ ಪ್ರಮಾಣವನ್ನು ಕಮ್ಮಿ ಮಾಡಿ ದಾನಿ ಮಿಶ್ರಣವನ್ನು ಜಾಸ್ತಿ ಮಾಡಬೇಕು. ಇದರಿಂದ ಮುಂದೆ ಬರೋ ಹಾಲಿನ ಜ್ವರ, ಕಿಟೋಸಿಸ್ ಎನ್ನುವ ಕಾಯಿಲೆಗಳು ತಡೆಗಟ್ಟಬಹುದು. ಹಾಗೂ ಇದರ ಜೊತೆಗೆ 50 g ಅಯಾನಿಕ್ ಖನಿಜ ಮಿಶ್ರಣವನ್ನು ನೀಡುವುದರಿಂದ ಹಾಲಿನ ಜ್ವರ ಅಂದ್ರೆ ಮಿಲ್ಕ್ ಫೀವರ್ ತಡೆಗಟ್ಟಬಹುದು. ನೆಕ್ಸ್ಟ್ ಕರು ಹಾಕಿದ್ದ ಹಸುಗಳಲ್ಲಿ ಬಂದರೆ ಮೊದಲ ದಿನಗಳಲ್ಲಿ ಒಣ ಆಹಾರದ ಸೇವನೆ ಕಡಿಮೆಯಾಗಿ ಹಾಲಿನ ಇಳುವರಿ ಹೆಚ್ಚಾಗಿರುವುದರಿಂದ ಅದರ ಹಸುಗಳು ತೂಕ ಕಳೆದುಕೊಳ್ಳುತ್ತವೆ. ಇದರಿಂದ ಅವುಗಳು ಸಕಾಲಕ್ಕೆ ಬೇರೆಗೆ ಬರುವುದಿಲ್ಲ. ಇದನ್ನು ತಡೆಯಲು ನಾವು 60 ದಿನದೊಳಗೆ ಅವು ಕಳೆದುಕೊಂಡ ತೂಕವನ್ನು ಮರಳಿ ಪಡೆಯಬೇಕು. ಆದ್ದರಿಂದ ಹೆಚ್ಚು ಶಕ್ತಿದಾಯಕ ಆಹಾರವನ್ನು ಅಂದರೆ ದಾಣಿ ಮಿಶ್ರಣವನ್ನೇ ಹೆಚ್ಚಾಗಿ ಕೊಡಬೇಕು. ಅದರ ಜೊತೆಗೆ ನಾವು 1 kg ಜೋಳದಷ್ಟು ಜೋಳದ ಕಾಳನ್ನು ಹೆಚ್ಚಿಗೆ ಕೊಡಬೇಕು. ಮತ್ತೆ ಆಹಾರವನ್ನು ಎರಡು ಬಾರಿ ಕೊಡೋದ್ರ ಬದಲು ಮೂರರಿಂದ ನಾಲ್ಕು ಬಾರಿ ಹೆಚ್ಚಿಸುವುದು ಉತ್ತಮವಾಗಿರುತ್ತೆ. ಮತ್ತೆ ಇದರ ಜೊತೆಗೆ ಉತ್ತಮ ಗುಣಮಟ್ಟದ

0: ಹಸಿರು ಮೇವು ಮತ್ತು ದ್ವಿದಳ ಧಾನ್ಯಗಳು ಅದರ ಜೊತೆಗೆ ಒಣಮೇವನ್ನು ನೀಡಬೇಕು. ಹೆಚ್ಚು ಶಕ್ತಿ ಬೇಕಾಗಿರುವುದರಿಂದ ಬೈಪಾಸ್ ಫ್ಯಾಟ್ ಅನ್ನು 100 ರಿಂದ 150 ಗ್ರಾಂ ಮತ್ತು ಬೈಪಾಸ್ ಪ್ರೋಟೀನ್ ಅನ್ನು 1 ಕೆಜಿ ನೀಡಬೇಕು. ಮತ್ತೆ ಖನಿಜ ಮಿಶ್ರಣವನ್ನು 100 ರಿಂದ 150 ಗ್ರಾಂ ಒಂದು ದಿನಕ್ಕೆ ಒಂದು ಹಸುಕ್ಕೆ ನೀಡಬೇಕು ಮತ್ತು ಸ್ವಚ್ಛ ನೀರನ್ನು 60 ರಿಂದ 70 ಲೀಟರ್ ಅಷ್ಟು ಕೊಡಬೇಕು.
1: ಈಗ ಹಾಲಿನ ಪ್ರಮಾಣವನ್ನು ಹೆಚ್ಚಿಸುವುದರ ಜೊತೆಗೆ ಹಾಲಿನಲ್ಲಿರುವ ಫ್ಯಾಟ್ ಮತ್ತು SNF ಅನ್ನು ಉತ್ತಮಪಡಿಸಲು ರೈತರು ಯಾವೆಲ್ಲ ವೈಜ್ಞಾನಿಕ ಸ್ಮಾರ್ಟ್ ಟಿಪ್ಸ್ಗಳನ್ನು ಅನುಸರಿಸಬಹುದು?
0: ಇದು ಒಳ್ಳೆ ಕ್ವಶನ್, ಯಾವಾಗಲೂ ರೈತರು ಕೇಳ್ತಿರ್ತಾರೆ. ಹಸಿರು ಮೇವು ಕೊಡುವ ಮೊದಲು 3 ರಿಂದ 4 ಕೆಜಿಯಷ್ಟು ಒಣಮೇವು ನೀಡಬೇಕು. ಮೇವನ್ನು ಸಣ್ಣದಾಗಿ, ಹಸಿರು ಮೇವಾಗಲಿ ಒಣಮೇವಾಗಲಿ, ನಾವು ಸಣ್ಣದಾಗಿ ಕತ್ತರಿಸಿ ಅದನ್ನು ದಾಣಿ ಮಿಶ್ರಣ ಜೊತೆ ಬೆರೆಸಿ ನಾವು TMR ರೂಪದಲ್ಲಿ ಕೊಡಬೇಕು. 50 ರಿಂದ 100 ಗ್ರಾಂ ಅಷ್ಟು ಅಡುಗೆ ಸೋಡಾವನ್ನು ನೀಡಬೇಕು ದಾಣಿ ಮಿಶ್ರಣ ಜೊತೆಗೆ. 50 ಗ್ರಾಂ ಅಷ್ಟು ದಿನಕ್ಕೆ ಖನಿಜ ಮಿಶ್ರಣವನ್ನು 1 ಹಸುವಿಗೆ ನೀಡಬೇಕು. ದಾಣಿ ಮಿಶ್ರಣವನ್ನು ಒಂದೇ ಬಾರಿ ಕೊಡುವ ಬದಲು 2 ಮತ್ತು 3 ಬಾರಿ ವಿಂಗಡಿಸಿ ನೀಡುವುದು ಉತ್ತಮವಾಗಿರುತ್ತದೆ. ಇದರಿಂದ ಫ್ಯಾಟ್ ಮತ್ತು SNF ಹೆಚ್ಚಾಗುತ್ತದೆ, ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ, ಹಾಲಿನ ಪ್ರಮಾಣ ಹೆಚ್ಚುತ್ತದೆ.
1: ಈಗ ಮೇಡಮ್, ಮಳೆಗಾಲದಲ್ಲಿ ಯಥೇಚ್ಛವಾಗಿ ಹಸಿರು ಹುಲ್ಲು ಸಿಕ್ಕರೂ ಸಹ ಹಾಲಿನ ಇಳುವರಿ ಮತ್ತು ಮುಖ್ಯವಾಗಿ ಫ್ಯಾಟ್ನ ಅಂಶ ಕಡಿಮೆ ಆಗ್ತದೆ, ಯಾಕಾಗಿ ಇದು?
0: ಮಳೆಗಾಲದಲ್ಲಿ ಎಳೆ ಹುಲ್ಲಲ್ಲಿ 80% to 85% ಬರೀ ನೀರೇ ಇರುತ್ತೆ. ಬೇರೆ ಪೌಷ್ಟಿಕಾಂಶಗಳು, ಅಗತ್ಯವಿರುವ ಪೌಷ್ಟಿಕಾಂಶ ತುಂಬ ಕಡಿಮೆ ಇರುತ್ತೆ. ನಾರಿನಂಶ ಅಂತೂ ಇನ್ನೂ ಕಡಿಮೆ ಇರುವುದರಿಂದ ಹಸುಗಳ ಹೊಟ್ಟೆಯಲ್ಲಿ ಆಮ್ಲತೆ ಅಂದರೆ ಅಸಿಡೋಸಿಸ್ ಅಂತ ಕರಿತೇವೆ ಹೆಚ್ಚಾಗುತ್ತದೆ. ಇದರಿಂದ ಹಾಲಿನ ಫ್ಯಾಟ್ ಕುಸಿಯುತ್ತದೆ. ಇದನ್ನು ನಾವು ತಡಿಬೇಕಂದ್ರೆ ಹಸುವಿಗೆ ಹಸಿರು ಮೇವು ಕೊಡುವ ಮೊದಲು 3 ರಿಂದ 4 ಕೆಜಿಯಷ್ಟು ಒಣ ಹುಲ್ಲು ಕೊಡಬೇಕು. ಇದರಿಂದ ನಮ್ಮ ಫ್ಯಾಟ್ ಮತ್ತು SNF ನಾವು ಸಮತೋಲನವಾಗಿ ಇಟ್ಕೋಬಹುದು.
1: ಹಾಗಾದ್ರೆ ಈಗ ಮಳೆಗಾಲದಲ್ಲಿ ಪಶುಗಳ ಆರೋಗ್ಯ ಕಾಪಾಡಲಿಕ್ಕೆ ರೈತರು ವಹಿಸಬೇಕಾದ ಮುನ್ನೆಚ್ಚರಿಕೆಗಳೇನು? ಈ ಸಮಯದಲ್ಲಿ ಅವುಗಳಿಗೆ ಯಾವ ಆಹಾರಗಳನ್ನು ನೀಡಬಾರದು ಅಂತ ನೀವು ಹೇಳ್ಬೋದು?
0: ಮೊದಲನೇದಾಗಿ ಹೇಳ್ದಂಗೆ ಹಸಿರು ಮೇವನ್ನು ನಾವು ಕೊಡುವ ಮೊದಲು ಒಣಮೇವನ್ನು 3 ರಿಂದ 4 ಕೆಜಿ ಕೊಡಬೇಕು. ಮತ್ತೆ ಹಸಿರು ಮೇವು ಮೇಯಿಸಕ್ಕೆ ಬಿಡೋಕ್ಕಿಂತ ಮುಂಚೆನೆ 3 ರಿಂದ 4 ಕೆಜಿಯಷ್ಟು ಒಣಮೇವು ಕೊಟ್ಟು ನಂತರ ಮೇಯಕ್ಕೆ ಬಿಡಬೇಕು. ಮತ್ತೆ ಹಸಿರು ಮೇವನ್ನು ಕೊಡುವಾಗ ಸಣ್ಣದಾಗಿ ಕತ್ತರಿಸಿ 4 ರಿಂದ 5 ಗಂಟೆಯಷ್ಟು ಬಾಡಿಸಿ ನಂತರ ಕೊಡುವುದರಿಂದ ಈ ಅಸಿಡೋಸಿಸ್ ಅನ್ನುವ ಸಮಸ್ಯೆ ಕಮ್ಮಿಯಾಗುತ್ತದೆ. ಮತ್ತೆ ಈ ಮಳೆಗಾಲದಲ್ಲಿ ಚಿಗುರು ಜಾಸ್ತಿ ಇರುತ್ತೆ, ಅತಿ ಎಳೆಯ ಜೋಳ ಇರುತ್ತಲ್ಲ ಅದು 3 ಅಡಿಗಿಂತ ಕಡಿಮೆ ಇರುವಂಥ ಜೋಳವನ್ನು ನೀಡಬಾರ್ದು, ಯಾಕೆಂದರೆ ಅದರಲ್ಲಿ ಫ್ರುಸಿನಿಕ್ ಆ್ಯಸಿಡ್ ಎಂಬ ವಿಷಕಾರಿ ಅಂಶ ಇರುತ್ತದೆ. ನಂತರ ಎಳೆಯ ದ್ವಿದಳ ಮೇವು ಅಂದರೆ ಅಲ್ಸಂದೆ ಲೂಸನ್ ಬರುತ್ತಲ್ಲ ಅದನ್ನು ಹೆಚ್ಚಾಗಿ ಕೊಟ್ಟರೆ ಹೊಟ್ಟೆ ಉಬ್ಬರ ಬರುತ್ತೆ, ಆದ್ದರಿಂದ ಅದನ್ನು ಆ ಟೈಮಲ್ಲಿ ಕೊಡೋದನ್ನು ನಾವು ಕಡಿಮೆ ಮಾಡಬೇಕು. ನೆಕ್ಸ್ಟು ಮಳೆಗಾಲದಲ್ಲಿ ಹಿಂಡಿಗಳು ಬೂಸ್ಟ್ ಬರೋದು ಸಮಸ್ಯೆ ಇರುತ್ತೆ. ಬೂಸ್ಟ್ ಬಂದಿರೋ ಆಹಾರವನ್ನು ಕೊಡಬಾರ್ದು, ಯಾಕೆಂದರೆ ಅದರಲ್ಲಿ ಮೈಕೋಟಾಕ್ಸಿನ್ ಎಂಬ ವಿಷಕಾರಿ ಅಂಶ ಇರುತ್ತದೆ.
1: ಈಗ ಒಟ್ಟಾರೆಯಾಗಿ ಹೈನುಗಾರಿಕೆಯನ್ನು ಹೆಚ್ಚು ಲಾಭದಾಯಕ ಮತ್ತು ಆರ್ಥಿಕವಾಗಿ ಯಶಸ್ವಿಗೊಳಿಸಲಿಕ್ಕೆ ರೈತರು ಪಾಲಿಸಬೇಕಾದ ಮುಖ್ಯ ಸೂತ್ರಗಳು ಯಾವುವು ಅಂತ ನೀವು ಹೇಳ್ಬೋದು?
0: ಮೊದಲನೇದಾಗಿ ರೈತರು ತಮ್ಮ ಹಸುಗಳಿಗೆ ಅಗತ್ಯವಿರುವ ಮೇವುಗಳನ್ನು ತಮ್ಮ ಜಮೀನಲ್ಲಿ ವರ್ಷ ಪೂರ್ತಿ ಸಿಗುವಂತೆ ಮುಂಚಿತವಾಗಿ ಯೋಜನೆ ಮಾಡಿ ಬೆಳೆಯುವುದು. ನಂತರ ಮನೆಯಲ್ಲಿ ಲಭ್ಯವಿರುವ ಸ್ಥಳೀಯದಲ್ಲಿ ಸುಲಭವಾಗಿ ದೊರೆಯುವ ಕಚ್ಚಾ ಪದಾರ್ಥವನ್ನು ಉಪಯೋಗಿಸಿ ದಾನಿ ಮಿಶ್ರಣ ಅಂದರೆ ಕಾನ್ಸಂಟ್ರೇಟ್ ಮಿಕ್ಸರ್ ಅಥವಾ ಹಿಂಡಿ ಮಿಶ್ರಣವನ್ನು ತಯಾರಿಸಿಕೊಳ್ಳುವುದು. ನೆಕ್ಸ್ಟ್ ಸಮತೋಲನ ಆಹಾರ ಮತ್ತು ಖನಿಜಾಂಶಗಳನ್ನು ನಿಯಮಿತವಾಗಿ ನೀಡುವುದು ಮತ್ತು ಹೆಚ್ಚುವರಿ ಮೇವನ್ನು ಸೈಲೇಜ್ ಮತ್ತು ಎ ರೂಪದಲ್ಲಿ ಸಂರಕ್ಷಿಸಿ ಬೇಸಿಗೆಗಾಲದಲ್ಲಿ ಉಪಯೋಗಿಸುವುದು. ಹಸಿರು ಮೇವು ಒಣಮೇವು ದಾಣಿ ಮಿಶ್ರಣ ಒಟ್ಟಿಗೆ ಬೆರೆಸಿ ನೀಡುವ TMR ವಿಧಾನವನ್ನು ಅಳವಡಿಸಿಕೊಡುವುದು. ರಾಸುಗಳಿಗೆ ಸ್ವಚ್ಛ ನೀರು ಮತ್ತು ನಿಯಮಿತವಾದ ಆಹಾರ ಸಮಯ ಪಾಲನೆ.
1: ಈಗ 1 ಎಕರೆ ನೀರಾವರಿ ಜಮೀನು ಇರುವ ರೈತರು ಅದರಲ್ಲಿ ಬೆಳೆಯುವ ವೈಜ್ಞಾನಿಕ ಮೇವಿನ ಆಧಾರದ ಮೇಲೆ ಗರಿಷ್ಠ ಎಷ್ಟು ಪಶುಗಳನ್ನು ಯಶಸ್ವಿಯಾಗಿ ಸಾಕಬಹುದು ಅಂತ ಹೇಳ್ಬೋದು?
0: ಉತ್ತಮ ನೀರಾವರಿ ಮತ್ತು ಬೇಸಾಯದ ಅಡಿ 1 ಎಕರೆಯ ಜಮೀನಿನಲ್ಲಿ 8 ರಿಂದ 10 ಹಸುಗಳನ್ನು ನಾವು ಆರಾಮಾಗಿ ಸಾಕ್ಬೋದು. ಅಂದರೆ ಉದಾಹರಣೆಗೆ ನಾವು ಒಂದು ಸಂಪೂರ್ಣ ಎಂಬ ಹೈಬ್ರಿಡ್ ನೇಪಿಯರ್ ತಳಿ ಇದೆ, ಅದು 1 ಹೆಕ್ಟರ್ಗೆ ಒಂದು ಸಲಿಗೆ 120 ರಿಂದ 150 ಕೆಜಿ ಮೇವು ಬರುತ್ತದೆ. ಇದನ್ನು ಬೆಳೆಯೋದ್ರಿಂದ ವರ್ಷವಿಡೀ ನಮಗೆ ಮೇವು ಲಭ್ಯತೆ ಇರುತ್ತೆ.
1: ಈಗ ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಈ ವೈಜ್ಞಾನಿಕ ಆಹಾರ ನಿರ್ವಹಣೆಯ ಕುರಿತು ನೀವು ನೀಡುವ ಸಂದೇಶ ಅಥವಾ ಕಿವಿಮಾತೇನು?
0: ಹಸುವಿನ ಹೊಟ್ಟೆ ತುಂಬಿದರೆ ಸಾಕು ಎನ್ನುವ ಕಲ್ಪನೆ ತಪ್ಪು. ಎಲ್ಲ ಪೌಷ್ಟಿಕಾಂಶಗಳು ಸಮತೋಲನದಲ್ಲಿ ಕೊಡಬೇಕು. ಸೊ ಹಸಿರು ಮೇವು ಮಾತ್ರ ಸಾಲದು, ಒಣಮೇವು ದಾಣಿ ಮಿಶ್ರಣ ಖನಿಜ ಮಿಶ್ರಣ ಕೊಡುವುದು ಅಗತ್ಯ. ಆಹಾರದಲ್ಲಿ 60% ಮೇವು ಮತ್ತು 30%

0: 40 ದಾಣಿ ಮಿಶ್ರಣ ಇರಲೇಬೇಕು. ಮತ್ತು ಮೇವನ್ನು ಕೊಡುವಾಗ ನಾವು 2-3 ಸೆಂಟಿಮೀಟರ್ ಸಣ್ಣದಾಗಿ ಕತ್ತರಿಸಿ ದಾಣಿ ಮಿಶ್ರಣ ಜೊತೆ ಬೆರೆಸಿ ನೀಡುವುದು ಉತ್ತಮ ವಿಧಾನವಾಗಿದೆ. ಮತ್ತು ಮೇವನ್ನು ಕತ್ತರಿಸುವುದರಿಂದ 30 ಮೇವು ವ್ಯರ್ಥವಾಗುವುದನ್ನು ನಾವು ತಪ್ಪಿಸಬಹುದು. ಮತ್ತು ಹಸಿರು ಮೇವಿನಲ್ಲಿ ಕೊಡುವಾಗ 1 ದ್ವಿದಳ ಮೇವು ಮತ್ತು 3 ಏಕದಳ ಮೇವನ್ನು ಬೆರೆಸಿ ನೀಡಬೇಕು. ನೆಕ್ಸ್ಟು ದಿನಕ್ಕೆ 50-60 ಗ್ರಾಂ ಖನಿಜ ಮಿಶ್ರಣವನ್ನು 1 ನೀಡಬೇಕು. ಆಹಾರದಲ್ಲಿ ಈ ಎಲ್ಲ ಸಣ್ಣ ಬದಲಾವಣೆಗಳು ಹಾಲಿನ ಪ್ರಮಾಣ ಮತ್ತು ಗುಣಮಟ್ಟವನ್ನು ಬಹಳ ಹೆಚ್ಚಿಸುತ್ತದೆ.
1: ಪಶುಗಳಿಗೆ ಸಮತೋಲನಯುತ ಪೌಷ್ಟಿಕ ಆಹಾರವನ್ನು ಸರಿಯಾದ ರೀತಿಯಲ್ಲಿ ನೀಡುವುದು ಅಗತ್ಯ. ಹಾಗೂ ವೈಜ್ಞಾನಿಕವಾಗಿ ಯಾವ ರೀತಿ ಪಶುಗಳ ಆಹಾರ ನಿರ್ವಹಣೆ ಮಾಡಿಕೊಳ್ಬಹುದು ಅಂತ ತಿಳಿಸಿಕೊಟ್ರಿ ಮೇಡಮ್ ನೀವು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಪಶುಗಳಲ್ಲಿ ವೈಜ್ಞಾನಿಕ ಆಹಾರ ನಿರ್ವಹಣೆ ಈ ಕುರಿತು ಕಡಬ ತಾಲೂಕು ಕೊಯಿಲದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಸಂಕೀರ್ಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಶ್ಮಿ ಕೆಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ.
3: ಹಮ್ನೆ ಫಸಲ್ ಬಿಮಾ ಯೋಜನಾಕ್ಕೆ ಅಧಿಕ ಪ್ರಭಾವಿ ಬನಾಯ ಉಸ್ಕೆ ದಾಯರೆ ಮೇ ಜಾದಾ ಕಿಸ್.

0: ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ.
2: ಇದೀಗ ಕೃಷಿ ಮಾಹಿತಿ.
3: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾವು ನಿಮಗೆ ಹೇಳ್ತಕ್ಕಂಥ ವಿಚಾರ ಅಂತಂದರೆ ಅಣಬೆ ಕೃಷಿ. ಅಣಬೆ ನಮ್ಮ ಭಾರತದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಸುಮಾರು ಈ ಒಂದು ಅಣಬೆಯಲ್ಲಿ 18,000 ಸ್ಪೀಸೀಸ್ಗಳಿದೆ. ನಮ್ಮ ಭಾರತ ಮತ್ತು ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಅಣಬೆಗಳಲ್ಲಿ 4 ವಿಧಗಳಿವೆ. ಮೊದಲನೇದು ಚಿಪ್ಪಣಬೆ ಅಂತೇಳಿ. ಈ ಒಂದು ಚಿಪ್ಪಣಬೆನ ನಾವು ಆಯಿಸ್ಟರ್ ಮಶ್ರೂಮ್ ಅಂತೇಳಿ ನಾವು ಕರಿತೇವೆ. ಇದು ಫ್ಲೋರೋಟಸ್ ಸ್ಪೀಸೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದನ್ನು ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನಪ್ಪ ಅಂತಂದರೆ ಭತ್ತದ ಹುಲ್ಲು ಬೇಕಾಗುತ್ತೆ, ಪ್ಲಾಸ್ಟಿಕ್ ಕವರ್ ಬೇಕಾಗುತ್ತೆ, ಅಣಬೆ ಬೀಜ ಅಥವಾ ಸ್ಪಾನ್ ಅಂತ ಹೇಳಿ ಕರಿತೀವಿ ನಾವು, ಅಣಬೆ ಬೀಜ ಬೇಕಾಗುತ್ತೆ. ಈ ಮೂರು ಇದ್ದಾಗ ನಾವು ಈ ಒಂದು ಅಣಬೆ ಬೇಸಾಯವನ್ನು ನಾವು ಚೆನ್ನಾಗಿ ನಿರ್ವಹಿಸಬಹುದು. ಮೊದಲಿಗೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಭತ್ತದ ಹುಲ್ಲನ್ನ 3-5 cm ಉದ್ದ ಆಗಿ ನಾವು ಕಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇದನ್ನು ನಾವು 10-12 ಗಂಟೆಗಳ ಕಾಲ ತಣ್ಣೀರು ಅಥವಾ ಬಿಸಿ ನೀರಲ್ಲಿ ನೆನೆ ಇಡಬೇಕಾಗುತ್ತೆ ಅಥವಾ ನೆನೆಸಬೇಕಾಗುತ್ತೆ. ಆ ನೆನೆಸಿದಂತಹ ಹುಲ್ಲನ್ನು ನಾವು ಕುದಿಸ್ಬೇಕು, ಅಂದರೆ ಪ್ಯಾಶ್ಚರೀಕರಣ ಅಥವಾ ಹಾರ್ಮ್ಫುಲ್ ಸೂಕ್ಷ್ಮಾಣುಜೀವಿಗಳನ್ನ, ಕೆಟ್ಟ ಸೂಕ್ಷ್ಮಾಣುಜೀವಿಗಳನ್ನು ಸಾಯಿಸ್ತಕ್ಕಂಥದ್ದು, ಅದನ್ನು ನಾವು ಪ್ಯಾಶ್ಚರೀಕರಣ ಅಂತ ಹೇಳಿ ಕರಿತೀವಿ. ಆ ಪ್ಯಾಶ್ಚರೀಕರಣವನ್ನು ಮಾಡ್ತಕ್ಕಂಥದ್ದು. ಆ ರೀತಿ ಪ್ಯಾಶ್ಚರೀಕರಣವನ್ನು ನಾವು ಯಾವ ರೀತಿ ಮಾಡಬೇಕು ಅಂದರೆ ಭತ್ತದ ಹುಲ್ಲನ್ನ ಹಾಕಿ ತಣ್ಣೀರನ್ನು ಹಾಕಿ ಸುಮಾರು 1/2 ಗಂಟೆಗಳ ಕಾಲ ಅಥವಾ 3/4 ಗಂಟೆಗಳ ಕಾಲ ಕುದಿಸ್ತಕ್ಕಂಥದ್ದು. ಇದು ಒಂದು ಮೆಥಡು. ಇಲ್ಲ ಅಂತಂದರೆ ನಾವು ಈಗ ಇಡ್ಲಿಗಳನ್ನೆಲ್ಲ ಬೇಯಿಸ್ತೇವಲ್ಲ, ಆ ರೀತಿ ಅವೇಗನ್ನೇ ಸಹಿತ ನಾವು ಬೇಯಿಸ್ಬೋದಾಗಿದೆ. ಈ ರೀತಿ ನಾವು ಬೇಯಿಸಿದಾಗ ಏನಾಗುತ್ತೆ ಅಂತಂದರೆ ಅದರಲ್ಲಿರ್ತಕ್ಕಂಥ ಎಲ್ಲ ಸೂಕ್ಷ್ಮಾಣುಜೀವಿಗಳು ಸತ್ತೋಗ್ತವೆ. ಆ ರೀತಿ ಕುದಿಸಿದಂಥ ಹುಲ್ಲನ್ನು ಶುಚಿಯಾದ ಪ್ರದೇಶದಲ್ಲಿ ನಾವು ಒಣಗಿಸ್ಬೇಕಾಗುತ್ತೆ. ಶುಚಿಯಾದ ಪ್ರದೇಶದಲ್ಲಿ ಒಣಗಿಸಿ ಅದನ್ನು ನಾವು ಬ್ಯಾಗಿಂಗ್ ಅಂತೇಳಿ ಕರಿತೀವಿ. ಆ ಬ್ಯಾಗಿಂಗ್ ಅಂದರೆ ಪ್ಲಾಸ್ಟಿಕ್ ಕವರಲ್ಲಿ 12x18 ಸೈಜಿನ ಒಂದು ಪಾಲಿಥಿನ್ ಕವರ್ನ ತಗೊಂಡು ಈ ಒಂದು ಅಣಬೆ ಬೀಜವನ್ನು 1 ಮುಷ್ಟಿಯಷ್ಟು ಅಣಬೆ ಬೀಜವನ್ನು ತಳಭಾಗಕ್ಕೆ ಹಾಕಿ ಅದಾದ ನಂತರ 5 cm ಎತ್ತರವಾಗಿ ಭತ್ತದ ಹುಲ್ಲನ್ನ ಹಾಕಿ ಈ ಒಂದು ಲೇಯರ್ಗಳು ಏನಿರುತ್ತೆ ಭತ್ತದ ಹುಲ್ಲು ಮತ್ತು ಅಣಬೆಯ ಲೇಯರ್ಗಳು ಅದನ್ನು ನಾವು ರಿಪೀಟ್ ಮಾಡ್ತಾ ಹೋಗ್ತಕ್ಕಂಥದ್ದು. 5-6 ನಾವು ಅದನ್ನು ರಿಪೀಟ್ ಮಾಡಿದರೆ ಆ ಒಂದು ಮೇಲುಗಡೆ ತುದಿಯಲ್ಲಿ ನಾವು ರಬ್ಬರ್ ಬ್ಯಾಂಡ್ನ ಹಾಕಬೇಕಾಗುತ್ತೆ. ಆ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕಿ ಆ ಒಂದು ಕವರ್ ಏನಿರುತ್ತೆ ಆ ಕವರ್ನ ಸುತ್ತಲೂ ಸಹಿತ ನಾವು 15-20 ಹೋಲ್ಗಳು ಅಥವಾ ತೂತುಗಳನ್ನ ಮಾಡಬೇಕಾಗುತ್ತೆ. ಯಾಕೆಂದರೆ ಅದರಲ್ಲಿರ್ತಕ್ಕಂಥ ಒಂದು ಸೂಕ್ಷ್ಮಾಣುಜೀವಿ, ಅದೇನು ಶಿಲೀಂಧ್ರ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸೂಕ್ಷ್ಮಾಣುಜೀವಿ ಉಸಿರಾಟಕ್ಕೆ ಬೇಕಾಗಿರುತ್ತೆ. ಆ ರೀತಿ ನಾವು ಬ್ಯಾಗನ್ನು ರೆಡಿ ಮಾಡಿದಾಗ 18-21 ಕಾಲ ಇದನ್ನು ಕತ್ಲು ಕೋಣೆ ಅಥವಾ ಡಾರ್ಕ್ ರೂಮ್ ಅಂತ ಏನು ಹೇಳಿ ಕರಿತೀವಿ ಆ ರೂಮಲ್ಲಿ ಇಡ್ತಕ್ಕಂಥದ್ದು. ಆ ರೀತಿ ಇಟ್ಟಾಗ

0: ಯಾವುದೇ ರೀತಿಯ ತೇವಾಂಶವನ್ನಾಗಲಿ ಗಾಳಿಯನ್ನಾಗಲಿ ಕೊಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. 18 ದಿನಗಳ ಕಾಲ ಅದು ಚೆನ್ನಾಗಿ ಬೆಳೆದು, ನಾವು ಮೈಸಿಲಿಯ ಅಂತ ಏನು ಹೇಳಿ ಕರಿತೀವಿ, ಆ ಮೈಸಿಲಿಯ ತುಂಬ ಚೆನ್ನಾಗಿ ಬೆಳೆದಿರುತ್ತೆ. ಅದಾದ ನಂತರ 18 ರಿಂದ 21 ದಿನ ಮುಗಿದ ನಂತರ ಅದನ್ನು ನಾವು ಗ್ರೋಯಿಂಗ್ ರೂಮ್ ಅಥವಾ ಕಲ್ಟಿವೇಷನ್ ರೂಮ್ ಅಂತ ಏನು ಹೇಳಿ ಕರಿತೀವಿ, ಆ ರೂಮ್ಗೆ ನಾವು ಅದನ್ನ ತೊಗೊಂಬಂದು ಅಲ್ಲಿ ನಾವು ನೀರು ಮತ್ತು ಗಾಳಿಯನ್ನು ಚೆನ್ನಾಗಿ ಕೊಡ್ತಕ್ಕಂಥದ್ದು. ಆ ರೀತಿ ನೀರು ಮತ್ತು ಗಾಳಿಯನ್ನು ಚೆನ್ನಾಗಿ ಕೊಟ್ಟರೆ ನಮಗೆ 20 ರಿಂದ 22 ದಿನಕ್ಕೆ ಅದು ಮೊಳಕೆ ಒಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಟೋಟಲ್ಲಾಗಿ ನಮಗೆ 26 ರಿಂದ 27 ದಿನಕ್ಕೆ ಅದು ಮೊಳಕೆ ಒಡೆದು ಅದು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಬಂದದ್ದನ್ನು ನಾವು ಕೈಯಿಂದನಾದರೂ ಆಗಿರ್ಬೋದು ಅಥವಾ ಸೀಸರಿಂದನಾದರೂ ಕಟ್ ಮಾಡಿ ನಾವು ಅದನ್ನು ಪ್ಯಾಕಿಂಗ್ ಮಾಡಿಕೊಂಡು ನಾವು ಮಾರಾಟ ಮಾಡ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಶುಚಿತ್ವವನ್ನು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಈ ಒಂದು ಅಣಬೆಯನ್ನು ನಾವು ಬೆಳಿಬೇಕಾದ್ರೆ ಬಹುಮುಖ್ಯವಾಗಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಂದರೆ, ಮೊದಲನೇದು ಶುಚಿತ್ವವನ್ನು ಕಾಪಾಡ್ತಕ್ಕಂಥದ್ದು. ಶುಚಿತ್ವವನ್ನು ಕಾಪಾಡದೇ ಇದ್ದರೆ ಅದಕ್ಕೆ ರೋಗ ಮತ್ತು ಕೀಟಗಳ ಬಾಧೆ ಬರುತ್ತೆ. ಮತ್ತು ಯಾವುದೇ ರೀತಿಯ ನಾವು ಇನ್ಸೆಕ್ಟಿಸೈಡ್ ಆಗಲಿ ಪೆಸ್ಟಿಸೈಡ್ ಆಗಲಿ ಯೂಸ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇದು ಶಿಲೀಂಧ್ರ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಿರೋದ್ರಿಂದ ಇದು ಯಾವುದೇ ರೀತಿ ಔಷಧಿಯನ್ನು ಹೊಡೆದ್ರೆ ನಮ್ಮ ಅಣಬೆನೂ ಸಾಯುತ್ತೆ, ಅದೇ ರೀತಿ ಪೆಥೋಜನ್ನು ಸಹಿತ ಸತ್ತೋಗುತ್ತೆ. ಎರಡನೇದು ಅಂತಂದರೆ ಮಾರ್ಕೆಟ್, ಅಂದರೆ ಯಾಕಂದರೆ ಈ ಒಂದು ಚಿಪ್ ಅಣಬೆ ಬೆಳಿಬೇಕಾದ್ರೆ ಇದರ ಒಂದು ಡ್ಯುರೇಷನ್ ಲೈಫ್ ಸ್ಪ್ಯಾನ್ ಅಂತ ಏನು ಹೇಳಿ ಕರಿತೀವಿ, ಆ ಲೈಫ್ ಸ್ಪ್ಯಾನು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಮಾರ್ಕೆಟನ್ನು ನಾವು ನೋಡಿಕೊಂಡೇ ಇದನ್ನು ನಾವು ಬೆಳಿಬೇಕಾಗುತ್ತೆ ಚಿಪ್ ಅಣಬೆನ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಾವು ಬೆಳೆಯೋದಕ್ಕೆ ತುಂಬ ಇಂಟ್ರೆಸ್ಟ್ ಆಗಿರ್ತೀವಿ, ಬತ್ ನಮಗೆ ಸ್ಪಾನ್ಯ ಲಭ್ಯತೆ ಅಥವಾ ಅಣಬೆ ಬೀಜದ ಲಭ್ಯತೆಯನ್ನು ನಾವು ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡೇ ನಾವು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂತಂದರೆ ನಾವೆಲ್ಲವನ್ನು ರೆಡಿ ಮಾಡಿಕೊಂಡು ಅಣಬೆ ಬೀಜ ಹುಡ್ಕೊಂಡು ಹೊರಟ್ರೆ ನಮಗೆ ಸಿಗೋದಿಲ್ಲ. ಯಾಕಪ್ಪ ಅಂತಂದರೆ ಅಣಬೆ ಬೀಜವನ್ನು ತಯಾರು ಮಾಡಬೇಕು ಅಂತಂದರೆ ನಮಗೆ 15 ರಿಂದ 20 ದಿನಗಳ ಕಾಲ ಬೇಕಾಗುತ್ತೆ. ಈ ಒಂದು ಅಣಬೆ ಬೀಜಗಳು ಸಿಗ್ತಕ್ಕಂಥ ಪ್ರದೇಶಗಳು ಅಂತಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬೋದು, ತೋಟಗಾರಿಕಾ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಮತ್ತು ತೋಟಗಾರಿಕಾ ಇಲಾಖೆಯಿಂದ ಸ್ಥಾಪಿಸಲ್ಪಟ್ಟಂತಹ ಲ್ಯಾಬೊರೇಟರಿಗಳಿಂದನೂ ಸಹಿತ ಇದು ಸಿಗುತ್ತೆ, ಈ ಒಂದು ಅಣಬೆ ಬೀಜ ಸಿಗುತ್ತೆ. ಈ ಒಂದು ಅಣಬೆ ಬೀಜ ಶಿವಮೊಗ್ಗದ ಒಂದು ಬಯೋಸೆಂಟ್ರಲ್ ಲ್ಯಾಬ್ ಅಂತ ಏನು ಹೇಳಿ ಕರಿತೀವಿ ಅಲ್ಲಿ ಸಿಗುತ್ತೆ, ಮತ್ತು ಶಿವಮೊಗ್ಗದ ವಿಶ್ವವಿದ್ಯಾಲಯದಲ್ಲೂ ಸಿಗುತ್ತೆ, ಅದಾದ ನಂತರ ಮೈಸೂರಲ್ಲಿ ಸಿಗುತ್ತೆ, ಮೈಸೂರಿನ ಒಂದು ತೋಟಗಾರಿಕಾ ಇಲಾಖೆಯಿಂದ ಸ್ಥಾಪಿಸಲ್ಪಟ್ಟಂತಹ ಲ್ಯಾಬಲ್ಲೂ ಸಿಗುತ್ತೆ, ಮತ್ತು ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರಲ್ಲೂ ಸಹಿತ ಈ ಒಂದು ಸ್ಪಾನ್ನ ಲಭ್ಯತೆ ಸಿಗುತ್ತೆ. ಅದಾದ ನಂತರ ತೋಟಗಾರಿಕಾ ಅನುಸಂಧಾನ ಭವನ ಹೆಸರುಘಟ್ಟ ಅಥವಾ IIHR ಹೆಸರುಘಟ್ಟ ಅಂತ ಹೇಳಿ ಕರಿತೀವಿ, ಇಲ್ಲೂ ಸಹಿತ ಈ ಒಂದು ಸ್ಪಾನು ಸಿಗುತ್ತೆ. ಈ ಒಂದು ಸ್ಪಾನ್ನ ಅಥವಾ ಅಣಬೆ ಬೀಜವನ್ನು ನಾವು ತೊಗೊಂಬಂದು ಒಂದು ತಿಂಗಳ ಒಳಗಡೆ ನಾವು ಇದನ್ನು ಉಪಯೋಗವನ್ನು ಮಾಡ್ಕೋಬೋದು. ಇಲ್ಲ ಅಂತಂದರೆ ಆ ಒಂದು ಅಣಬೆ ಬೀಜ ಕೆಟ್ಟೋಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಅಣಬೆ ಬೀಜವನ್ನು ನಾವು ಮೊದಲಿಗೆ ತಂದಿಟ್ಟು ಈ ಒಂದು ಕಲ್ಟಿವೇಷನ್ ಅನ್ನು ನಾವೇನು ಕರಿತೀವಿ, ಈ ಒಂದು ಮಶ್ರೂಮ್ ಅಥವಾ ಆಯಿಸ್ಟರ್ ಮಶ್ರೂಮ್ನ ಕಲ್ಟಿವೇಷನ್ನ ನಾವು ಪ್ರಾರಂಭ ಮಾಡ್ಬೋದು. ಈ ರೀತಿ ಪ್ರಾರಂಭ ಮಾಡಿ ಅತಿ ಹೆಚ್ಚು ಲಾಭವನ್ನು ಇತ್ತೀಚಿನ ದಿನಗಳಲ್ಲಿ ರೈತರು ಪಡಿತಾ ಇದ್ದಾರೆ. ಇದುವರೆಗಾದರೂ ಮಾಹಿತಿಯನ್ನು ತೆಗೆದುಕೊಂಡಂಥ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈ ಒಂದು ಅಣಬೆ ಬೀಜ ಅಥವಾ ಚಿಪ್ ಅಣಬೆಯ ಬಗ್ಗೆ ಏನಾದರೂ ಸಂಶಯಗಳಿದ್ದಲ್ಲಿ ಅಥವಾ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದಲ್ಲಿ ನನ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ನನ್ನ ದೂರವಾಣಿ ಸಂಖ್ಯೆ 9164180161. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು.
1: ಕೃಷಿ ಮಾಹಿತಿ ಕೇಳಿದಿರಿ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 36,000 ರಿಂದ ಗರಿಷ್ಠ 55,000, ಹೊಸ ಅಡಿಕೆ 30,000 ರಿಂದ 47,000, ಕೋಕಾ ಕ್ವಿಂಟಾಲಿಗೆ 25,000 ರಿಂದ 33,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 ರಿಂದ 16,500, ತೆಂಗಿನಕಾಯಿ 1ನೇ ವರ್ಗ 28,000 ರಿಂದ 35,000, 2ನೇ ವರ್ಗ 22,000 ರಿಂದ 30,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 ರಿಂದ 5,500, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 ರಿಂದ 4,500, IR8 ಕ್ವಿಂಟಾಲಿಗೆ 3,800 ರಿಂದ 4,500, ಬೆಲ್ಲ ಸ್ಥಳೀಯ ಹಳದಿ ಕ್ವಿಂಟಾಲಿಗೆ 4,650 ರಿಂದ 5,400, ಕೆಂಪು ಕ್ವಿಂಟಾಲಿಗೆ 4,500 ರಿಂದ ಗರಿಷ್ಠ 5,000, ಕಪ್ಪು ಕ್ವಿಂಟಾಲಿಗೆ 5,000 ರಿಂದ 5,500, ಮೆಣಸು ಕ್ವಿಂಟಾಲಿಗೆ 17,000 ರಿಂದ 24,000, ಕಾಳು ಮೆಣಸು 13,000 ರಿಂದ 67,000, ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 12,000 ರಿಂದ 14,000,

ಬಾಳೆಕಾಯಿ ಮೈಸೂರು 5,000-6,500, ಕದಳಿ 6,000-7,500, ಗಾಳಿ 6,000-6,500, ನೇಂದ್ರಬಾಳೆ ಕ್ವಿಂಟಾಲಿಗೆ ಕನಿಷ್ಠ 7,000-8,000. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಿದಿರಿ. ಇದೀಗ ಬೆಳ್ಳೂರು ಸಹೋದರಿಯರು ಹಾಡಿರುವ ಪುರಂದರದಾಸರ ಕೀರ್ತನೆ.

0: ಶ್ರೋತೃಗಳಿಗೆ ಗಮನಿಸಿ, ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ಗೋಪಾಲಕೃಷ್ಣ ಎಂಬ ಹೆಸರಿನ 45 ವರ್ಷ ಪ್ರಾಯದ ವ್ಯಕ್ತಿಯು ಮೇ ತಿಂಗಳ 11 ತಾರೀಕಿನಂದು ಪುತ್ತೂರು ತಾಲೂಕು ಆರ್ಯಾಪು ಗ್ರಾಮದ ಸಿಂಹವನ ಎಂಬ ಜಾಗದಿಂದ ಕಾಣೆಯಾಗಿರುತ್ತಾರೆ. ವ್ಯಕ್ತಿಯು 5 ಅಡಿ 5 ಇಂಚು ಎತ್ತರ, ಕಪ್ಪು ಕೂದಲು, ಗೋಧಿ ಮೈಬಣ್ಣ, ಕೋಲುಮುಖ, ಸಪೂರ ಶರೀರದವರಾಗಿದ್ದು ಸಾಮಾನ್ಯವಾಗಿ ಲುಂಗಿ ಪ್ಯಾಂಟ್ ಶರ್ಟ್ ಧರಿಸುತ್ತಾರೆ. ಕನ್ನಡ, ತುಳು ಮತ್ತು ಮರಾಠಿ ಭಾಷೆ ಮಾತನಾಡುತ್ತಾರೆ. ಗೋಪಾಲಕೃಷ್ಣ ಎಂಬ ಈ ವ್ಯಕ್ತಿಯ ಬಗ್ಗೆ ಮಾಹಿತಿ ಇದ್ದಲ್ಲಿ ಮೊಬೈಲ್ ಸಂಖ್ಯೆ 9480805363, ಮತ್ತೊಂದು ಮೊಬೈಲ್ ಸಂಖ್ಯೆ 8277986540 ಈ ಸಂಖ್ಯೆಗಳಿಗೆ ಕರೆ ಮಾಡಿ ತಿಳಿಸಬಹುದು. ಕಾಣೆಯಾದವರ ಬಗ್ಗೆ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.
1: ಹಲ್ಲುಜ್ತಾ ಇದೀನಿ ಕಣಮ್ಮ.
2: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ, ನಿಲ್ಸಿದೀನಿ ಬಿಡು.
2: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
2: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
4: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
5: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
6: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
7: ಜಲ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು, ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ INDI ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ವಾರ್ತೆಗಳ ವಿವರ. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯನ್ನು ವೇಗಗೊಳಿಸಲು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದು ಭವ್ಯ ಹೆಸರಿನ ಪೋರ್ಟಲ್ ಅನ್ನು ಉದ್ಘಾಟಿಸಿದರು. ನವದೆಹಲಿಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಬಹುಮಾದರಿ ಸಂಪರ್ಕ, ಡಿಜಿಟಲ್ ಆಡಳಿತ ಕಾರ್ಯವಿಧಾನಗಳು, ಕಾರ್ಮಿಕರಿಗೆ ಬೆಂಬಲ ನೀಡುವ ಮೂಲಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ವೈಶಿಷ್ಟ್ಯಗಳೊಂದಿಗೆ ಸಮಗ್ರ ಕೈಗಾರಿಕಾ ಪರಿಸರ ವ್ಯವಸ್ಥೆಗಳನ್ನು ರಚಿಸುವ ಗುರಿಯನ್ನು ಈ ಪೋರ್ಟಲ್ ಹೊಂದಿದೆ ಎಂದು ತಿಳಿಸಿದರು. ಹೂಡಿಕೆಗೆ ಸಿದ್ಧವಾಗಿರುವ ಕೈಗಾರಿಕಾ ಮೂಲಸೌಕರ್ಯವನ್ನು ರಚಿಸುವ ಮೂಲಕ ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಈ ಉಪಕ್ರಮವು ಒಂದು ಪರಿವರ್ತನಾ ಸಾಧನವಾಗಿದೆ. ರಾಜ್ಯಗಳಿಗೆ ಪಾರದರ್ಶಕತೆ, ದಕ್ಷತೆ ಮತ್ತು ಭಾಗವಹಿಸುವಿಕೆಯ ಸುಲಭತೆಯನ್ನು ಪೋರ್ಟಲ್ ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಕೇಂದ್ರ ಸಚಿವ ಸಂಪುಟವು 33,660 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದಿಸಿರುವ ಭವ್ಯ ಪೋರ್ಟಲ್ ಮುಂದಿನ 6 ವರ್ಷಗಳ ಅವಧಿಯಲ್ಲಿ ಹೂಡಿಕೆಗೆ ಸಿದ್ಧವಾದ ವಿಶ್ವದರ್ಜೆಯ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯ ಪ್ರಮುಖ ಉಪಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ನಡೆದ ದಾಳಿಗಳಿಗೆ ಭಾರತ ತೀವ್ರ ವಿಷಾದ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಗಳು ಅಂತಾರಾಷ್ಟೀಯ ಸಮುದಾಯಕ್ಕೆ ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಉದ್ವಿಗ್ನತೆಯನ್ನು ತಕ್ಷಣವೇ ಕಡಿಮೆ ಮಾಡಲು ಮತ್ತು ನಾಗರಿಕರಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ಎಲ್ಲ ದೇಶಗಳಿಗೆ ಭಾರತ ಕರೆ ನೀಡಿದೆ. ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ ಮರಳಲು ರಾಜತಾಂತ್ರಿಕ ಪರಿಹಾರಕ್ಕಾಗಿ ನಡೆಯುತ್ತಿರುವ

0: ಮಾತುಕತೆಗಳನ್ನು ಮುಕ್ತಾಯಗೊಳಿಸುವಂತೆಯೂ ಸಚಿವಾಲಯ ಮನವಿ ಮಾಡಿದೆ. ಇನ್ನೊಂದೆಡೆ ಕಳೆದ ಏಪ್ರಿಲ್ 8 ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತೀಕಾರದ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಮುಂದುವರೆದಿದ್ದರೂ ದೇಶದಲ್ಲಿ ಕಚ್ಚಾ ತೈಲ, ಎಲ್ಪಿಜಿ ಮತ್ತು ನೈಸರ್ಗಿಕ ಅನಿಲ ಪೂರೈಕೆ ಸ್ಥಿರವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಪ್ರವೀಣ್ ಖನುಜಾ, ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಸಾಕಷ್ಟು ದಾಸ್ತಾನು ಲಭ್ಯವಿದೆ. ನಿರಂತರ ಇಂಧನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಇಂಧನ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಹೇಳಿದರು. ದೇಶೀಯ ಸಂಸ್ಕರಣಾಗಾರಗಳು ಮತ್ತು ಅನಿಲ ಸಂಸ್ಕರಣಾ ಸೌಲಭ್ಯಗಳು ಸುಮಾರು 53,000 ಮೆಟ್ರಿಕ್ ಟನ್ಗಳ ಉತ್ಪಾದನೆಯನ್ನು ದಾಖಲಿಸಿವೆ. ಇದು ಬಿಕ್ಕಟ್ಟಿನ ಪೂರ್ವದ ಮಟ್ಟಕ್ಕಿಂತ ಸುಮಾರು 60% ಹೆಚ್ಚಾಗಿದೆ ಎಂದು ಪ್ರವೀಣ್ ಖನುಜಾ ತಿಳಿಸಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ಮಾತನಾಡಿ, ದೇಶಾದ್ಯಂತ ರಸಗೊಬ್ಬರಗಳ ಒಟ್ಟಾರೆ ದಾಸ್ತಾನು ಸ್ಥಿತಿ ಸ್ಥಿರವಾಗಿದೆ. ಈ ವರ್ಷದ ಮುಂಗಾರು ಋತುವಿಗೆ ರಸಗೊಬ್ಬರಗಳ ಅಗತ್ಯವನ್ನು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು 380,00,000 ಮೆಟ್ರಿಕ್ ಟನ್ಗಳಿಗೂ ಹೆಚ್ಚು ಎಂದು ಮರು ಮೌಲ್ಯಮಾಪನ ಮಾಡಿದೆ ಎಂದು ಮಾಹಿತಿ ನೀಡಿದರು. ರೈತರು ಸುಮಾರು 86,00,000 ಮೆಟ್ರಿಕ್ ಟನ್ ರಸಗೊಬ್ಬರಗಳನ್ನು ಖರೀದಿಸಿದ್ದಾರೆ. ಇದು ಒಟ್ಟು ಅಗತ್ಯದ ಶೇಕಡ 23% ಹೆಚ್ಚು. ಪ್ರಸ್ತುತ ದೇಶಾದ್ಯಂತ ರಸಗೊಬ್ಬರ ಲಭ್ಯತೆಯಲ್ಲಿ ಯಾವುದೇ ದೊಡ್ಡ ಸವಾಲು ಇಲ್ಲ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ಇಂದು INDI ಮೈತ್ರಿಕೂಟದ ಸಭೆ ನಡೆಯಿತು. ವಿರೋಧ ಪಕ್ಷದ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಇದರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್, ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ, ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಒಮರ್ ಅಬ್ದುಲ್ಲಾ ಮತ್ತು ಎನ್ಸಿಪಿ ಎಸ್ಪಿ ನಾಯಕಿ ಸುಪ್ರಿಯಾ ಸುಳೆ ಸೇರಿದ್ದಾರೆ. ಆದರೆ ಆಮ್ ಆದ್ಮಿ ಪಕ್ಷ ಮತ್ತು ಡಿಎಂಕೆ ಸೇರಿದಂತೆ ಕೆಲವು ವಿರೋಧ ಪಕ್ಷಗಳು ಸಭೆಯಿಂದ ದೂರ ಉಳಿದಿವೆ. ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, 25 ರಾಜಕೀಯ ಪಕ್ಷಗಳು ಸಭೆಯಲ್ಲಿ ಭಾಗವಹಿಸಿದ್ದವು. ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಮತ್ತು ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಎಂದು ಹೇಳಿದರು. INDI ಮೈತ್ರಿಕೂಟದ ಎಲ್ಲ ಪಕ್ಷಗಳು ಪ್ರತಿ 2 ಸಭೆ ಸೇರಲಿವೆ. ಮುಂದಿನ ಸಭೆ ಆಗಸ್ಟ್ನಲ್ಲಿ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆಯಲಿದೆ ಎಂದು ಅವರು ತಿಳಿಸಿದರು. ಸಿಬಿಎಸ್ಇಯ 12 ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳಿಗೆ ಹೊಸದಾಗಿ ಪರಿಚಯಿಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ವ್ಯವಸ್ಥೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕುರಿತು ದೆಹಲಿ ಹೈಕೋರ್ಟ್ ಇಂದು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ನೀನಾ ಬನ್ಸಾಲ್ ಕೃಷ್ಣ ಮತ್ತು ಮಧು ಜೈನ್ ಅವರಿದ್ದ ನ್ಯಾಯಪೀಠ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ NSUI ಸಲ್ಲಿಸಿದ ಅರ್ಜಿಯ ಕುರಿತು ಕೇಂದ್ರ ಸರ್ಕಾರ ಮತ್ತು ಸಿಬಿಎಸ್ಇಯಿಂದ ಪ್ರತಿಕ್ರಿಯೆಗಳನ್ನು ಕೋರಿದೆ. ಇದೇ ವೇಳೆ ಮುಂದಿನ ವಿಚಾರಣೆಯನ್ನು June 12 ಮುಂದೂಡಲಾಗಿದೆ. ಅರ್ಮೇನಿಯಾದ ಆಡಳಿತಾರೂಢ ಸಿವಿಲ್ ಕಾಂಟ್ರಾಕ್ಟ್ ಪಕ್ಷ ಸಂಸತ್ತಿನ ಚುನಾವಣೆಯಲ್ಲಿ ಜಯಗಳಿಸಿದೆ. ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಅವರ ಪಕ್ಷ ಶೇಕಡ 49.8 ಮತಗಳನ್ನು ಗಳಿಸಿ ಪುನಃ ಅಧಿಕಾರದ ಗದ್ದುಗೆಯೇರಿದೆ. ಸ್ಟ್ರಾಂಗ್ ಅರ್ಮೇನಿಯಾ ಅಲಯನ್ಸ್ ಶೇಕಡ 23.2 ಮತಗಳೊಂದಿಗೆ 2 ಸ್ಥಾನ ಪಡೆಯಿತು. ಅರ್ಮೇನಿಯಾ ಅಲಯನ್ಸ್ ಶೇಕಡ 9.9 ಮತಗಳೊಂದಿಗೆ 3 ಸ್ಥಾನಕ್ಕೆ ತೃಪ್ತಿಪಟ್ಟಿಕೊಂಡಿತು. ಆರ್ಮೇನಿಯನ್ ಸಂಸತ್ತಿನ ಚುನಾವಣೆಯಲ್ಲಿ ಪಕ್ಷದ ವಿಜಯಕ್ಕಾಗಿ ನಿಕೋಲ್ ಪಶಿನ್ಯಾನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಭಾರತ ಮತ್ತು ಆರ್ಮೇನಿಯಾ ನಡುವಿನ ಸ್ನೇಹ ಮತ್ತು ಸಹಕಾರದ ಐತಿಹಾಸಿಕ ಸಂಬಂಧಗಳನ್ನು ಮತ್ತಷ್ಟು ಗಾಢವಾಗಿಸಲು ನಿಕೋಲ್ ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ ಎಂದು ಸಾಮಾಜಿಕ

0: ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಇಂದು ಬೆಳಿಗ್ಗೆ ಸಂಭವಿಸಿದ 7.8 ತೀವ್ರತೆಯ ಭೂಕಂಪದಲ್ಲಿ ಕನಿಷ್ಠ 32 ಜನರು ಸಾವನ್ನಪ್ಪಿದ್ದು 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯು ಈ ಭೂಕಂಪ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ. ಭೂಕಂಪದ ಕೇಂದ್ರ ಬಿಂದು ಜನರಲ್ ಸ್ಯಾಂಟೋಸ್ ಸಮೀಪದಲ್ಲಿದೆ ಎಂದು ತಿಳಿಸಿದೆ. ಜನರಲ್ ಸ್ಯಾಂಟೋಸ್ ನಗರದಲ್ಲಿ ಕೆಲವು ಕಟ್ಟಡಗಳು ಕುಸಿದಿದ್ದು ಪ್ರಮುಖ ಮೂಲಸೌಕರ್ಯಗಳು ಭೂಕಂಪದಿಂದ ಹಾನಿಗೊಳಗಾಗಿವೆ. ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲೂಕು ಪ್ರಾಂತ್ಯಗಳ ನಿವಾಸಿಗಳಿಗೂ ಭೂಕಂಪದ ಅನುಭವ ಆಗಿದೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದೆ. ಇಂಡೋನೇಷ್ಯಾ ಮತ್ತು ದೂರದ ದಕ್ಷಿಣ ಜಪಾನ್ನಲ್ಲೂ ಸಣ್ಣ ಪ್ರಮಾಣದ ಅಲೆಗಳು ದಾಖಲಾಗಿವೆ. ನ್ಯೂ ಚಂಡೀಗಢದಲ್ಲಿ ನಡೆದ ಅಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್ ಪಂದ್ಯವನ್ನು ಭಾರತ ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆಲುವು ಸಾಧಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 8 ವಿಕೆಟ್ಗಳಿಗೆ 564 ರನ್ಗಳಿಗೆ ಡಿಕ್ಲೇರ್ ಮಾಡಿದ ನಂತರ ಮೂರನೇ ದಿನದಾಟದಲ್ಲಿ ಭೋಜನ ವಿರಾಮಕ್ಕೂ ಮೊದಲು ಅಫ್ಘಾನಿಸ್ತಾನವನ್ನು 152 ರನ್ಗಳಿಗೆ ಆಲ್ಔಟ್ ಮಾಡಿ ಫಾಲೋ ಆನ್ ಜಾರಿಗೊಳಿಸಿತು. ನಂತರ ಅಫ್ಘಾನಿಸ್ತಾನ ತಂಡ 35.5 ಓವರ್ಗಳಲ್ಲಿ 112 ರನ್ಗಳಿಗೆ ಆಲ್ಔಟ್ ಮಾಡಿತು. ಈ ಮೂಲಕ ಇನ್ನೂ 2 ದಿನ ಬಾಕಿ ಇರುವಾಗಲೇ ಭಾರತಕ್ಕೆ ದಾಖಲೆಯ ಜಯ ಸಾಧಿಸಿತು. ಭಾರತ ಪ್ರಬಲ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ ದೃಢವಾದ ಗೆಲುವಿಗೆ ಅಡಿಪಾಯ ಹಾಕಿತು. ಕೆಎಲ್ ರಾಹುಲ್ ಶತಕ ಸಿಡಿಸಿದರೆ ನಾಯಕ ಶುಭ್ಮನ್ ಗಿಲ್ 126 ರನ್ ಗಳಿಸಿ ಮುನ್ನಡೆ ಸಾಧಿಸಿದರು. ಸಾಯಿ ಸುದರ್ಶನ್ ಮತ್ತು ರಿಷಬ್ ಪಂತ್ ತಲಾ 81 ರನ್ಗಳ ಕೊಡುಗೆ ನೀಡಿದರು ಮತ್ತು ವಾಷಿಂಗ್ಟನ್ ಸುಂದರ್ 52 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಎಡಗೈ ಸ್ಪಿನ್ನರ್ ಮಾನವ್ ಸುತಾರ್ ಚೊಚ್ಚಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 33 ರನ್ ನೀಡಿ 6 ವಿಕೆಟ್ ಕಬಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ INDI ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮಂಗಳೂರು, ಸಮಯ 7:45:15. ಇದೀಗ ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಜಖಂ ಚಿತ್ರಕ್ಕಾಗಿ ಅಲ್ಕಾ ಯಾಜ್ಞಿಕ್ ಹಾಡಿರುವ ಆನಂದ್ ಬಕ್ಷಿಯವರ ಗೀತೆ, ಸಂಗೀತ MM ಕೀರವಾಣಿ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಇದೀಗ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿರುವ ಸಮೀರ್ ಅವರ ಗೀತೆ, ಸಂಗೀತ ಅನು ಮಲಿಕ್, ಚಿತ್ರ ಸೋಲ್ಜರ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ದೇವದಾಸ್ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಹಾಡಿರುವ ನುಸ್ರತ್ ಬದ್ರ್ ಅವರ ಗೀತೆ, ಸಂಗೀತ ಇಸ್ಮಾಯಿಲ್ ದರ್ಬಾರ್.

0: ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಮತ್ತೆ 9:30 ಇನ್ನಷ್ಟು ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಆಕಾಶವಾಣಿ ಮಂಗಳೂರು, ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಮಂಗಳೂರು. ಯುವವಾಣಿ ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಅಮ್ಮನ ನೆರಳು, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಸುಪ್ರೀತಾ ಗಟ್ಟಿ, ಸುರಂಬೇಲ್.
5: ಅಮ್ಮ ಎಂದರೆ ಪ್ರೀತಿ, ತ್ಯಾಗ ಮತ್ತು ಮಮತೆಯ ಪ್ರತಿರೂಪ. ಪ್ರತಿಯೊಬ್ಬರ ಜೀವನದಲ್ಲಿ ತಾಯಿಯ ಸ್ಥಾನ ಅತ್ಯುನ್ನತವಾದದ್ದು. ಒಂದು ಮಗು ಈ ಲೋಕವನ್ನು ಮೊದಲ ಬಾರಿಗೆ ಕಾಣುವುದು ತಾಯಿಯ ಮೂಲಕ. ತಾಯಿ ತನ್ನ ಮಕ್ಕಳಿಗಾಗಿ ಎಷ್ಟೇ ಕಷ್ಟ ಬಂದರೂ ಸಹಿಸಿಕೊಳ್ಳುತ್ತಾಳೆ. ಅವಳ ಪ್ರೀತಿ ನಿಷ್ಕಲ್ಮಶವಾದದ್ದು ಮತ್ತು ಅಳೆಯಲಾಗದಷ್ಟು ಅಮೂಲ್ಯವಾದದ್ದು. ತಾಯಿ ಮೊದಲ ಗುರು. ಮಾತನಾಡುವುದು, ನಡೆಯುವುದು, ಒಳ್ಳೆಯದ್ದು ಕೆಟ್ಟದ್ದು ತಿಳಿದುಕೊಳ್ಳುವುದು ಎಲ್ಲವನ್ನು ನಾವು ತಾಯಿಯಿಂದಲೇ. ಅವಳು ಮಕ್ಕಳ ಭವಿಷ್ಯಕ್ಕಾಗಿ ಸದಾ ಶ್ರಮಿಸುತ್ತಾಳೆ. ತನ್ನ ಸುಖವನ್ನು ಬಿಟ್ಟು ಮಕ್ಕಳ ಸಂತೋಷದಲ್ಲೇ ಸಂತೋಷವನ್ನು ಕಾಣುವವಳು ತಾಯಿಯೊಬ್ಬಳೆ. ಮಗು ಅನಾರೋಗ್ಯದಿಂದ ರಾತ್ರಿಯಿಡೀ ನಿದ್ದೆ ಮಾಡದಿದ್ದಾಗ ಕಾಳಜಿ ವಹಿಸುವವಳು ತಾಯಿ. ಜೀವನದಲ್ಲಿ ಯಾವುದೇ ಸಂಕಷ್ಟ ಬಂದರೂ ಧೈರ್ಯ ತುಂಬಿ ಮುಂದೆ ನಡೆಸಿ ಪ್ರೇರೇಪಿಸುವ ಶಕ್ತಿಯ ಮಾತೆ ಅವಳು. ಆದ್ದರಿಂದ ತಾಯಿಯನ್ನು ನಾವು ದೇವರು ಎಂದು ಕರೆಯುತ್ತೇವೆ. ಇಂದಿನ ಸಮಾಜದಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾದರೂ ತಾಯಿಯ ಪ್ರೀತಿ ಮಾತ್ರ ಎಂದಿಗೂ ಕಡಿಮೆಯಾಗುವುದಿಲ್ಲ. ನಾವು ತಾಯಿಯನ್ನು ಸದಾ ಗೌರವಿಸಬೇಕು, ಪ್ರೀತಿಸಬೇಕು ಮತ್ತು ಅವಳ ತ್ಯಾಗವನ್ನು ಮರೆಯಬಾರದು. ತಾಯಿ ಇರುವವರೆಗೆ ಮಾತ್ರ ಮನೆ ಸ್ವರ್ಗದಂತೆ ಇರುತ್ತದೆ ಎಂಬುದು ನಿಜವಾಗಲು ಸತ್ಯವಾದ ಮಾತು. ತಾಯಿಯ ತ್ಯಾಗವನ್ನು ಅಳೆಯಲು ಸಾಧ್ಯ.

ಒಂದು ಹೆಣ್ಣು ಮಗು ಬೆಳೆದು ಇನ್ನೊಂದು ಮಗುವಿಗೆ ಜನ್ಮ ನೀಡುತ್ತಾ ತಾಯಿ ಎಂಬ ಪಟ್ಟವನ್ನು ಪಡೆದುಕೊಳ್ಳುತ್ತಾಳೆ. ಆ ನಡುವೆ ಅವಳು ಅದೆಷ್ಟೋ ಕಷ್ಟ ನಷ್ಟಗಳನ್ನು ಅನುಭವಿಸಿರುತ್ತಾಳೆ. ಮಾತ್ರವಲ್ಲ, ತನ್ನ ಬಗ್ಗೆ, ತನ್ನ ದೇಹ ಸೌಂದರ್ಯದ ಬಗ್ಗೆ ಆಸಕ್ತಿಯನ್ನು ಕೂಡ ಕಳೆದುಕೊಂಡಿರುತ್ತಾಳೆ. ತಾಯಿ ಅಷ್ಟು ಬೇಗನೆ ಸೋಲನ್ನು ಒಪ್ಪಿಕೊಳ್ಳಲಾರಳು. ಯಾರ ಮುಂದೆಯೂ ಸ್ವಾಭಿಮಾನವನ್ನು ಬಿಟ್ಟುಕೊಡದವಳು. ಅವಳು ತನ್ನ ಮಗುವಿಗಾಗಿ ತನ್ನ ಜೀವನದ ಪ್ರಧಾನ ಭಾಗವನ್ನೇ ಮುಡಿಪಾಗಿರಿಸುತ್ತಾಳೆ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಪ್ರಧಾನ ಪಾತ್ರವನ್ನು ನಿರ್ವಹಿಸುವವಳು ಅವಳು. ಅವಳೇ ಧನ್ಯವಾದ, ಆಯಾಸ, ಅಸಹ್ಯ ಇಲ್ಲದೇ ಇರುವ ಜೀವ ಎಂದರೆ. ಅವಳು ಮಕ್ಕಳು, ಮನೆಯವರ ನೂರಾಸೆಯ ನಡುವೆ ಅವಳು ಕಂಡ ಆಸೆ, ಕನಸು ಸುಟ್ಟು ಬೂದಿಯಾಗಿರುವುದು ತಿಳಿದರೂ ಯಾರಿಗೂ ಹೇಳಲು ಬಯಸದವಳು. ಅವಳನ್ನು ನಾವು ಎಷ್ಟೋ ಸಲ ದಡ್ಡಿ, ಪೆದ್ದಿ ಮುಂತಾದ ಪದಗಳಿಂದ ಕರೆದರೂ ಕೂಡ ಅವಳಿಗಿಂತ ಬುದ್ಧಿವಂತವರು ಯಾರು ಇರಲು ಸಾಧ್ಯವೇ? ಏಕೆಂದರೆ MBBS ಓದಿರುವ ವೈದ್ಯರನ್ನು ಕೂಡ ಸೋಲಿಸಬಲ್ಲವಳು ಅವಳು. ಅವಳಿಗೆ ತಿಳಿಯದೇ ಇರುವ ಮನೆಮದ್ದು ಇರಲು ಸಾಧ್ಯವೇ ಇಲ್ಲ. ಮನೆಯ ಹಾಗೂ ಜೀವನದ ಮೊದಲ ಗುರು ಅವಳು. ಆಕೆಗೆ ಓದಲು ಬರದೇ ಇದ್ದರೂ ತನ್ನ ಮಗು ದೊಡ್ಡ ಉದ್ಯೋಗದಲ್ಲಿ ಇರಬೇಕೆಂದು ಬಯಸುವವಳು. ವೇದಿಕೆಯಲ್ಲಿ ತನ್ನ ಮಗು ಯಾವುದೋ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಸಿದರೂ ಕೂಡ ತಾನೇನೋ ದೊಡ್ಡ ಕೆಲಸದಲ್ಲಿ ಪಾಲ್ಗೊಂಡಂತೆ ಗರ್ವ ಪಡುವವಳು ಅವಳು. ಆ ಗರ್ವವನ್ನು ಅವಳ ಕಣ್ಣಿನಿಂದ ನೋಡಲು ಸಾಧ್ಯ. ಅವಳ ಒಂದು ಬೆಚ್ಚನೆಯ ಅಪ್ಪುಗೆ ಸಾಕು, ಸೋತು ಸುಣ್ಣಾದ ಮರಕ್ಕೆ ಮತ್ತೆ ಚಿಗುರು ಬಂದಂತೆ. ಹೊಟ್ಟೆಗೆ ಆಕೆ ಏನು ತಿನ್ನದಿದ್ದರೂ ತನ್ನ ಮಗುವಿನ ಹಸಿವಿನ ಬಗ್ಗೆ ಆಕೆಗೆ ಮುನ್ನೆಚ್ಚರಿಕೆ. ಮನೆಯಲ್ಲಿ ಎಲ್ಲರಕ್ಕಿಂತ ಮೊದಲು ಎದ್ದು ಎಲ್ಲ ಕೆಲಸವನ್ನು ಮಾಡುವ ಜೀವ, ಮನೆಯಲ್ಲಿ ಎಲ್ಲರೂ ಮಲಗಿದ ಮೇಲೆ ಮಲಗುವ ಜೀವ ಎಂದರೆ ಅದು ಅವಳು. ಯಾವಾಗ ಮಲಗುತ್ತಾಳೋ, ಯಾವಾಗ ಏಳುತ್ತಾಳೋ ಯಾರಿಗೆ ಗೊತ್ತು? ಅಂತಹ ಅವಳ ಬಗ್ಗೆ ವರ್ಣಿಸುವ ಒಂದು ಹಾಡು ನಿಮ್ಮ ಮುಂದೆ.

ದಿನ ಮನೆಯಲ್ಲಿ ಅಮ್ಮ ಇಲ್ಲದಿದ್ದರೆ ಸಾಕು, ಬೆಳಕು ಇಲ್ಲದ ಮನೆಯಂತೆ ಭಾಸವಾಗುತ್ತದೆ. ಆಕೆಯ ಜವಾಬ್ದಾರಿಯ ಸಾಲುಗಳನ್ನು ಹೇಳಿ ಮುಗಿಸಲಾಗುವುದಿಲ್ಲ. ನನ್ನಂತೆ ಸಾಮಾನ್ಯ ಹೆಣ್ಣಾಗಿದ್ದು ಮದುವೆಯ ನಂತರ ಗಂಡನ ಹಾಗೂ ಗಂಡನ ಮನೆಯವರ ಪೂರ್ಣ ಜವಾಬ್ದಾರಿಯನ್ನು ಹೊತ್ತು ದಣಿವಿಲ್ಲದೆ ಹಣವಿಲ್ಲದೆ ದಿನರಾತ್ರಿ ದುಡಿಯುವ ಜೀವ ಅವಳು. 9 ತಿಂಗಳು ಹೊತ್ತು ಹೆತ್ತು ಎಷ್ಟೋ ನೋವಿನ ನಡುವೆ ನಗುವನ್ನು ಕಲಿತಿರುವ ಪ್ರಾಣ ಅದು. ಮಗುವಿಗಾಗಿ ತನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನು ಮರೆತು ತನ್ನ ದೇಹದಲ್ಲಿ ಆಗುವ ಯಾವುದೇ ಬದಲಾವಣೆಗೂ ತಲೆ ಕೊಡದೆ ತನ್ನ ಸೆರಗಿನಲ್ಲಿ ಮನೆಯವರನ್ನು ಕಾಯುವ ದೈವ ಅವಳು. ಹೀಗೆ ಹೇಳುತ್ತಾ ಒಂದು ಕತೆ ನೆನಪಾಯಿತು. ನೀವು ಕೂಡ ಕೇಳ್ತೀರಾ ಈ ಕತೆನ? ಅದಕ್ಕೂ ಮುಂಚೆ ಈ ಹಾಡು ನಿಮ್ಮ ಮುಂದೆ. ಒಂದೂರಲ್ಲಿ ಒಂದು ಕೃಷ್ಣವರ್ಣದ ಸುಂದರಿ ಜನಿಸಿದಳು. ಕಷ್ಟ, ಅವಮಾನ, ಬಡತನ, ನಿರಾಸೆ ಮುಂತಾದವುಗಳನ್ನೆಲ್ಲ ಕಂಡು ಎದುರಿಸಿ ನಿಂತಿರುವ ಕಾರಣವೋ ಗೊತ್ತಿಲ್ಲ, ಆಕೆ ತುಂಬಾ ದೃಢ ಮನಸ್ಸನ್ನು ಹೊಂದಿದವಳು. ನೋವನ್ನು ತಿಂದು ತಿಂದು ಸುಖವನ್ನೇ ಮರೆತು ಬಿಟ್ಟವಳು. ಆಕೆ ಕಪ್ಪು ಎಂಬ ಕಾರಣಕ್ಕೆ ಚಿಕ್ಕದಿಂದಲೇ ಎಷ್ಟೋ ಅವಮಾನವನ್ನು ತನ್ನ ಕುಟುಂಬದಿಂದಲೇ ಎದುರಿಸಿದಳು. ಆದರೂ ಕೂಡ ಆಕೆಗೆ ಸಾಂತ್ವನದ ಮಾತುಗಳು ಆಕೆಯ ತಂದೆಯಿಂದ ಲಭಿಸುತ್ತಿತ್ತು. ಕಾರಣ, ತಂದೆ ಕೂಡ ಅದೇ ಬಣ್ಣಕ್ಕೆ ಸೇರಿದವರು. ಆಕೆ ಕೇವಲ ಹೆಣ್ಣಾಗಿರಲಿಲ್ಲ. ಆಕೆ ಕೇವಲ ಹೆಣ್ಣು ಎಂದರೆ ಅದು ತಪ್ಪು. ಆಕೆ ಆ ಕುಟುಂಬದ ಪುಟ್ಟ ಆಧಾರ ಆಗಿದ್ದದ್ದು ಕೂಡ ನಿಜ. ಆದರೆ ಆ ಪುಟ್ಟ ಆಧಾರವನ್ನು ಮನೆಯವರು ಗುರುತಿಸಲಿಲ್ಲ ಎಂಬುವುದು ವಿಪರ್ಯಾಸದ ಮಾತು. ಅಂತೂ ಇಂತೂ ಆಕೆಗೆ 18 ವರ್ಷ ತುಂಬಿತು. ಕಪ್ಪು ಮುಖದ ಬಿಳಿ ನಗುವಿನ ಚಿಲುವೆ, ಅತೀ ಸುಂದರಿಯಂತೆ ನೋಡುಗರ ಕಣ್ಣಿಗೆ ಭಾಸವಾಗುತ್ತಿದ್ದಳು. ಹೀಗಿರುವಾಗ ಆಕೆಗೆ ಒಂದು ಮದುವೆಯ ಸಂಬಂಧ ಬಂದಿತ್ತು. ಹುಡುಗ ಯಾರು ಗೊತ್ತಾ? ದೂರದ ಊರಿನ ಸುರಸುಂದರಾಂಗ, ತಿಳಿಬಿಳಿ ಸಮತಟ್ಟಿನ ದೇಹ, ಕಾಡಿಗೆಯನ್ನು ನಾಚಿಸುವ ಕಪ್ಪು ಬಣ್ಣದ ಕೇಶರಾಶಿ, ಕಣ್ಣಿನಿಂದಲೇ ಜಗವನ್ನು ಬೆಳಗುವ ಚೈತನ್ಯ, ಮುಖದಲ್ಲಿ ರಾರಾಜಿಸುವ ಚಿಗುರುವಿನ ಮೀಸೆ ಮತ್ತು ಗಡ್ಡಗಳು, ಎಂಥವರನ್ನು ಕೂಡ ಸ್ತಬ್ಧವಾಗಿ ಮಾಡುವ ಆತನ ಮುಗುಳ್ನಗೆ. ಬಾಹ್ಯ ಸೌಂದರ್ಯ ವರ್ಣಿಸಿದರೆ ಸಾಕೇ? ಮದ್ಯಪಾನದ ರುಚಿಯನ್ನೂ ನೋಡದ ದೇವರ ಪರಮಭಕ್ತ, ಕಾಯಕವೇ ಕೈಲಾಸ ಎಂದು ಬಾಳುವ ಹುಡುಗ. ಈ ಇಬ್ಬರಿಗೂ ಶುಭ ದಿನದಂದು ಶುಭ ವಿವಾಹವಾಯಿತು. ಇಬ್ಬರು ಕೂಡ ಶ್ರಮಜೀವಿಗಳಾಗಿರುವುದರಿಂದಲೇ ಬಡತನ ಸ್ವಲ್ಪ ಮಟ್ಟಿಗೆ ದೂರವಾಗಿ ಸುಖ ಸಂಸಾರ ಸಾಗುತ್ತಾ ಸಾಗುತ್ತಾ 5 ವರ್ಷವನ್ನು ಕಳೆಯಿತು. ಅವರು ಒಂದು ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು. ಆಕೆಗೂ ಆತನಿಗೂ ಆ ಮಗುವೇ ಮುಂದೆ ಜಗತ್ತಾಗಿತ್ತು.

ಹೀಗೆ ಮುಂದೆ ಆ ಮಗುವಿನ ಮೊದಲ ಹುಟ್ಟುಹಬ್ಬಕ್ಕೆ ಈ ಕಥಾರಾಜ ಹಾಗೂ ಕೃಷ್ಣವರ್ಣದ ರಾಣಿಯು ಸೇರಿ ತಮ್ಮ ಶ್ರಮದ ಒಂದು ಅರಮನೆಯನ್ನು ಆಕೆಗೆ ಉಡುಗೊರೆಯಾಗಿ ನೀಡಿದರು. ಹಾಗೂ ತಮಗೆ ಜನಿಸಿರುವ ಯುವರಾಣಿಯ ಬಗ್ಗೆ ತುಂಬ ಕನಸುಗಳನ್ನು ಕಟ್ಟಿಕೊಂಡರು. ಆತ ಅತೀ ಉತ್ತಮವಾದ ತಂದೆಯ ಪಾತ್ರವನ್ನು ನಿರ್ವಹಿಸುತ್ತಿದ್ದ, ಯುವರಾಣಿಯನ್ನು ಚಿನ್ನದಂತೆ ನೋಡಿಕೊಳ್ಳುತ್ತಿದ್ದ. ಹೀಗೆ ಸುಖ ಸಂಸಾರ ನಡೆಯುತ್ತಿರುವಾಗ ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ, ಒಂದು ದಿನ ಯುವರಾಣಿಯ ತಂದೆ ಈ ಭೂಮಿಗೆ ವಿದಾಯ ಹೇಳುತ್ತಾನೆ. ಇಲ್ಲಿ ಮತ್ತೆ ಅವಳು ಎಂದರೆ ಕಥಾನಾಯಕಿ ಮತ್ತೆ ಒಂಟಿಯಾಗುತ್ತಾಳೆ. ಒಂಟಿ ಎಂದರೆ ಏಕಾಂಗಿಯಲ್ಲ, ಜೊತೆಯಲ್ಲಿ ರಾಜನ ಕನಸಿನ ಯುವರಾಣಿ ತಾಯಿಯ ಸೆರಗಿನಡಿಯಲ್ಲಿ ತಾಯಿಯ ಜೊತೆಯಲ್ಲಿರುತ್ತಾಳೆ. ಯುವರಾಣಿಗಾಗಿ ನನ್ನ ತಂದೆ ಇನ್ನು ಇಲ್ಲ ಎಂಬುದು ಒಪ್ಪಿಕೊಳ್ಳಲು ಅಸಾಧ್ಯವಾಗಿತ್ತು. ಈಗ ಆ ತಾಯಿಯು ಮೊದಲೇ ಶಾರೀರಿಕವಾಗಿ ಮಾನಸಿಕವಾಗಿ ತುಂಬಾ ಕುಗ್ಗಿ ಹೋಗಿದ್ದರೂ ಕೂಡ ಮತ್ತೆ ಆಕೆ ಆ ಮಗುವಿಗಾಗಿ ಜೀವಿಸಲಾರಂಭಿಸುತ್ತಾಳೆ. ತಮ್ಮ ಕನಸಿನ ರಾಣಿಯನ್ನು ದಡ ಸೇರಿಸಬೇಕೆಂಬ ಮಹದಾಸೆಯಿಂದ ರಕ್ತ ಬೆವರು ಸುರಿಸಿ ದುಡಿದು ವಿಶ್ರಾಂತಿಯನ್ನೇ ಮರೆತು ತನ್ನ ಜೀವನದಲ್ಲಿ ಏನೆಲ್ಲ ಲಭಿಸಲಿಲ್ಲವೋ ಅವೆಲ್ಲ ಯುವರಾಣಿಗೆ ಸಿಗಲೇಬೇಕೆಂದು ಬಯಸುತ್ತಾಳೆ. ಯುವರಾಣಿಗೆ ಉತ್ತಮ ಉನ್ನತ ವಿದ್ಯಾಭ್ಯಾಸವನ್ನು ನೀಡುತ್ತಾಳೆ. ಆಕೆಗೆ ಯಾವುದೇ ವಸ್ತು ಆಹಾರದಲ್ಲಿಯೂ ಮೋಹ ಬರದಂತೆ ಬೆಳೆಸುತ್ತಾಳೆ.

ಈಗ ಆ ಯುವರಾಣಿಯು ಯೌವನಕ್ಕೆ ಬಂದಿರುತ್ತಾಳೆ. ಮಹಾರಾಣಿಯು ಏನೆಲ್ಲ ಕನಸು ಕಂಡಿದ್ದಾಳೋ ಆ ಎಲ್ಲ ಕನಸನ್ನು ನನಸು ಮಾಡಬೇಕು ಎಂಬುದನ್ನು ತೊಡಗಿಕೊಂಡಿರುತ್ತಾಳೆ. ರಾಣಿಯು ಕೂಡ ಅವಳ ಜೀವನವನ್ನು ಅವಳ ಆಯ್ಕೆಗಾಗಿಯೇ ಬಿಟ್ಟುಕೊಟ್ಟಿರುತ್ತಾಳೆ. ಸಾಗರ ಮಧ್ಯದಿಂದ ಈಜಿ ತನ್ನ ಮಗುವನ್ನು ದಡ ಸೇರಿಸಲು ಅವಳು ತನ್ನ ಜೀವನವನ್ನೇ ಮಗಳಿಗಾಗಿ ಸಮರ್ಪಿಸಿರುತ್ತಾಳೆ. ಇಲ್ಲಿ ತಾಯಿಯದ್ದು ಆಧ್ಯಾತ್ಮಿಕವಾದ ದಾರಿ ಎಂದರೆ ಮಗಳದ್ದು ತಾರ್ಕಿಕವಾದ ಬುದ್ಧಿ. ಹಾಗಾಗಿ ಅವರ ನಡುವೆ ಪ್ರತಿದಿನವೂ ಸಂಘರ್ಷ ಕಾಣಿಸಿಕೊಳ್ಳುವುದು ಸಾಮಾನ್ಯವಾಗಿತ್ತು. ಆದರೂ ಅವರು ಕರುಳಬಳ್ಳಿಯ ಸಂಬಂಧಿಗಳಲ್ಲವೇ, ಅದಕ್ಕೆ ಕಾಣುತ್ತದೆ. ಇಬ್ಬರು ಎಷ್ಟೇ ಕಿತ್ತಾಡಿದರೂ ಕೂಡ ಮತ್ತೆ ಒಂದಾಗುವುದು ಅಲ್ಪ ಸಮಯದಲ್ಲಾಗುತ್ತಿತ್ತು. ಹೀಗೆ ತನ್ನ ಮಗಳ ಜೀವನಕ್ಕಾಗಿ ಆಕೆಯ ಜೀವನವನ್ನೇ ದಾರಿ ಎರೆದುಕೊಟ್ಟಿರುತ್ತಾಳೆ ಆ ಮಹಾತಾಯಿ. ತಾಯಿ ಎನ್ನುವುದು ಪ್ರಪಂಚದ ಅತ್ಯುನ್ನತ ಮಮತೆಯ ಪ್ರತೀಕ. ಮಗುವಿನ ಮೊದಲ ನಗುವಿಗೆ ಕೊನೆಯ ಉಸಿರುವರೆಗೂ ಅವಳ ಹೃದಯದಲ್ಲಿ ಒಂದೇ ಆಲೋಚನೆ, ನನ್ನ ಮಗು ಚೆನ್ನಾಗಿರಲಿ ಎಂಬುದು. ತಾಯಿಯ ಕಣ್ಣಲ್ಲಿ ಮಗುವಿನ ನೋವು ಕಾಣಿಸಿದರೆ ಅವಳ ಹೃದಯದಲ್ಲಿ ಕಣ್ಣೀರು ಸುರಿಯುತ್ತದೆ. ಮಗು ಸಂತೋಷದಲ್ಲಿದ್ದರೆ ತಾಯಿಯ ಹೃದಯವು ಹೂವಿನಂತೆ ಅರಳುತ್ತದೆ. ತಾಯಿ ತನ್ನ ಜೀವನವನ್ನು ತ್ಯಜಿಸಿ ಮಕ್ಕಳ ಭವಿಷ್ಯಕ್ಕಾಗಿ ಹೋರಾಡುವ ದಿವ್ಯ ಶಕ್ತಿ. ತಾಯಿಯ ಪ್ರೀತಿ ಅಳತೆಗೆ ಎಟುಕಲಾಗದ್ದು, ಸಮುದ್ರಕ್ಕೂ ಆಳವಾದದ್ದು. ತಾಯಿ ಎನ್ನುವುದು ಪ್ರಪಂಚದ ಅತಿ ಶ್ರೇಷ್ಠ ವ್ಯಕ್ತಿ. ಅವಳನ್ನು ದೇವಿಯ ಪ್ರತಿರೂಪವೆಂದು ಕರೆಯಲಾಗುತ್ತದೆ. ತಾಯಿಯ ಮಮತೆ, ಪ್ರೀತಿ, ತ್ಯಾಗ ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವೇ? ಹೇಳಿ, ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವೇ? ಪದಗಳಿಗೆ ಸಿಗದೇ ಇರುವ ಓ ನನ್ನ ದೇವತೆ, ಎಷ್ಟೇ ಬರೆದರೂ ಸಾಲದು ನಿನ್ನ ಬಗ್ಗೆ ಕವಿತೆ. ಯಾರಿಗೆ ಸಾಟಿ ಇಲ್ಲ ನೀ ತೋರುವ ಮಮತೆ. ಮೋಸ ಕಪಟ ಅರಿಯದ ದೇವತೆ, ನಾ ನಿನ್ನ ಮುಂದೆ ಶೂನ್ಯವಾಗಿ ನಿಂತೆ. ಈ ಜಗತ್ತಿನ ಒಡತಿಯೇ, ಕೈ ಹಿಡಿದು ನಡೆಸುವ ದೇವತೆಯೇ, ಕ್ಷಮೆಯಿರಲಿ ನನ್ನ ಎಲ್ಲ ತಪ್ಪು ಕೋಪಗಳಿಗೆ. ಮತ್ತೆ ಬಿಗಿದಪ್ಪು ನನ್ನ ಬಾಳ ಶಕ್ತಿಯೇ. ಅರ್ಪಿಸುವೆ ನನ್ನಂತ ಎಲ್ಲ ಮಕ್ಕಳ ಪರವಾಗಿ ಕ್ಷಮೆ ಕೋರುವೆ ಮಾತೆ. ಧನ್ಯವಾದಕ್ಕೂ ಸಾಲದ ಪದವು ನಿನ್ನ ಮುಂದೆ ಇನ್ನು ಹುಟ್ಟಿಲ್ಲ ತಾಯೇ. ಆದರೂ ಎಲ್ಲದಕ್ಕೂ ತಲೆಬಾಗಿ ನಮಿಪೆ.

ಈ ಕಾಲಘಟ್ಟದಲ್ಲಿ ಅದೆಷ್ಟೋ ಜನರು ತಾಯಿ ಎಂಬ ಪಟ್ಟ ಹೊತ್ತು ಆ ಶಬ್ದಕ್ಕೆ ಅಪಕೀರ್ತಿ ಬರುವಂತೆ ನಡೆದಿದ್ದರೂ ಕೂಡ ತಾಯಿ ಯಾವಾಗಲೂ ಶ್ರೇಷ್ಠರಲ್ಲವೇ? ತಾಯಿ ಎಂಬವಳು ಭಾವನೆಗೆ ಸಿಗದವಳು. ಅಪರೂಪದ ದೇವತೆ ನೀನು, ಆ ದೇವತೆಯ ಕರುಳ ಬಳ್ಳಿ ನಾನು. ನನಗಾಗಿ ಕಣ್ತುಂಬ ಕನಸು ಹೊತ್ತವಳು ನೀನು, ಆ ಕನಸು ನನಸು ಮಾಡುವ ಹೋರಾಟದಲ್ಲಿ ನಾನು. ನೀ ಇಲ್ಲರೆ ಅನಾಥೆ ನಾನು, ಯಾರ ಮನೆಯಲ್ಲಿ ಜೀತದಾಳಾಗಿರುತ್ತಿದ್ದೆನೋ ಏನು. ಜೀವ ನೀಡಿದೆ ನೀನು, ಜೀವನ ಕಟ್ಟಿಕೊಟ್ಟಿರುವೆ ನೀನು. ನಿನ್ನ ಬಿಟ್ಟು ಅರಿಯೆನು ಈ ಜಗವನ್ನು ನಾನು. ನೀನಿಂಬ ಮರಕ್ಕೆ ಹತ್ತಿ ಸುತ್ತಾಡುವ ಬಳ್ಳಿ ನಾನು. ಕಂಡಿರಬಹುದು ಸಾವಿರ ಕನಸು ನೀನು, ಅರಿತೋ ಅರಿಯದೆಯೋ ತುಳಿದು ಹೋಗಿರಬಹುದು ನಾನು. ಅಹಂಕಾರದಿಂದ ಹಾರುವ ಹಕ್ಕಿ ನಾನು, ಅಹಂ ಇಳಿಸಿ ಮಡಿಲು ಕೊಡುವ ದೇವಿ ನೀನು. ಅರಸನ ಪ್ರೀತಿಯನ್ನು ಅರಿಯದ ಯುವರಾಣಿ ನಾನು, ಸೀರೆಯ ಸೆರಗಲ್ಲೇ ಜೋಪಾನ ಮಾಡಿರುವ ಮಹಾರಾಣಿಯು ನೀನು. ಏನೂ ತಿಳಿಯದ ಪೆದ್ದಿ ಎಂದಿರಬಹುದು ನಾನು, ನಿನ್ನ ಜ್ಞಾನದ ಮುಂದೆ ಸುಟ್ಟ ಬೂದಿ ನಾನು. ನನ್ನ ವರ್ತನೆ ಕಂಡು ಕಣ್ಣೀರಿಟ್ಟವಳು ನೀನು, ನನ್ನ ಸಣ್ಣ ಪುಟ್ಟ ಗೆಲುವ ಕಂಡು ಗರುವ ಪಟ್ಟವಳು ನೀನು. ನಾನೆಂಬ ಗಿಡಕ್ಕೆ ಅಂತರ್ಜಲದಂತಹ ಪುಣ್ಯ ನೀರು ದರೆಯೆರೆದವಳು ನೀನು, ನಿನ್ನ ನೆರಳಡಿಯಲ್ಲಿ ಕುಳಿತಿರುವ ಕೂಸು ನಾನು. ನಿನ್ನ ಮುಂಗೋಪವ ಕಂಡು ಬೆದರಿರುವವಳು ನಾನು, ನನ್ನ ಕೋಪಕ್ಕೆ ಮೌನಿಯಾದವಳು ನೀನು. ಬಾನೆತ್ತರಕ್ಕೆ ಹಾರಬೇಕೆಂದು ರೆಕ್ಕೆ ಪುಕ್ಕ ಕಟ್ಟಿಕೊಟ್ಟವಳು ನೀನು, ನಿನ್ನ ಬಿಟ್ಟು ಹಾರಲಾರೆ ಎಂದು ಕುಳಿತವಳು ನಾನು. ಮೌನಿ ನಾನು, ನನ್ನ ದೇವಿ ನೀನು. ಹೆದರಿದೆನು ಈ ಜಗದ ನಿಯಮವನ್ನು ಕಂಡು ನಾನು, ಕಾಯುವ ದೈವವಾಗಿ ಜೊತೆಯಲ್ಲಿರುವೆ ನೀನು. ನನಗಾಗಿಯೇ ಬದುಕಿದವಳು ನೀನು, ನಿನ್ನ ಆಸೆ ಈಡೇರಿಸಲು ಜನಿಸಿದವಳು ನಾನು. ಕೇಳಿಹೆನು ಪಾರ್ಥ ಸಾರಥಿಯಲ್ಲಿ ನಾನು, ಈ ಭೂಮಿಗೆ ಇಬ್ಬರು ಒಟ್ಟಿಗೆ ವಿದಾಯ ಹೇಳಬೇಕಿನ್ನು. ನೀಡುವನೋ ಎಂದು ಕಾದು ನೋಡಬೇಕಿನ್ನು. ನನ್ನ ತಾಯಿ ನೀನು, ನನ್ನ ಮೊದಲ ಮಗುವು ನೀನು. ತೀರಿಸಲಾಗದ ಋಣವಿದೆ ಇನ್ನು, ಇನ್ನು ಹತ್ತು ಜನ್ಮಕ್ಕೆ ಹೊತ್ತರೂ ತೀರಿಸಲಾಗದೆ ಸೋತಿರುವೆ ನಾನು. ಬಡವಿ ನಾನು, ನನ್ನ ಭಾಗ್ಯ ದೇವತೆ ನೀನು. ಅನಾಥೆಯಾಗಬೇಕಿತ್ತು ನಾನು, ಅಮ್ಮ ಎಂಬ ಪಟ್ಟ ಹೊತ್ತ ಸರ್ವಶಕ್ತಿ ನೀನು, ಸರ್ವಶಕ್ತಿ ನೀನು. ದೊಡ್ಡ ಸಂಕಷ್ಟ ಬಂದು ನನ್ನಲ್ಲಿ ಕೇಳಿತು, ನಾನೀಗ ನಿನ್ನನ್ನು ಸೇರ ಬಂದಿರುವೆ ಎಂದು. ಆದರೆ ಉಪವಾಸ ವೃತ್ತ ಮಾಡುವ ನಿನ್ನ ತಾಯಿಯ ಕಂಡು ಅವಳ ಮುಂದೆ ಸೋತು ನಿನ್ನನ್ನು ಸೇರಲು ಹೆದರಿರುವೆ ಎಂದು ಹೇಳಿತು. ತಾಯಿ ಎಂಬ ಮಹತ್ತಾದಂತಹ ಶಕ್ತಿಯನ್ನು ಇನ್ನು ಮುಂದೆ ವರ್ಣಿಸಲು ಪದಗಳೇ ಸಿಗುತ್ತಿಲ್ಲ. ಅಂತಹ ತಾಯಿಗೆ ನಾವೆಷ್ಟೊಂದು ಪದಗಳಿಂದ ಅವಮಾನ ಬೇಜಾರು ಕೊಟ್ಟಿರಬಹುದು. ನನ್ನಂತೆ ಅದೆಷ್ಟೋ ಯುವ ಮನಸ್ಸುಗಳು ಮಾಡಿರುವಂತಹ ನೋವು ಬೇಸರಗಳಿಗೆ ಕ್ಷಮೆ ಯಾಚಿಸುತ್ತಿರುವೆ ನಾನು. ನನ್ನ ಈ ಪುಟ್ಟ ಕಥೆಯ ಮೂಲಕ ಪ್ರತಿಯೊಂದು ತಾಯಿಯಂದಿರಿಗೂ ಕೂಡ ಹೃದಯಾಳದಿಂದ ಕ್ಷಮೆಯನ್ನು ಬೇಡುತ್ತಾ ನನ್ನೀ ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೇನೆ.

0: ಇದುವರೆಗೆ ಅಮ್ಮನ ನೆರಳು ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಸುಪ್ರೀತಾ ಗಟ್ಟಿ ಸೂರಂಬೇಲ್. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಮಂಗಳೂರು. ಇನಿತ್ತ ತುಳು ಕಾರ್ಯಕ್ರಮ ಅಕ್ಷತಾ ಶೇಖರ್ ಇಂಬೆರೆಡ್ದ ಸ್ವರಚಿತ ಕವಿತ್ರಿನ ವಾಚನ ಕೇನಗ.
2: ಎನ್ನ ಸುರುತ ಕವಿತೆ ಭೂಮ್ಯಪ್ಪೆನ ಪೊರ್ಲು. ಜುಲುಜುಲು ನೀರು ಚಿಲಿಪಿಲಿ ಪಕ್ಕಿಲು ಊಲು ತುಂಡಲ ಪಚ್ಚೆ ಪಚ್ಚೆ ದೈಕುಲು ಈತು ಪೊರ್ಲು ತುಳುವಪ್ಪೆನ ಮಟ್ಟಿಲು ತೂಯರೆ ಯಾರಂದು ರಡ್ಡು ಕಣ್ಣಲು ಭೂಮ್ಯಪ್ಪೆನ ಐಸಿರಗು ಸಾರ ಸೊಲ್ಮೆಲು ದೇವಲೋಕ ಜತ್ತಿಲೆಕ್ಕ ತೋಜೊಂದುಂಡು ಪರಪುನ ನೀರು ರಾಪುನ ರಂಗದ ಚಿಟ್ಟಿಲು ಆಹಾ ದೂರದಕ್ಕಸುಡು ಮುಗಲುದ ನಲಿಕೆ ಮರ್ಲಾಯೇ ಇರೆನ ಈ ಪುರ್ಲ ರೂಪಗು ಕನನ ನನನ ಉಂದು ಸತ್ಯಲೋಕದ ಬುಲ್ಪು ಪುಣ್ಯಮಲ್ತದೆ ಇರೆ ರೂಪ ತೂಯ್ಯರೆ ಪದಕುಲು ಯಾರಂದು ಇರೇನು ಪುಗರ್ಯರೆ. ಕಬಿತೆ ಬಿಸುಪರ್ಬ ಬತ್ತಂಡು ಬತ್ತಂಡು ಬಿಸುಪರ್ಬ ತುಳುವಿರಿಗು ಬಿಸುವೆ ಪೊಸಪರ್ಬ ಬತ್ತಂಡು ಬತ್ತಂಡು ಬಿಸುಪರ್ಬ ತುಳುವಿರಿಗು ಬಿಸುವೆ ಪೊಸಪರ್ಬ ದೊಂಪ ಸಿಂಗರದಂಡು ತಾರೆತಿರಿ ತೆಲಿತೋಂದುಂಡು ದೊಂಪ ಸಿಂಗರದಂಡು ತಾರೆತಿರಿ ತೆಲಿತೋಂದುಂಡು ಪಕ್ಕಿ ಬಿಗಿಲೆಪ್ಪು ಕೇನೊಂದುಂಡು ಸುತ್ತ ಪಚ್ಚೆ ಪಜಿರು ಚೆಗುರುದುಂತುದುಂಡು ಪಕ್ಕಿ ಬಿಗಿಲೆಪ್ಪು ಕೇನೊಂದುಂಡು ಸುತ್ತ ಪಚ್ಚೆ ಪಜಿರು ಚೆಗುರುದುಂತುದುಂಡು ಬತ್ತಂಡು ಬತ್ತಂಡು ಬಿಸುಪರ್ಬ ತುಳುವಿರಿಗು ಬಿಸುವೆ ಪೊಸಪರ್ಬ ಕಾಂಡಬೇಗ ಲಕ್ಕಿರು ಪೊಸಕುಂಟು ತುತ್ತಿರು ಕಾಂಡಬೇಗ ಲಕ್ಕಿರು ಪೊಸಕುಂಟು ತುತ್ತಿರು ಕಣಿದುಂಬ ಬತ್ತಿರು ಕನ್ನಡಿಡು ಮೋನೆ ತೂಯಿರು ಕಣಿದುಂಬ ಬತ್ತಿರು ಕನ್ನಡಿಡು ಮೋನೆ ತೂಯಿರು ಬತ್ತಂಡು ಬತ್ತಂಡು ಬಿಸುಪರ್ಬ ತುಳುವಿರಿಗು ಬಿಸುವೆ ಪೊಸಪರ್ಬ ಕೆಂಬುಡೆ ಲತ್ತನೆ ಕುಕ್ಕು ಪೆಲಕಾಯಿ ಗೋಂಕು ಬದನೆ ಗುಜ್ಜೆ ಪೇರಂಗಾಯಿ ಕೆಂಬುಡೆ ಲತ್ತನೆ ಕುಕ್ಕು ಪೆಲಕಾಯಿ ಗೋಂಕು ಬದನೆ ಗುಜ್ಜೆ ಪೇರಂಗಾಯಿ ಕಂಡುಳು ಬುಲೈನ ಪೊಸಬುಲೆನು ಒಟ್ಟು ಮಲ್ತೆರು ಬಿಸುಕಣಿಕು ಕಂಡುಳು ಬುಲೈನ ಪೊಸಬುಲೆನು ಒಟ್ಟು ಮಲ್ತೆರು ಬಿಸುಕಣಿಕು ಬತ್ತಂಡು ಬತ್ತಂಡು ಬಿಸುಪರ್ಬ ತುಳುವಿರೆಗು ಬಿಸುವೆ ಪೊಸಪರ್ಬ ಪೊಸಬುಲೆಕ್ಕು ಕಣಿದೀದು ಎಡ್ಡೆ ಮದಿಪು ಪಂಡೆರು ಪೊಸಬುಲೆಕ್ಕು ಕಣಿದೀದು ಎಡ್ಡೆ ಮದಿಪು ಪಂಡೆರು ಬೊಂಡು ಪಾಯಸ ಮಲ್ತೆರು ಪೊಸವರ್ಸೋ ಎದುಕೊಂಡೆರು ಬೊಂಡು ಪಾಯಸ ಮಲ್ತೆರು ಪೊಸವರ್ಸೋ ಎದುಕೊಂಡೆರು ಬತ್ತಂಡು ಬತ್ತಂಡು ಬಿಸುಪರ್ಬ ತುಳುವಿರೆಗು ಬಿಸುವೆ ಪೊಸಪರ್ಬ. ಕಬಿತೆ ಪಕ್ಕಿದ ಬೇನೆ ಗರಿತಿರು ಗರಿತೆರು ಮಣ್ಣು ಗರಿತಿರು ಜಾಗ ತಟ್ಟು ಮಲ್ತೆರು ಇಲ್ಲು ಕಟ್ಟಿರು ಗರಿತಿರು ಗರಿತೆರು ಮಣ್ಣು ಗರಿತಿರು ಜಾಗ ತಟ್ಟು ಮಲ್ತೆರು ಇಲ್ಲು ಕಟ್ಟಿರು ಎಂಕ್ಲೆ ಬದುಕುಗು ಕಲ್ಲು ಪಾಡಿರು ಎಂಕ್ಲೆ ಬದುಕುಗು ಕಲ್ಲು ಪಾಡಿರು ಏತೊಂಜಿ ಸ್ವಾರ್ಥಿ ಹೇ ನರಮಾನಿ ಏತೊಂಜಿ ಸ್ವಾರ್ಥಿ ಹೇ ನರಮಾನಿ ನೆಲಸಮ ಮಲ್ತೆರು ಕಣನೀರು ಪಾಡ್ಪಾಯರು ನೆಲಸಮ ಮಲ್ತೆರು ಕಣನೀರು ಪಾಡ್ಪಾಯರು ಆಯನಾಸಿಗು ಮಿತಿಜ್ಜಾಂದಿ ಪೋಂಡೆ ಗರಿತೆರು ಗರಿತೆರು ಮಣ್ಣು ಗರಿತೆರು ಜಾಗ ತಟ್ಟು ಮಲ್ತೆರು ಇಲ್ಲು ಕಟ್ಟಿರು.

ನೀರಿಜ್ಜಿ ತೆನಸಿಜ್ಜಿ ಗೂಡು ಕಟ್ಟೆರೆ ಮರ ಇಜ್ಜಿ. ನೀರಿಜ್ಜಿ ತೆನಸಿಜ್ಜಿ ಗೂಡು ಕಟ್ಟೆರೆ ಮರ ಇಜ್ಜಿ. ಒಲ್ಪ ತೂಂಡಲ ಎನ್ನಾಕ್ಲೆನ ಬುಲಿಪು ತೋಜುಂಡೆ. ಗರಿತೆರು ಗರಿತೆರು ಮಣ್ಣು ಗರಿತೆರು ಜಾಗ ತಟ್ಟು ಮಲ್ತೆರು ಇಲ್ಲು ಕಟ್ಟೆರು. ಸುತ್ತೊರ್ಮಿಲ ಕತ್ತಲೆ ಕಬಿದಂಡು ಕಟ್ಟಿಕನ ಮಾಜಿದು ಪೋಂಡು. ಸುತ್ತೊರ್ಮಿಲ ಕತ್ತಲೆ ಕಬಿದಂಡು ಕಟ್ಟಿಕನ ಮಾಜಿದು ಪೋಂಡು. ಉಡಲುಗು ತೆಡಿಲು ಆಕದೇ ಪೋಂಡೆ. ಗರಿತೆರು ಗರಿತೆರು ಮಣ್ಣು ಗರಿತೆರು ಜಾಗ ತಟ್ಟು ಮಲ್ತೆರು ಇಲ್ಲು ಕಟ್ಟೆರು. ಕಬಿತೆ ನೆಸರು. ಬಾನ ರಂಗೇರೊಂದುಂಡು ಕೆಂಪು ಚೆಂಡು ತೋಜೋಂದುಂಡು. ಬಾನ ರಂಗೇರೊಂದುಂಡು ಕೆಂಪು ಚೆಂಡು ತೋಜೋಂದುಂಡು. ಎನ್ನೊಟ್ಟಿಗೆ ತೆಲ್ತೊಂದುಂಡು ಒರ ತೋಜುಂಡು ಒರ ಮಾಜುಂಡು. ಎನ್ನೊಟ್ಟಿಗೆ ತೆಲಿತೊಂದುಂಡು ಒರ ತೋಜುಂಡು ಒರ ಮಾಜುಂಡು. ನೀರು ಜುಲುಜುಲು ಪನೊಂದುಂಡು ಪಕ್ಕಿಲು ಬೂಡು ಸೇರೊಂದುಂಡು. ನೀರು ಜುಲುಜುಲು ಪನೊಂದುಂಡು ಪಕ್ಕಿಲು ಬೂಡು ಸೇರೊಂದುಂಡು. ಗಾಳಿ ಪದ ಪನೊಂದುಂಡು ಮೀನಲು ಲಾಗ ಪಾಡೊಂದುಂಡು. ಗಾಳಿ ಪದ ಪನೊಂದುಂಡು ಮೀನಲು ಲಾಗ ಪಾಡೊಂದುಂಡು. ಕುಂಕುಮದ ನೀರು ತೇತಿಲೆಕೊಂಡು ಕಣ್ಣಗು ಸಂಪು ಕೊರೊಂದುಂಡು. ಕುಂಕುಮದ ನೀರು ತೇತಿಲೆಕೊಂಡು ಕಣ್ಣಗು ಸಂಪು ಕೊರೊಂದುಂಡು. ದೆಂಗದು ಅಲ್ಪಲ್ಪ ನಲಿತೊಂದುಂಡು ಓಲು ತುಂಡಲ ಅಲ್ಪತೋಜುಂಡು. ದೆಂಗದು ಅಲ್ಪಲ್ಪ ನಲಿತೊಂದುಂಡು ಓಲು ತುಂಡಲ ಅಲ್ಪತೋಜುಂಡು. ಕನಟುಲ ಪುರ್ಲ ರೂಪ ಬರ್ಪುಂಡು ಮನಸ್ಸುಗ ಇರ್ಮೆನ ಕೊರ್ಪುಂಡು. ಕನಟುಲ ಪುರ್ಲ ರೂಪ ಬರ್ಪುಂಡು ಮನಸ್ಸುಗ ಇರ್ಮೆನ ಕೊರ್ಪುಂಡು. ಕತ್ತಲೆ ನಾಲೊರ್ಮೆ ಪಸರದಂಡು ನನ ಒಂತೆ ಪೊಡ್ತುಡೆ ಮಾಜುಂಡು. ಕತ್ತಲೆ ನಾಲೊರ್ಮೆ ಪಸರದಂಡು ನನ ಒಂತೆ ಪೊಡ್ತುಡೆ ಮಾಜುಂಡು. ಕಬಿತೆ ಬೊಲ್ಪು. ಕಬಿದಿನ ಕತ್ತಲಿನ ಮಾಜಾದು ಉಡಲುದ ಬೇನೆನ ಕರಿದು ಬರುಡು ಸಕ್ತಿಯಾದು ಬೊಲ್ಪು. ಕಬಿದಿನ ಕತ್ತಲಿನ ಮಾಜಾದು ಉಡಲುದ ಬೇನೆನ ಕರಿದು ಬರುಡು ಸಕ್ತಿಯಾದು ಬೊಲ್ಪು. ರಂಗ್ ರಂಗದ ಲೋಕೊಡು ಕುರೆ ಉಡಲಿನ ಸ್ವಚ್ಛಮಲ್ತದು. ರಂಗ್ ರಂಗದ ಲೋಕೊಡು ಕುರೆ ಉಡಲಿನ ಸ್ವಚ್ಛಮಲ್ತದು ಬರುಡು ಸಕ್ತಿಯಾದು ಬೊಲ್ಪು. ಬರುಡು ಸಕ್ತಿಯಾದು ಬೊಲ್ಪು. ದಿನನಿಚ್ಚದ ಬದುಕಿಡು ಸುಖಶಾಂತಿ ನೆಮ್ಮದಿಗು. ದಿನನಿಚ್ಚದ ಬದುಕಿಡು ಸುಖಶಾಂತಿ ನೆಮ್ಮದಿಗು ಬರುಡು ಸಕ್ತಿಯಾದು ಬೊಲ್ಪು. ಬರುಡು ಸಕ್ತಿಯಾದು ಬೊಲ್ಪು. ನಂಜಿ ಮಚ್ಚರದ ಕಲಂಕದೆತ್ತು ಉಡಲದ ಮಡಿ ಮಲ್ಪೆರೆ. ನಂಜಿ ಮಚ್ಚರದ ಕಲಂಕದೆತ್ತು ಉಡಲದ ಮಡಿ ಮಲ್ಪೆರೆ ಬರುಡು ಸಕ್ತಿಯಾದ ಬೊಲ್ಪು. ಬರುಡು ಸಕ್ತಿಯಾದ ಬೊಲ್ಪು. ಮಣ್ಣು ಗಾಳಿಗು ಸಕ್ತಿದಿಂಜಾದು ತೆಲಿಕೆ ನಲಿಕೆದ ಪುರ್ಲ ಬದುಕುಗು. ಮಣ್ಣು ಗಾಳಿಗು ಸಕ್ತಿದಿಂಜಾದು ತೆಲಿಕೆ ನಲಿಕೆದ ಪುರ್ಲ ಬದುಕುಗು ಬರುಡು ಸಕ್ತಿಯಾದ ಬೊಲ್ಪು. ಬರುಡು ಸಕ್ತಿಯಾದ ಬೊಲ್ಪು. ಮಲ್ತಿ ತಪ್ಪುನು ತಿದ್ದೊಂದು ಪೊರ್ಲೈಸಿರದ ಸಂಸಾರಗು. ಮಲ್ತಿ ತಪ್ಪುನು ತಿದ್ದೊಂದು ಪೊರ್ಲೈಸಿರದ ಸಂಸಾರಗು ಬರುಡು ಸಕ್ತಿಯಾದ ಬೊಲ್ಪು. ಬರುಡು ಸಕ್ತಿಯಾದ ಬೊಲ್ಪು. ನನತ ಕಬಿತೆ ಡೆನ್ನನ. ಡೆನ್ನಾನ ಡೆನ್ನ ಡೆನ್ನಾನ ಡೆನ್ನ. ಡೆನ್ನಾನ ಡೆನ್ನ ಡೆನ್ನಾನ ಡೆನ್ನ. ಪಡ್ಡಾಯಿ ಕಪ್ಪೇರದಂಡು ಡೆನ್ನ ಡೆನ್ನನ. ಅಬ್ಬರದ ಸ್ವರ ಕೇನೊಂದುಂಡು ಡೆನ್ನ ಡೆನ್ನನ. ಪಡ್ಡಾಯಿ ಕಪ್ಪೇರದಂಡು ಡೆನ್ನ ಡೆನ್ನನ. ಅಬ್ಬರದ ಸ್ವರ ಕೇನೊಂದುಂಡು ಡೆನ್ನಡೆನ್ನನ. ಅಲೇ ತೂಲೆ ಅಕ್ಕಸೊರ್ತು ಬೂರುಂಡಿತ್ತೆ ಸಾರಮುತ್ತುಲು. ಅಲೇ ತೂಲೆ ಅಕ್ಕಸೊರ್ತು ಬೂರುಂಡಿತ್ತೆ ಸಾರಮುತ್ತುಲು. ಮೈರು ನಲಿತೊಂದುಂಡು ಡೆನ್ನಡೆನ್ನನ. ಪಾತಿಲು ರಾವೊಂದುಂಡು ಡೆನ್ನಡೆನ್ನನ. ಮೈರು ನಲಿತೊಂದುಂಡು ಡೆನ್ನಡೆನ್ನನ. ಪಾತಿಲು ರಾವೊಂದುಂಡು ಡೆನ್ನಡೆನ್ನನ. ಕಪ್ಪೆ ಲಕ್ಕದು ಬುಲಿತೊಂದುಂಡು ಡೆನ್ನಡೆನ್ನನ. ಮೀನಲು ಲಾಗ್ಯೊಂದುಂಡು ಡೆನ್ನಡೆನ್ನನ. ಕಪ್ಪೆ ಲಕ್ಕದ ಬುಲಿತೊಂದುಂಡು ಡೆನ್ನಡೆನ್ನನ. ಮೀನಲು ಲಾಗ್ಯೊಂದುಂಡು ಡೆನ್ನಡೆನ್ನನ. ಅಲೇ ತೂಲೆ ಅಕ್ಕಸೊರ್ತು ಬೂರುಂಡಿತ್ತೆ ಸಾರಮುತ್ತುಲು. ಅಲೇ ತೂಲೆ ಅಕ್ಕಸೊರ್ತು ಬೂರುಂಡಿತ್ತೆ ಸಾರಮುತ್ತುಲು. ಬಾನುಡು ಕಪ್ಪು ಕಿರೀಟ ಮೆನ್ಕೊಂದುಂಡು ಡೆನ್ನಡೆನ್ನನ. ಗಾಳಿ ಸುಯಿಲು ತೆಡಿಲು ಬರೋಂದುಂಡು ಡೆನ್ನಡೆನ್ನನ. ಬಾನುಡು ಕಪ್ಪು ಕಿರೀಟ ಮೆನ್ಕೊಂದುಂಡು ಡೆನ್ನಡೆನ್ನನ. ಗಾಳಿ ಸುಯಿಲು ತೆಡಿಲು ಬರೋಂದುಂಡು ಡೆನ್ನಡೆನ್ನನ. ಪುರ್ಲುದ ಪಾಡ್ದನ ಕೇನೊಂದುಂಡು ಡೆನ್ನಡೆನ್ನನ. ರಂಗ್ ರಂಗದ ಪುರ್ಪೊಲು ತೆಲಿತೋಂದುಂಡು ಡೆನ್ನಡೆನ್ನನ. ಪುರ್ಲುದ ಪಾಡ್ದನ ಕೇನೊಂದುಂಡು ಡೆನ್ನಡೆನ್ನನ. ರಂಗ್ ರಂಗದ ಪುರ್ಪೊಲು ತೆಲಿತೋಂದುಂಡು ಡೆನ್ನಡೆನ್ನನ. ಅಲೇ ತೂಲೆ ಅಕ್ಕಸೊರ್ತು ಬೂರುಂಡಿತ್ತೆ ಸಾರಮುತ್ತುಲು. ನನತ ಕಬಿತೆ ಸಾಲೆದ ನೆಂಪು. ಏತು ಪುರ್ಲುದ ಆದಿನಲು ನನ ತಿಕ್ಕುವ ಆ ಪುರ್ತುಲು. ಏತು ಪುರ್ಲುದ ಆದಿನಲು ನನ ತಿಕ್ಕುವ ಆ ಪೊರ್ತುಲು. ಒರಿದಂಡಂಚನೆ ಚೀಪೆ ನೆಂಪುಲು. ಒರಿದಂಡಂಚನೆ ಚೀಪೆ ನೆಂಪುಲು. ನಲಿತೊಂದು ಸಾಲೆದ ಕುಂಟು ತುತ್ತೊಂದು. ನಲಿತೊಂದು ಸಾಲೆದ ಕುಂಟು ತುತ್ತೊಂದು. ತೆಲಿತೊಂದು ಪೊರ್ಲುದ ಪದ ಪನೊಂದು. ತೆಲಿತೊಂದು ಪೊರ್ಲುದ ಪದ ಪನೊಂದು. ಮಲ್ತಿ ಏತೋ ಕಸರತ್ತು ಮದಪೆರೆ ಉಂಡ. ಮಲ್ತಿ ಏತೋ ಕಸರತ್ತು

ಮದಪ್ಪೆರೆ ಉಂಡ ಏತ್ತು ಪುರ್ಲುದ ಆದಿನಲು ನನ ತಿಕ್ಕುವ ಆ ಪೊರ್ತುಲು ಏತ್ತು ಪುರ್ಲುದ ಆದಿನಲು ನನ ತಿಕ್ಕುವ ಆ ಪೊರ್ತುಲು ಒರಿದಂಡಂಚನೆ ಚೀಪೆನೆಂಪುಲು ಒರಿದಂಡಂಚನೆ ಚೀಪೆನೆಂಪುಲು ಸಾಲಾದು ಉಂತೊಂದು ನಾಡಗೀತೆ ಸುಗಿತೊಂದು ಸಾಲಾದು ಉಂತೊಂದು ನಾಡಗೀತೆ ಸುಗಿತೊಂದು ಟೀಚರ್ ಬರ್ಪಿನ ಪೊರ್ತುಗು ನಮಸ್ತೇ ಪನೊಂದು ಟೀಚರ್ ಬರ್ಪಿನ ಪೊರ್ತುಗು ನಮಸ್ತೇ ಪನೊಂದು ಗಂಟೆ ಸದ್ದು ಕೇನಿ ಸಾತಗ ಇಲ್ಲಗ ಮದಪೆರೆ ಉಂಡ ಗಂಟೆ ಸದ್ದು ಕೇನಿ ಸಾತಗ ಇಲ್ಲಗ ಮದಪೆರೆ ಉಂಡ ಏತ್ತು ಪುರ್ಲುದ ಆದಿನಲು ನನ ತಿಕ್ಕುವ ಆ ಪೊರ್ತುಲು ಏತ್ತು ಪುರ್ಲುದ ಆದಿನಲು ನನ ತಿಕ್ಕುವ ಆ ಪೊರ್ತುಲು ಒರಿದಂಡಂಚನೆ ಚೀಪೆನೆಂಪುಲು ಒರಿದಂಡಂಚನೆ ಚೀಪೆನೆಂಪುಲು ಅಂಕುಡು ಪಾಸಾಡಿಲಿನೊಟ್ಟುಗು ಗೊಬ್ಬಿನ ಗುಬ್ಬುಲು ಅಂಕುಡು ಪಾಸಾಡಿಲಿನೊಟ್ಟುಗು ಗೊಬ್ಬಿನ ಗುಬ್ಬುಲು ಸೋತು ಗಿಂದಿನ ಕುಸಿಕ್ ತಿಂದಿನ ಕ್ಯಾಂಡಿಲು ಸೋತು ಗಿಂದಿನ ಕುಸಿಕ್ ತಿಂದಿನ ಕ್ಯಾಂಡಿಲು ಎಂಕ್ಲೆ ಕುಸಿಕ್ ಸಾತಕೊರಿನ ಬರ್ಸದ ಪನಿಕುಲು ಮದಪೆರೆ ಉಂಡ ಎಂಕ್ಲೆ ಕುಸಿಕ್ ಸಾತಕೊರಿನ ಬರ್ಸದ ಪನಿಕುಲು ಮದಪೆರೆ ಉಂಡ ಏತ್ತು ಪುರ್ಲುದ ಆದಿನಲು ನನ ತಿಕ್ಕುವ ಆ ಪೊರ್ತುಲು ಏತ್ತು ಪುರ್ಲುದ ಆದಿನಲು ನನ ತಿಕ್ಕುವ ಆ ಪೊರ್ತುಲು ಒರಿದಂಡಂಚನೆ ಚೀಪೆನೆಂಪುಲು ಒರಿದಂಡಂಚನೆ ಚೀಪೆನೆಂಪುಲು ನನತ್ತ ಕಬಿತೆ ಅಪ್ಪೆ ಕಣ್ಣುಗು ತೋಜುನ ದೇವಿರು ಅಪ್ಪೆ ಈರೇ ದೇವಿರು ಕಣ್ಣುಗು ತೋಜುನ ದೇವಿರು ಅಪ್ಪೆ ಈರೇ ದೇವಿರು ಇರೆಕಾರಡು ಜಪ್ಪುಡಾದು ಎನನು ಸ್ವಚ್ಛ ಮಲ್ತರು ಇರೆಕಾರಡು ಜಪ್ಪುಡಾದು ಎನನು ಸ್ವಚ್ಛ ಮಲ್ತರು ಬಂಜಿ ಬಡವುನು ತೂದು ಜೀವೋ ತಲ್ಮೆನ ಮಲ್ತರು ಬಂಜಿ ಬಡವುನು ತೂದು ಜೀವೋ ತಲ್ಮೆನ ಮಲ್ತರು ಕಣ್ಣುಗು ತೋಜುನ ದೇವಿರು ಅಪ್ಪೆ ಈರೇ ದೇವಿರು ಕಣ್ಣುಗು ತೋಜುನ ದೇವಿರು ಅಪ್ಪೆ ಈರೇ ದೇವಿರು ಮಿರೆಪೇರು ಕೊರುದೆನನು ತಾಂಕದು ಮಲ್ಲಮಲ್ತರು ಮಿರೆಪೇರು ಕೊರುದೆನನು ತಾಂಕದು ಮಲ್ಲಮಲ್ತರು ತಿಳಿಲುಗ ಅಲ್ಕದು ಬೂರ್ನಗ ಕೊಂಡಾಟಡು ಅರ್ಕದು ಪತೊಂಡರು ತಿಳಿಲುಗ ಅಲ್ಕದು ಬೂರ್ನಗ ಕೊಂಡಾಟಡು ಅರ್ಕದು ಪತೊಂಡರು ಕಣ್ಣುಗು ತೋಜುನ ದೇವಿರು ಅಪ್ಪೆ ಈರೇ ದೇವಿರು ಕಣ್ಣುಗು ತೋಜುನ ದೇವಿರು ಅಪ್ಪೆ ಈರೇ ದೇವಿರು ಎನ್ನ ಬುಲಿಪು ಕೇನ್ನಗ ಪಾರು ಬತ್ತದು ತಟ್ಯರು ಎನ್ನ ಬುಲಿಪು ಕೇನ್ನಗ ಪಾರು ಬತ್ತದು ತಟ್ಯರು ತಪ್ಪು ತಾದಿಗ ಅಜ್ಜದೀಡ್ನಗ ಬುದ್ಧಿ ಪಾತೆರ ಪಂಡರು ತಪ್ಪು ತಾದಿಗ ಅಜ್ಜದೀಡ್ನಗ ಬುದ್ಧಿ ಪಾತೆರ ಪಂಡರು ಕಣ್ಣುಗು ತೋಜುನ ದೇವಿರು ಅಪ್ಪೆ ಈರೇ ದೇವಿರು ಕಣ್ಣುಗು ತೋಜುನ ದೇವಿರು ಅಪ್ಪೆ ಈರೇ ದೇವಿರು ಎನ್ನ ಬೇನೆನು ತನ್ನ ಬೇನೆಂದೆನ್ಯರು ಕಣ್ಣನೀರು ದೀಯರು ಎನ್ನ ಬೇನೆನು ತನ್ನ ಬೇನೆಂದೆನ್ಯರು ಕಣ್ಣನೀರು ದೀಯರು ಮರ್ದು ಕೊರ್ತು ಗುಣಮಲ್ತರು ಎಂಕು ಉಸುಲು ಕೊರಿಯರು ಮರ್ದು ಕೊರ್ತು ಗುಣಮಲ್ತರು ಎಂಕು ಉಸುಲು ಕೊರಿಯರು ಕಣ್ಣುಗು ತೋಜುನ ದೇವಿರು ಅಪ್ಪೆ ಈರೇ ದೇವಿರು ಕಣ್ಣುಗು ತೋಜುನ ದೇವಿರು ಅಪ್ಪೆ ಈರೇ ದೇವಿರು ಮೋಕಿಡು ಮಲ್ಲ ಮಲ್ತರು ಎನ್ನ ಏಳಿಗೆ ಬಯಕ್ಯರು ಮೋಕಿಡೆ ಮಲ್ಲ ಮಲ್ತರು ಎನ್ನ ಏಳಿಗೆ ಬಯಕ್ಯರು ಬದುಕೊಡೆಂಚ ತೆರಿಪಾಯರು ಲೋಕದ ಬೊಲ್ಪು ತೋಜಾಯರು ಬದುಕೊಡೆಂಚ ತೆರಿಪಾಯರು ಲೋಕದ ಬೊಲ್ಪು ತೋಜಾಯರು ಕಣ್ಣುಗು ತೋಜುನ ದೇವಿರು ಅಪ್ಪೆ ಈರೇ ದೇವಿರು ಕಣ್ಣುಗು ತೋಜುನ ದೇವಿರು ಅಪ್ಪೆ ಈರೇ ದೇವಿರು ನನತ ಕಬಿತೆ ತುಳುವಪ್ಪಿನ ಮೆರೆಪಾಗ ತುಳುವಪ್ಪಿನ ಮಟ್ಟಿಲು ಸಿರಿವಂತಿಗೆದ ತೊಟ್ಟಿಲು ತುಳುವಪ್ಪಿನ ಮಟ್ಟಿಲು ಸಿರಿವಂತಿಗೆದ ತೊಟ್ಟಿಲು ತೆಲಿಪಾಗ ನಲಿಪಾಗ ತುಳುವಪ್ಪಿನ ಮೆರೆಪಾಗ ತೆಲಿಪಾಗ ನಲಿಪಾಗ ತುಳುವಪ್ಪಿನ ಮೆರೆಪಾಗ ಕಣ್ಣ ನಿಲಿಕೆ ತೂವುಡೊರ ಪಚ್ಚ ಪಜಿರ ದೈಮರ ಕಣ್ಣ ನಿಲಿಕೆ ತೂವುಡೊರ ಪಚ್ಚ ಪಜಿರ ದೈಮರ ನೀಲಬಾನುಡು ಪಕ್ಕಿದ ಸಂಚಾರ ನೀಲಬಾನುಡು ಪಕ್ಕಿದ ಸಂಚಾರ ಕಣ್ಣು ದಿಂಜುಂಡು ಪೊರ್ತು ದೇಬೆರೆ ನೈಸಿರ ಕಣ್ಣು ದಿಂಜುಂಡು ಪೊರ್ತು ದೇಬೆರೆ ನೈಸಿರ ತುಳುವಪ್ಪಿನ ಮಟ್ಟಿಲು ಸಿರಿವಂತಿಗೆದ ತೊಟ್ಟಿಲು ತುಳುವಪ್ಪಿನ ಮಟ್ಟಿಲು ಸಿರಿವಂತಿಗೆದ ತೊಟ್ಟಿಲು ತೆಲಿಪಾಗ ನಲಿಪಾಗ ತುಳುವಪ್ಪಿನ ಮೆರೆಪಾಗ ತೆಲಿಪಾಗ ನಲಿಪಾಗ ತುಳುವಪ್ಪಿನ ಮೆರೆಪಾಗ ಕೋಲ ಜಾತ್ರೆ ಅಂಕ ಆಯನ ಕೇನೊಂದುಂಡು ಪುರ್ಲುದ ಪಾರ್ದನ ಕೋಲ ಜಾತ್ರೆ ಅಂಕ ಆಯನ ಕೇನೊಂದುಂಡು ಪುರ್ಲುದ ಪಾರ್ದನ ತಂಪು ತುಡರದ ತೆಲಿಕೆನ ತುಳುವ ಪರ್ಬದ ಮಿನದನ ತಂಪು ತುಡರದ ತೆಲಿಕೆನ ತುಳುವ ಪರ್ಬದ ಮಿನದನ ಎಂಕ್ಲೆ ಬೂಡುಡು ತುಯ್ಯನ ಮೆರೆಪಾಗ ಮಣ್ಣ ಕಮ್ಮೆನ ಎಂಕ್ಲೆ ಬೂಡುಡು ತುಯ್ಯನ ಮೆರೆಪಾಗ ಮಣ್ಣ ಕಮ್ಮೆನ ತುಳುವಪ್ಪಿನ ಮಟ್ಟೆಲು ಸಿರಿವಂತಿಗೆದ ತೊಟ್ಟಿಲು ತುಳುವಪ್ಪಿನ ಮಟ್ಟೆಲು ಸಿರಿವಂತಿಗೆದ ತೊಟ್ಟಿಲು ತೆಲಿಪಾಗ ನಲಿಪಾಗ ತುಳುವಪ್ಪಿನ ಮೆರೆಪಾಗ ತೆಲಿಪಾಗ ನಲಿಪಾಗ ತುಳುವಪ್ಪಿನ ಮೆರೆಪಾಗ ಆ ಜಾತಿ ಈ ಜಾತಿ ಏದೋ ಬೇದೋ ಮೂಲಿಜ್ಜಿ ಆ ಜಾತಿ ಈ ಜಾತಿ ಏದೋ ಬೇದ ಮೂಲಿಜ್ಜಿ ಒಟ್ಟು ಸೇರ್ದ ಬದುಕುಗ ತುಳುವಪ್ಪಿನ ಒರಿಪಾಗ ಒಟ್ಟು ಸೇರ್ದ ಬದುಕುಗ ತುಳುವಪ್ಪಿನ ಒರಿಪಾಗ ತುಳುವಪ್ಪಿನ ಮಟ್ಟಿಲು ಸಿರಿವಂತಿಕೆತ ತೊಟ್ಟಿಲು ತುಳುವಪ್ಪಿನ ಮಟ್ಟಿಲು ಸಿರಿವಂತಿಕೆತ ತೊಟ್ಟಿಲು ತೆಲಿಪಾಗ ನಲಿಪಾಗ ತುಳುವಪ್ಪಿನ ಮೆರೆಪಾಗ ತೆಲಿಪಾ

0: ಪಾಗ ನಲಿ ಪಾಗ ತುಳು ಅಪ್ಪೆನ ಮೆರೆ ಪಾಗ. ಅಕೇರಿದ ಕಬಿತೆ ಉಡಲ ಕಬಿತೆ. ಕಬಿತೆ ಪುಟ್ಟುಂಡು ಎನ್ನ ಬದುಕಿಡು, ಕಬಿತೆ ಪುಟ್ಟುಂಡು ಎನ್ನ ಉಡಲಿಡು. ಕಬಿತೆ ಪುಟ್ಟುಂಡು ಎನ್ನ ಬದುಕಿಡು, ಕಬಿತೆ ಪುಟ್ಟುಂಡು ಎನ್ನ ಉಡಲಿಡು. ಪೊರ್ಲು ಪೊರ್ಲುದ ಪದಕುಲು ಮೂಡುಂಡು ಅರಳುದುಂತುಂಡು ಆಸಿನ ಪುಟ್ಟಾಂಡು ಉಡಲ ಕಬಿತೆ. ಪೊರ್ಲು ಪೊರ್ಲುದ ಪದಕುಲು ಮೂಡುಂಡು ಅರಳುದುಂತುಂಡು ಆಸಿನ ಪುಟ್ಟಾಂಡು ಉಡಲ ಕಬಿತೆ. ಬದುಕದ ಬಂಡಿಗ ಆಸರೆ ಕೊರುಂಡು ಬೇನೆ ಬೇಜಾರನ ದೂರ ಮಲ್ತಂಡು. ಬದುಕದ ಬಂಡಿಗ ಆಸರೆ ಕೊರುಂಡು ಬೇನೆ ಬೇಜಾರನ ದೂರ ಮಲ್ತಂಡು. ಉಡಲು ದುಲೈದ ಬುಲ್ಪುನು ಬೆಳಗಂಡು ದಾದ ಚೋಜಿಗನ ತೆರಿಯಾಂದೆ ಪೂಂಡು. ಉಡಲು ದುಲೈದ ಬುಲ್ಪುನು ಬೆಳಗಂಡು ದಾದ ಚೋಜಿಗನ ತೆರಿಯಾಂದೆ ಪೂಂಡು. ಕಬಿತೆ ಪುಟ್ಟುಂಡು ಎನ್ನ ಬದುಕಿಡು, ಕಬಿತೆ ಪುಟ್ಟುಂಡು ಎನ್ನ ಉಡಲಿಡು. ಇಂಪು ಸೊಂಪುದ ರಾಗಕ್ಕೇನುಂಡು ಪೊರ್ಲು ಪೊರ್ಲುದ ಚಿತ್ತಲು ಮೂಡುಂಡು. ಇಂಪು ಸೊಂಪುದ ರಾಗಕ್ಕೇನುಂಡು ಪೊರ್ಲು ಪೊರ್ಲುದ ಚಿತ್ತಲು ಮೂಡುಂಡು. ಎನ್ನ ಜೀವ ಇರ್ಮೆನ ಮಲ್ತಂಡು ಮದಪಂದಿ ಮೋಕೆನು ತೋಜಾಂಡು. ಎನ್ನ ಜೀವ ಇರ್ಮೆನ ಮಲ್ತಂಡು ಮದಪಂದಿ ಮೋಕೆನು ತೋಜಾಂಡು. ಕಬಿತೆ ಪುಟ್ಟುಂಡು ಎನ್ನ ಬದುಕಿಡು, ಕಬಿತೆ ಪುಟ್ಟುಂಡು ಎನ್ನ ಉಡಲಿಡು. ಸಂಪುದ ಗಾಳಿ ಬೀಜೊಂದುಂಡು ಜಾಲದ ಪುರ್ಪುಲು ತೆಲಿತೋಂದುಂಡು. ಸಂಪುದ ಗಾಳಿ ಬೀಜೊಂದುಂಡು ಜಾಲದ ಪುರ್ಪುಲು ತೆಲಿತೋಂದುಂಡು. ಇತ್ತೆನ್ನ ಉಡಲು ಬಯಕೊಂದುಂಡು ಕಬಿತೆ ಚೀಪೆ ನೆಂಪಾವುಡುಂದು. ಇತ್ತೆನ್ನ ಉಡಲು ಬಯಕೊಂದುಂಡು ಕಬಿತೆ ಚೀಪೆ ನೆಂಪಾವುಡುಂದು. ಕಬಿತೆ ಪುಟ್ಟುಂಡು ಎನ್ನ ಬದುಕಿಡು, ಕಬಿತೆ ಪುಟ್ಟುಂಡು ಎನ್ನ ಉಡಲಿಡು.
1: ಇದಮುಟ ಅಕ್ಷತಾ ಶೇಖರ್ ಮೆರೆಡ್ದು ಸ್ವರಚಿತ ಕವಿತಲೆನ ವಾಚನ ಕೇಂಡರ್ ನನತೆ ಎಗ್ಗೆಡು ಕುಡತಿಕ್ಕುಗ ಸೊಲ್ಮೆಲು.
2: ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಇನ್ನು ಮುಂದೆ ಸಮಾಚಾರ್ ಸಂಧ್ಯಾ ದೆಹಲಿ ಕೇಂದ್ರದಿಂದ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ 9:30 ಇದೀಗ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ವಿಕ್ಟರಿ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಅನುರಾಧ ಭಟ್ ಹಾಡಿರುವ ಜಯಂತ್ ಕಾಯ್ಕಿಣಿಯವರ ಗೀತೆ, ಸಂಗೀತ ಅರ್ಜುನ್ ಜನ್ಯ.

ವಿಕ್ಟರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮುಂದಿನ ಗೀತೆ ಸಿಂಹಾದ್ರಿಯ ಸಿಂಹ ಚಿತ್ರದಿಂದ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ನಾರಾಯಣ್ ಅವರ ರಚನೆಗೆ ಸಂಗೀತ ದೇವಾ.

0: ಹೊಸ ಬೆಳಕು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಹಾಡಿದ ಶ್ರೀ ಉದಯ ಶಂಕರ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಎಂ ರಂಗರಾವ್.
1: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2ನೇ ಮತ್ತು 4ನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಪ್ರಜ್ಞಾ ವೃತ್ತಿ ತರಬೇತಿ ಕೇಂದ್ರದ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ಕೇಳಿ. ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 286ನೆಯ ಕಾರ್ಯಕ್ರಮ ದಿನಾಂಕ 10ರಂದು ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.

ಸೂರ್ಯವಂಶ ಚಿತ್ರಕ್ಕಾಗಿ ಚಿತ್ರ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದ ಎಸ್ ನಾರಾಯಣ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ವಿ ಮನೋಹರ್. ಮುಂದಿನ ಗೀತೆ ಅಮೃತ ಘಳಿಗೆ ಚಿತ್ರದಿಂದ, ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ. ವಿಜಯನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯಭಾಸ್ಕರ್.

0: ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು.
1: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆಕಾಶವಾಣಿ ಮಂಗಳೂರು, ಸಮಯ 10:35. ಇದೀಗ ಶಾಸ್ತ್ರೀಯ ಸಂಗೀತ, ಎಕೆಸಿ ನಟರಾಜನ್ ಅವರ ಕ್ಲಾರಿಯೋನೇಟ್ ವಾದನ, ಎಂ ಡಿ ವೆಂಕಟರಾಜ್ ಸಹವಾದನ, ಎಂ ಆರ್ ವಾಸುದೇವನ್ ತವಿಲ್. ಮೊದಲಿಗೆ ತ್ಯಾಗರಾಜರ ಕೃತಿ, ಹಿಂದೋಳ ರಾಗ, ಆದಿತಾಳ, ಮನಸ್ಸುಲೋನಿ.

0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಕೆಸಿ ನಟರಾಜನ್ ಅವರ ಕ್ಲಾರಿಯೋನೇಟ್ ವಾದನ ಕೇಳಿದಿರಿ. ಎಂಡಿ ವೆಂಕಟರಾಜ್ ಸಹವಾದನ, ಎಂಆರ್ ವಾಸುದೇವನ್ ತವೆಲ್. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಮಂಗಳೂರು, ಸಮಯ 10:30 ಆಗಲಿದೆ. ಇನ್ನು ಮುಂದೆ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುತ್ತದೆ.

0: India's dominant bowling performance that saw them take 15 Afghanistan wickets on the third day. And that is the end of this news bulletin.
1: ಆಕಾಶವಾಣಿ ಮಂಗಳೂರು, ಸಮಯ 11:15 ನಮ್ಮ ಇಂದಿನ ಪ್ರಸಾರ ಇಲ್ಲಿಗೆ ಮುಗಿಯಿತು. ನಾಳೆಯ ಪ್ರಸಾರ ಬೆಳಗ್ಗೆ 5:53 ಆರಂಭ. ಎಲ್ಲ ಕೇಳುಗರಿಗೂ ಗಾಯತ್ರಿ ನಾನಿಲ್ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.